0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಅಹಮದಾಬಾದಲ್ಲಿ ನೂಲಿನ ಗಿರಣಿಗಳು ಚಳವಳಿ ಶುರುವಾಯಿತು. ಕೂಲಿಕಾರರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇತ್ತು. ಆರ್ಗನೈಸ್ ಆಗಿರಲಿಲ್ಲ, ನಮ್ಮ ಕಾರ್ಮಿಕರು ಒಂದಾಗಿರಲಿಲ್ಲ ಯಾವತ್ತೂ. ಅದರಿಂದ ಗಾಂಧೀಜಿ ಅಲ್ಲೂ ಹೋಗಿ ಕಾರ್ಮಿಕರನ್ನೆಲ್ಲ ಒಂದುಗೂಡಿಸಿ ಮಾಲೀಕರ ಚರ್ಚೆ ಮಾಡಿ ಅವ್ರಿಗೂ ನ್ಯಾಯ ಕೊಡಿಸಿದ್ರು. ಎರಡನೇ ಜಯ ಬಂತು. ಮುಂದೆ ಗುಜರಾತ್ನಲ್ಲಿ ಖೇಡಾ ಜಿಲ್ಲೆ ಒಳಗೆ ಬರಗಾಲ ಬಂದು ಏನ್ ಬೆಳೆನೇ ಇಲ್ಲ. ಗವರ್ಮೆಂಟ್ ಹೇಳ್ತಾ ಇತ್ತು 25% ಕಂದಾಯ ಕೊಡಬೇಕು ಅಂತ. ರೈತರು ಕಂಗಾಳಕ್ಕೆ ಹೋದ್ರೆ ಎಲ್ಲಿದ್ ಕೊಡೋದು ಕಂದಾಯ, ಮಳೆನೆ ಬಂದಿಲ್ಲ, ಬೆಳೆ ಬಂದಿಲ್ಲ ಅಂತ ಗವರ್ಮೆಂಟ್ ಕೇಳಲಿಲ್ಲ. ಆಗ ಗಾಂಧೀಜಿ ಮತ್ತೆ ಹೋಗಿ ರೈತರ ಪರವಾಗಿ ಹೋರಾಡಿ ಅದಕ್ಕೊಂದು ಜಯ ಕೊಡಿಸ್ಕೊಟ್ರು. ಈ ಮೂರು ಜಯಗಳಿಂದ ಸಾಕಷ್ಟು ಗಾಂಧೀಜಿ ಒಳ್ಳೆ ಹೆಸರು ಭಾರತದಲ್ಲಿ ಬಂತು. ಇನ್ನೊಂದು ಸೈಮಲ್ಟೇನಿಯಸ್ ಇಲ್ಲೊಂದು ಕೆಲಸ ಆಗ್ತಾ ಇತ್ತು ಅಂದ್ರೆ ಪ್ರಪಂಚದಲ್ಲಿ ಎಷ್ಟು ವಿಚಿತ್ರ ಘಟನೆಗಳು ಆಗ್ತಾ ಇತ್ತು. ಆಗ ಅಂತ ಮೊದಲನೇ ಮಹಾಯುದ್ಧ ನಡೆದಿತ್ತು. ಮೊದಲನೇ ಮಹಾಯುದ್ಧ ಶುರು ಆದಾಗ ಗಾಂಧೀಜಿ ಹಡಗಿನಲ್ಲಿದ್ದರು. ಅಲ್ಲಿ ಹೋಗಿ ವಾಲಂಟಿಯರ್ ಅಂತ ಹೋಗೋರಲ್ಲ, ರೆಡ್ ಕ್ರಾಸ್ ವಾಲಂಟಿಯರ್ ಅಂತ ಹೋಗಿ ಕೆಲಸ ಮಾಡಿದವರು. ಹಡಗಿನಿದ್ದರಿಂದ ಹೋಗೋಕ್ಕಾಗಲಿಲ್ಲ ಅವರಿಗೆ. ಈಗ ಯುದ್ಧ ಯಾವ ಪರಿಸ್ಥಿತಿ ಬಂದ್ಬಿಡ್ತು, ಜರ್ಮನಿ ಗೆಲ್ಲತ್ತೆ ಅಂತ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಸೈನಿಕರು ಬೇಕಾದ್ರು, ಸೈನಿಕರು ಬೇಕಾದಾಗ ಬ್ರಿಟಿಷ್ ಕಮಿಷನರ್ ಇದ್ದಾರಲ್ಲ, ಅವ್ರು ಹೇಳಿದ್ರಂತೆ ಸೈನಿಕರು ಬೇಕು, ನೀವೆಲ್ಲ ಸಹಾಯ ಮಾಡಿ ಅಂತ ಒಂದು ಕಾಮರ್ಸ್ ಒಂದು ಮೀಟಿಂಗ್ ಕರೆದ್ರಂತೆ. ಪ್ರಮುಖರನ್ನೆಲ್ಲ ಕರೆದು ಭಾರತೀಯರಿಗೆಲ್ಲ ಪ್ರಚೋದನೆ ಮಾಡಿ ಸೈನಿಕರು ಬರೋ ಹಾಗೆ ಮಾಡಿಕೊಡಿ ನಮಗೆ ಅಂತ. ಬಹಳ ಜನ ಒಪ್ಪಲಿಲ್ಲ, ಬ್ರಿಟಿಷರಿಗೆ ಯಾಕೆ ಸಹಕಾರ ಕೊಡ್ಬೇಕು, ನಾವು ಸಹಕಾರ ಕೊಡೋದು ಬೇಡ ಅಂತ. ತಮಾಷೆ ಅಂದ್ರೆ ಗಾಂಧೀಜಿ ಹೇಳಿದ್ರು ಸಹಕಾರ ಕೊಡಬೇಕು ಅಂದ್ರು, ಸೈನಿಕರನ್ನು ಕೊಡಬೇಕು ಅವರಿಗೆ, ಕೊಡಿಸ್ಕೊಳ್ಳೋಣ ಅಂತ. ಬಹಳ ಜನ ವಿರೋಧ ಮಾಡಿದ್ರು, ಬ್ರಿಟಿಷರಿಗೆ ಸಹಕಾರ ಯಾಕೆ ಕೊಡಬೇಕು ಯುದ್ಧದಲ್ಲಿ ಅವರಿಗೆ. ಆದರೆ ಗಾಂಧೀಜಿ ಹೇಳೋದು ಎರಡು ಕಾರಣಕ್ಕೆ ಹೇಳ್ತಿದ್ರು. ಮೊದಲು ಜರ್ಮನಿ ಅಹಂಕಾರದಿಂದ ದೌರ್ಜನ್ಯದಿಂದ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಹಿಂಸೆ ಶುರು ಆದದ್ದು ಜರ್ಮನಿಯಿಂದ. ಆ ಜರ್ಮನಿನ ಹತ್ತಿಕ್ಕಬೇಕೀಗ, ಯಾಕಂದ್ರೆ ಜರ್ಮನಿಯಿಂದ ಹಿಂಸೆ ನಿಲ್ಲದೆ ಹೋದ್ರೆ ಪ್ರಪಂಚಕ್ಕೆಲ್ಲ ಅನಾಹುತಕ್ಕಾದಿದೆ. ಅದನ್ನು ಜರ್ಮನಿ ಕಂಟ್ರೋಲ್ ಮಾಡಬೇಕಾದ್ರೆ ಈ ಅಲೈಡ್ ಫೋರ್ಸಸ್ ಎಲ್ಲ ಗಟ್ಟಿ ಆಗಬೇಕು, ಅದನ್ನು ಬಲಪಡಿಸಬೇಕು. ಬ್ರಿಟಿಷರ ಅಲೈಡ್ ಫೋರ್ಸ್ಗಳಿರೋದ್ರಿಂದ ಅವ್ರು ಸಪೋರ್ಟ್ ಮಾಡಬೇಕು ಅಂತ ಒಂದು ಆರ್ಗ್ಯುಮೆಂಟು. ಇನ್ನೊಂದು ಅವ್ರು ಹೇಳೋದು, ಬ್ರಿಟಿಷರು ಇದುವರೆಗೆ ಇದ್ದಾರಲ್ಲ, ಅವರಿಂದ ಕೆಲಸ ಆಗಬೇಕಾದ್ರೆ ನಾವೊಂದು ಸಣ್ಣ ಸಹಾಯ ಮಾಡೋಣ, ದೊಡ್ಡ ಸಹಾಯ ಪಡ್ಕೋಬಹುದು ಅವ್ರ ಕಡೆಯಿಂದ. ಅವರಿಗೆ ಒಳ್ಳೆ ಮನಸ್ಸು ಇದ್ರೆ, ಅವ್ರು ಸಹಾಯ ಮಾಡಿದ್ರೆ ನಮಗೆ ಬೇಕಾದ ಅವ್ರು ಖಂಡಿತ ಸಹಾಯ ಮಾಡ್ತಾರೆ, ಎರಡು ಕಾರಣಕ್ಕೋಸ್ಕರ ಕೊಡ್ತೀವಿ ಅಂದ್ರು. ಐ ಅಬ್ಸಲ್ಯೂಟ್ಲಿ ಎಂಡೋರ್ಸ್ ದಿಸ್ ಪ್ರಪೋಸಲ್ ಅಂತ ಬರೆದು ಕಳಿಸಿದ್ದಾರೆ.

0: You're listening to Radio Sarang, 107.8 FM.
1: ಇವ್ರ ಖಾಸಾ ಶಿಷ್ಯ ವಲ್ಲಭಭಾಯ್ ಪಟೇಲ್. ಪಟೇಲ್ ಅವರಿಗೆ ಗಾಂಧಿ ಮೇಲೆ ಇದ್ದಂತ ವಿಶ್ವಾಸ ಅದ್ಭುತವಾದದ್ದು. ಅದು ಆಂಜನೇಯ ಇದ್ದಂಗೆ, ಅದು ಬಾಪು ಹೇಳಿದ್ರೆ ಮುಗಿದೋಯ್ತು ಅಷ್ಟು ವಿಶ್ವಾಸ. ಅವರಿಬ್ಬರು ಬರೀತಾರೆ, ದಿನ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಸಾಯ್ಕಲ್ ತಗೊಳ್ಳದಂತೆ, ಯಾವುದೋ ಧರ್ಮಶಾಲೆಯಲ್ಲಿ ಮಲ್ಕೊಳ್ಳಿ ಊರೂರಿಗೆ ಹೋಗೋದು. ನಿಮ್ಮ ಊರ್ಲಿ ಎಷ್ಟು ಜನ ಇದ್ದೀರಿ ಹುಡುಗರು? 600 ಜನ ಇದ್ದೀರಾ? ಒಂದು 200 ಜನ ಹೋಗ್ಬೋದ ಸೈನ್ಯಕ್ಕೆ ಅನ್ನೋದಂತೆ. ಹೋಗಿ ಮಾತಾಡೋದು. ಅವ್ರು ಹೇಳ್ತಾರೆ, ಗಾಂಧೀಜಿ ನನ್ನ ಭಾಷಣ ಕೇಳೋದಕ್ಕೆ 1000 ಜನ ಬರ್ತಾ ಇದ್ರು ಬರೋರು, ನಾಳೆ ಬೆಳಿಗ್ಗೆ ಸೈನ್ಯಕ್ಕೆ ಸೇರೋರೆಲ್ಲ ಬಂದ್ರೆ ಅಂತ ಒಬ್ರು ಇಬ್ರು ಬರ್ತಿದ್ರು, ಅವ್ರು ಬಂದ ಕುಂಟ್ ನೆವ ಹೇಳಿ ಹೋಗ್ಬಿಡೋರು, ಯಾರು ಬರ್ತಿರ್ಲಿಲ್ಲ. ಭಾಷಣ ಕೇಳೋಕೆ ಎಲ್ಲರೂ ಬರೋರು, ಮರುದಿನ ಸೈನ್ಯಕ್ಕೆ ಸೇರ್ಕೊಳ್ಳಿ ಅಂತ ಯಾರು ಬರ್ತಿರ್ಲಿಲ್ಲ. ಬಹಳ ಕಷ್ಟ ಆಗ್ಬಿಡ್ತು, ಟೆನ್ಷನ್ ಆಗ್ಬಿಟ್ಟಿದೆ. ಇದು ಯಾವಾಗ್ಲೂ ಆಗೋದು ಹೀಗೆ, ಮಾತು ಕೊಟ್ಟು ಬಂದ್ಬಿಡ್ತೀವಿ ಸ್ನೇಹಿತರಿಗೆ, ನಾಳೆ ದಿವಸ ನಿಮ್ಗೆ ಕೊಡ್ತೀನಿ ಬಿಡೋದನ್ನ ಅಂತ ಹೇಳ್ತೇನೆ. ಮರು ದಿವಸ ಸಿಗೋಲ್ಲ ಕೊಡೋದಕ್ಕೆ, ಅದು ಎಷ್ಟು ಟೆನ್ಷನ್ ಆಗ್ಬಿಡುತ್ತೆ ಗೊತ್ತಾ. ಮಾತು ಕೊಟ್ಟು ಬಂದಿದ್ದೀವಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ, ಸೈನಿಕರನ್ನು ಕೊಡ್ತೀನಿ ಅಂತ, ಯಾರು ಸೇರ್ತಾ ಇಲ್ಲ. ಎಷ್ಟು ಟೆನ್ಷನ್ ಆಗ್ಬಿಡ್ತು ಅಂದ್ರೆ ಒಂದ್ ಕಡೆ ಬರೀತಾ ಇರೋರು ಸುಶೀಲ ನಯ್ಯರಿಗೆ ಹೇಳಿದ್ರಂತೆ, ನನಗೆ ಬಹಳ ಆರೋಗ್ಯ ಕೆಟ್ಟ ಹೋಗ್ಬಿಟ್ಟಿದೆ, ನಾನೇನು ಬದುಕ್ತೀನಿ ಅಂತ ಅನ್ಸೋಲ್ಲ ಇನ್ನ, ಬಹುತೇಕ ನನ್ನ ಕಡೆ ದಿವಸ ಬಂತು ಅಂತ ಹೇಳಿ ಗಾಬರಿ ಆಗ್ತಿತ್ತು, ಟೆನ್ಷನ್. ಪುಣ್ಯಕ್ಕೆ 2 ದಿವಸ ಅದನ್ನ ಫೋನ್ ರೇಡಿಯೋದಲ್ಲಿ ನ್ಯೂಸ್ ಬಂತಂತೆ, ಮೆಸೇಜ್ ಬಂತು, ಜರ್ಮನಿ ಯುದ್ಧದಲ್ಲಿ ಸೋತು ಹೋತು, ಯುದ್ಧ ನಿಂತಿದೆ, ಇನ್ನೇನು ಸೈನಿಕರು ಬೇಡ ಅಂತ. ಇವ್ರು ಕೊಡೋಕ್ಕೂ ಆಗಿರ್ಲಿಲ್ಲ, ಸೈನ್ಯ ಬೇಡ ಅಂದಾಗ ಇವ್ರಿಗೆ ಆರಾಮಾಯ್ತಂತೆ, ಪಾರಾದೆ ನಾನಿನ್ನ ಅಂತ ಹೇಳಿದ್ರು. ಅಂದ್ರೆ ಯಾವುದೋ ಒಂದು ವಿಚಾರಕ್ಕೊಂಡು ಸಹಾಯ ಮಾಡ್ತೀನಿ ಅಂತ ಹೋದ್ರು, ನಿಟ್ಟಿಸಿರು ಬಿಟ್ರಂತೆ. ಇವ್ರಿಗೇನಿತ್ತು, ನಾವು ಬ್ರಿಟಿಷರು ಸಹಾಯ ಮಾಡ್ತೀವಿ ಅಂತ ಹೇಳಿದೀವಲ್ಲ, ಅದನ್ನ ಮುಂದೆ ನಮ್ಗೆ ಅನುಕೂಲ ಮಾಡ್ತಾರೆ ಅವರು ಅಂತಿತ್ತು. ಆದ್ರೆ ಆದದ್ದು ಸಂಪೂರ್ಣ ತಿರುಗುಮುರುಗಾಗ್ಬಿಡ್ತು. ಆಗ ಸರ್ಕಾರ ಏನ್ಮಾಡ್ತು ಅಂದ್ರೆ, ನ್ಯಾಯಾಧೀಶ ರೌಲಟ್ ಅಂತಿದ್ರು, ಅವ್ರ ನೇತೃತ್ವದಲ್ಲಿ ಸೇರಿಸಿ ಒಂದು ಆಕ್ಟ್ ಮಾಡಿದ್ರು, ರೌಲಟ್ ಆಕ್ಟ್ ಅಂತ. ರೌಲಟ್ ಆಕ್ಟ್ ಬಂದಾಗ ಏನಾಯ್ತು ಅಂದ್ರೆ, ಭಾರತದ ಪ್ರಜೆಗಳಿಗಿರಬಹುದಾದಂತಹ ಯಾವುದೊಂದು ಸವಲತ್ತುಗಳಿದೆಯೋ, ಅಧಿಕಾರಗಳಿದೆಯೋ, ಅದನ್ನೆಲ್ಲ ಮೊಟಕುಗೊಳಿಸುವಂತ ಒಂದು ಆಕ್ಟ್. ಅದು ಗಾಂಧೀಜಿಗೆ ಆಘಾತ ಆಗೋಯ್ತು. ನಮ್ಮ ಸ್ನೇಹಿತರು ಇವರು ನಮಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡ್ರೆ ನಮಗಿರುವಂತಹ ನ್ಯಾಯಗಳನ್ನ, ಅವಕಾಶಗಳನ್ನೆಲ್ಲ ಮೊಟಕ್ ಮಾಡ್ತಾರಲ್ಲ ಅಂತ ಹೇಳಿ ಸಿಟ್ಟು ಬಂದು ಅವಾಗ ಹೇಳಿದ್ರಂತೆ, ಇದನ್ನ ಸತ್ಯಾಗ್ರಹ ಮಾಡ್ಬೇಕೀಗ. ಅಲ್ಲಿ ಅವ್ರಿಗೆ 2 ವರ್ಷ ಸುಮ್ಮನೆ ಇದ್ದಾರೆ ಮನೆಯಲ್ಲಿ, ಈಗೇನ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು, ಸತ್ಯಾಗ್ರಹ ಸಭಾ ಅಂತ. ಸತ್ಯಾಗ್ರಹ ಸಭಾ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿ ಒಂದಿಷ್ಟು ಜನ ಸೇರಿಸ್ಕೊಂಡು ಪಟೇಲ್ರಂತೂ ಜೊತೆಗಿದ್ರು. ಅವ್ರು ಹೇಳಿದ್ರು, ಇದು ಮಸೂದೆ ಆಕ್ಟ್ ಆಗಿದೆಯಲ್ಲ, ಶಾಸನ ಆಗಿ ಬರ್ತದೆ ಇಲ್ಲಿ ನೋಡೋಣ ಅಂತ. ಇವ್ರು ಅನ್ಕೊಳ್ಳೋ ಹೊತ್ತಿಗೆ ಎಷ್ಟು ಬೇಗ ಆಯ್ತು ಅಂದ್ರೆ, ಶಾಸನ ಆಗಿ ಬಂದೇ ಬಿಡ್ತು, ಅಂಗೀಕಾರ ಆಗಿ ಬಂದ್ಬಿಡ್ತು. ಅದನ್ನ ತಪ್ಪಿಸ್ಬೇಕು ಹೇಗಾದ್ರೂ ಮಾಡಿ, ರಾಷ್ಟ್ರೀಯ ಹರತಾಳ ಮಾಡಬೇಕು ಅಂತ ತೀರ್ಕೊಂಡ್ರಂತೆ. ಗಮನಿಸಿ, ಭಾರತಕ್ಕೆ ಹರತಾಳ ಹೊಸದಾಗಿರಲಿಲ್ಲ, ಹರತಾಳ ಅನ್ನುವಂಥ ಕಲ್ಪನೆ ಹೊಸದಾಗಿರಲಿಲ್ಲ, ರಾಷ್ಟ್ರೀಯ ಹರತಾಳ ಅನ್ನೋದು ಪೂರ್ತಿ ಹೊಸದಾಗಿ ಕಲ್ಪನೆ ಇದೆ.

0: रेडियो सारंग 107.8 FM।
1: ಇಡೀ ದೇಶ ಒಬ್ಬ ಮನುಷ್ಯ ಅನ್ನುವಾಗಿ ನಿಂತು ವಿರೋಧ ಮಾಡೋದಿದೆಯಲ್ಲ, ಬಹಳ ಅಪರೂಪ ಸಂಗತಿ. ಅವಾಗೆಲ್ಲ ಸಣ್ಣ ಸಣ್ಣ ಊರಲ್ಲಿ ಪಿಕೆಟ್ ಮಾಡೋದು, ಗಲಾಟೆ ಮಾಡೋದಿರ್ತಿತ್ತು. ಅದು ಇಡೀ ದೇಶ ಒಂದೇ ಸಲ ನಿಂತ್ಕೊಳ್ಳೋದಿದೆಯಲ್ಲ. ದಯವಿಟ್ಟು ಗಮನಿಸಬೇಕಾದಂದ್ರೆ ಆ ಕಾಲಕ್ಕೆ ಟೆಲಿವಿಷನ್ ಇಲ್ಲ, ರೇಡಿಯೋ ಕೂಡ ತುಂಬಾ ಅಪರೂಪ. ಸುದ್ದಿ ಕಳಿಸೋದು ಹೇಗೆ ಒಂದು ಕಾರ್ ಮತ್ತೊಂದು ಕಾರ್ನರ್ಗೆ? ಇಂಥ ದಿವಸಗಳಲ್ಲಿ ಎಲ್ಲರೂ ಒಂದೇ ಸಲ ಉತ್ತೇಜನ ಕೊಟ್ಟು ಮಾಡುವಂತಹದ್ದಿದೆಯಲ್ಲ, ತುಂಬಾ ಕಷ್ಟ ಅಂತಿತ್ತು. ಆದರೆ ಗಾಂಧೀಜಿ ಏನ್ ಮಾಡಿದ್ರು, ಮಾಡಬೇಕು ಮಾಡಬಾರ್ದು ಅಂತ ವಿಚಾರ ಮಾಡ್ತಿದ್ರಂತೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದನ್ನ ಚಿಂತೆ ಮಾಡಿ ಹೇಗೆ ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ. ಒಂದ್ ದಿವಸ ಬೆಳಿಗ್ಗೆ 4-4:30 ಆಗಿರ್ಬೇಕು, ಎಚ್ಚರ ಆಯ್ತು ನನಗೆ. ಚಿಂತೆಯಲ್ಲಿ ಮಾಡ್ತಾ ಸ್ವಲ್ಪ ನಿದ್ದೆ ಹೋದೆ, ಅರ್ಧ ನಿದ್ರೆ ಅರ್ಧ ಎಚ್ಚರ ಆಯ್ತು. ಅರ್ಧ ನಿದ್ದೆ ಆಚೆ ಎಚ್ಚರದೊಳಗೆ ತಕ್ಷಣ ತಲೆಗೆ ಒಂದು ಹೊಳೆದ್ಬಿಡ್ತು ನನಗೆ, ಹೊಳೆದ್ಬಿಟ್ಟು ರಾಷ್ಟ್ರೀಯ ಹರತಾಳ ಮಾಡು ಅಂತ ಹೇಳ್ದಂಗಾಯ್ತು. ಅವ್ರು ಯಾವಾಗ್ಲೂ ಮಾತಾಡ್ತಿದ್ದಾರೆ ನಮ್ಮ ಇನ್ನರ್ ಕಾನ್ಶಿಯನ್ಸ್ ಅಂತ, ನಮ್ಮ ಆತ್ಮಪ್ರಜ್ಞೆ ಏನೋ ಹೇಳ್ತದೆ ಅಂತ ಹೇಳೋರು, ಒಳಗಿನ ಧ್ವನಿ ಹೇಳ್ತದೆ ಅಂತ ಹೇಳಿದ್ರಂತ ರಾಷ್ಟ್ರೀಯ ಹರತಾಳ ಮಾಡೋಣ ಅಂತ ತೀರ್ಮಾನ ಮಾಡಿ ರಾಜಗೋಪಾಲಾಚಾರ್ಯರಿಗೆ ಫೋನ್ ಮಾಡಿದ್ರಂತೆ. ಮೊದಲು ಹೀಗೆ ಮಾಡ್ಬೇಕಂತಿದ್ದೀನಿ ಸರಿನಾ ಅಂತ. ಅವರಂದ್ರು ಖಾತ್ರಿ ಮಾಡೋಣ, ನಾನು ದಕ್ಷಿಣದಲ್ಲಿ ಆರ್ಗನೈಸ್ ಮಾಡ್ತೀನಿ, ಜನಕ್ಕೆ ಹೇಳಿಸ್ತೀನಿ ಅಂತ ತೀರ್ಮಾನ ಆಗಿ ಡೇಟ್ ಫಿಕ್ಸ್ ಆಯ್ತು. ಡೇಟ್ ಫಿಕ್ಸ್ ಮಾಡಿ ಕರ್ವರಿ ಎಲ್ಲ ಸಿದ್ಧ ಆಗಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅದನ್ನ 6 April 1919, ಬಹಳ ಇಂಪಾರ್ಟೆಂಟ್ ದಿವಸ ಇದು. 6 April 1919 ಹರತಾಳ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಕರೆ ಹೋಯ್ತು, ಜನಕ್ಕೆಲ್ಲ ಸುದ್ದಿ ಮೂಡಿತು, ಹರತಾಳೆ ಅಭೂತಪೂರ್ವ ಯಶಸ್ ಆಯ್ತು. ಇಡೀ ಭಾರತ ದೇಶ ನಿಂತು ಬಿಡಿತು ಒಂದು ದಿವಸ, ಹರತಾಳ ಆಯ್ತು. ಆದರೆ ಕೆಲವೊಂದು ಕಡೆಗೆ ಅತಿ ಉತ್ಸಾಹದಿಂದ, ಯಾವಾಗಲೂ ಆಗೋದು ಹಾಗೇನೆ, ನಾಯಕತ್ವ ಸಣ್ಣ ಸಣ್ಣ ಮಟ್ಟದಲ್ಲೂ ಚೆನ್ನಾಗಿರಬೇಕು. ಸೆಂಟ್ರಲ್ ನಾಯಕತ್ವ ಅಷ್ಟೇ ಅಲ್ಲ, ಇಲ್ಲಿ ಕಂಟ್ರೋಲ್ ಮಾಡೋ ಶಕ್ತಿ ಇದ್ರೆ ಏನಾಗುತ್ತೆ ಅಂತಂದ್ರೆ, ಪಂಜಾಬ್ದಲ್ಲಿ ದೆಲ್ಲಿ ಕಡೆಗೆ ಒಂದು 3-4 ಕಡೆಗೆ ಹಿಂಸೆ ಅತಿ ಆಗಿಬಿಡ್ತು. ಹಿಂಸೆ ಆದ ತಕ್ಷಣ ಗಾಂಧೀಜಿ ಗೊತ್ತಾಯಿತು, ನಾವಿನ್ನೂ ತಯಾರಾಗಿಲ್ಲ, ಈ ಅಹಿಂಸಾ ಚಳವಳಿಗೆ ಇನ್ನೂ ತಯಾರಾಗಿಲ್ಲ ನಾವು ಅಂತ ಹೇಳಿ. ಚಳವಳಿ ಆದ ತಕ್ಷಣ ಗಲಾಟೆ ಆಯ್ತು, ಜನ ಸಾಯ್ತಾರೆ ಅಂತ ಗೊತ್ತಾದ ತಕ್ಷಣ ಚಳವಳಿ ಹಿಂದೆ ತಕ್ಕೊಂಡ್ಬಿಟ್ರು ಗಾಂಧೀಜಿ. ತಕ್ಕೊಳ್ಳೋದಷ್ಟೇ ಅಲ್ಲ, ನಾನು ವಿಚಾರ ಮಾಡಿ ಮಾಡಬೇಕಾಗಿತ್ತು ಇದನ್ನ ಅಂತ ಹೇಳಿ ಮತ್ತೆ ಆತ್ಮಶುದ್ಧಿಗೋಸ್ಕರ 3 ದಿವಸ ಉಪವಾಸ.

ಇದಾದ್ಮೇಲೆ ಮೂರ್ನಾಲ್ಕು ದಿವಸಕ್ಕೆ ಅದು ಬಿಸಿ ಇತ್ತಲ್ಲ, ಇನ್ನು 6 ಏಪ್ರಿಲ್ ಗಲಾಟೆ ಆದದ್ದೊಂದು ಬಿಸಿ ಇತ್ತಲ್ಲ, ಅದು ಸ್ವಲ್ಪ ಮುಂದುವರೆದು ಏನಾಯ್ತು ಅಂತ ಹೇಳ್ತಾರೆ. ಬಹಳ ಅನಾಹುತ ಆಗೋಗಿದೆ, ಅದನ್ನು ತುಂಬಾ ಕಣ್ಣಿ ಕಟ್ಟುವಂಗ್ ಬರ್ದಿದ್ದಾರೆ. ಅದನ್ನು ಅಮೃತಸರದಲ್ಲಿ ಇಬ್ಬರು ನಾಯಕರು, ಅವ್ರ 6 ತಾರೀಕಿಗೆ ಚೆನ್ನಾಗಿ ಮುಂದುವರೆದಂತವರು ಡಾಕ್ಟರ್ ಸತ್ಯಪಾಲ್ ಡಾಕ್ಟರ್ ಕಿಚಲು ಅಂತ, ಡಾಕ್ಟರ್ ಸತ್ಯಪಾಲ್ ಡಾಕ್ಟರ್ ಕಿಚಲು ಅಂತ ಇಬ್ಬರು ನಾಯಕರು, ಪಂಜಾಬದ ನಾಯಕರು. ಅವರು 6 ತಾರೀಕನ್ನ ಚೆನ್ನಾಗಿ ನಡೆಸಿದ್ರು, ಸಕ್ಸಸ್ಫುಲ್ ಆಯ್ತು. ಮುಂದೇನ್ ಮಾಡಿದ್ರು, ಹಿಂದೂ ಮುಸ್ಲಿಮರು ಇಬ್ಬರು ಜೊತೆಯಾಗಿ ಕಾರ್ಯಕ್ರಮ ಮಾಡಿದ್ರು. 9 ತಾರೀಕು ರಾಮನವಮಿ ಹಬ್ಬ, ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ. ರಾಮನವಮಿ ಹಬ್ಬ ಕೂಡ ಹಿಂದೂ ಮುಸ್ಲಿಂ ಇಬ್ಬರು ಸೇರಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಇವರಿಬ್ಬರು ನೇತೃತ್ವದಲ್ಲಿ, ಕಿಚಲು ಅವರ ನೇತೃತ್ವದಲ್ಲಿ ಹೋಗಿದ್ದಾರೆ. 10 ತಾರೀಕು ಬೆಳಿಗ್ಗೆ ಆಗಿನ ಸರ್ಕಾರಕ್ಕೆ ಏನ್ ಅನಿಸ್ತೋ ಗೊತ್ತಿಲ್ಲ, ಬ್ರಿಟಿಷ್ ಸರ್ಕಾರಕ್ಕೆ ಇವರಿಬ್ರು ಒಂದಾದ್ರು ಅಂತಾನೋ ಅಥವಾ ಚಳವಳಿ ಇನ್ನೂ ತೀಕ್ಷ್ಣ ಆಗ್ತದೆ ಅಂತ ಹೆದರಿಕೆಯಿಂದಾನೋ ಇವರಿಬ್ಬರು ನಾಯಕರನ್ನು ಬಂಧಿಸಿಬಿಟ್ರಂತೆ. ಅವ್ರು ಬರೀತಾರೆ, ಏಪ್ರಿಲ್ 10 ಬೆಳಿಗ್ಗೆ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲು ಅವರನ್ನು ಕಾರಿನಲ್ಲಿ ಒಂದು ಧರ್ಮಶಾಲೆಗೆ ಒಯ್ಯಲಾಯಿತು. ಎಷ್ಟು ತಮಾಷೆ ಆಗಿದೆ ನೋಡಿ, ಹೇಗೆ ಇವ್ರನ್ನ ಮಾರ್ಜಿನಲೈಸ್ ಮಾಡ್ತಾರೆ. ಜನರು ನಗರ ಪ್ರದೇಶವನ್ನು ಪ್ರವೇಶಿಸದಂತೆ ತಡೆಯಲು ಸ್ಥಳೀಯ ಅಧಿಕಾರಿಗಳು, ಪೊಲೀಸ್ ಮತ್ತು ಮಿಲಿಟರಿ ಬಂದೋಬಸ್ತ್ ಏರ್ಪಡಿಸಿದರು. ಅಂದ್ರೆ ಇವರಿಬ್ಬರನ್ನು ಕರ್ಕೊಂಡು ಹೋಗೋ ಹೊತ್ತಿಗೆ ಜನ ಯಾರು ಹೊರಗೆ ಬಂದಿರಬಾರ್ದು, ಆತರ ಪ್ರೊಟೆಕ್ಷನ್. ಅವರ ಗಡೀಪಾರು ಮತ್ತು ಸ್ಥಾನ ಬದ್ಧತೆಗಳಿಗೆ ಭಾರತ ರಕ್ಷಣಾ ಕಾನೂನಿನ ಪ್ರಕಾರ ಆಜ್ಞೆ ಹೊರಟಿತು. ಅರೆಸ್ಟ್ ಮಾಡಿ ಇವ್ರನ್ನ ಇವರ ಗಡೀಪಾರು ಮಾಡಬೇಕು ಪಂಜಾಬ್ದಿಂದ ಹೊರಗೆ ಅಂತ ಆಜ್ಞೆ ಹೊರಟಿತಂತೆ. ಜನಕ್ಕೆ ಗೊತ್ತಾದ ತಕ್ಷಣ ಸುಮ್ಮನೆ ಇರ್ತಾರ, ಅವ್ರು ಲೋಕಲ್ ಪ್ರೊಡ್ಯೂಸ್ ತಾನೇ. ಅದಕ್ಕೇನ್ ಮಾಡಿದ್ರು, ಏಪ್ರಿಲ್ 10 ಮಧ್ಯಾಹ್ನ ನಾಯಕರ ಬಂಧನದ ಸುದ್ದಿ ಅಮೃತಸರ್ ನಗರದಲ್ಲಿ ಹರಡಿತು. ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲು ಅವರನ್ನು ಬಿಡುಗಡೆ ಮಾಡುವಂತೆ ಕೇಳಲು ಜನರು ಡೆಪ್ಯೂಟಿ ಕಮಿಷನರ್ ಅವರ ನಿವಾಸದತ್ತ ಮೆರವಣಿಗೆ ನಡೆದರು. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬಳಿ ಮೆರವಣಿಗೆಯನ್ನು ತಡೆದು ನಗರದ ಕಡೆಗೆ ಬಲಾತ್ಕಾರದಿಂದ ತಿರುಗಿಸಲಾಯಿತು, ಹೊರಗೆ ಹೋಗಬೇಡಿ ಅಂತ ತಿಳಿಸಿದರು. ಶಸ್ತ್ರ ಸಹಿತ ರಹಿತರಾದ ಜನದತ್ತ 2 ಗುಂಡು ಹಾರಿಸಿದರು ಪೊಲೀಸರು. ಇದಾಗೋದೆ ಹೀಗೆ, ಎಲ್ಲೋ ಒಂದ್ ಕಡೆ ಇನ್ಸ್ಟಿಗೇಟ್ ಆಗಿಬಿಡುತ್ತೆ, 2 ಗುಂಡು ಹಾರಿಸಿದ್ದಾರೆ, ಪಾಪ ಆಯುಧ ಇಲ್ಲ ಅವ್ರು ಹಾಗೆ ಹೋಗಿದ್ದಾರೆ ಮೆರವಣಿಗೆ ಹೋದಂತ ಜನ. ಆಗ ಜನಕ್ಕೆ ಸಿಟ್ ಬಂದ್ಬಿಡ್ತು, ಒಂದಿಬ್ಬರು ಸತ್ರು ಗುಂಡು ಹಾರಿಸಿದಾಗ. ಇದು ಮಾಬ್ ಸೈಕಾಲಜಿ ಅಂತ ಇರುತ್ತೆ, ಗುಂಪಿನಲ್ಲಿ ಜನರ ವರ್ತನೆ ಬೇರೆ. ಗುಂಡು ಹಾಕಿ ಇಬ್ಬರು ಸತ್ರೆ ಕಣ್ಣು ಮುಂದೆ ಏನ್ ರೋಷ ಉಕ್ಕಿಬಿಡುತ್ತೆ ಜನಕ್ಕೆ ಅಂದ್ರೆ, ಉಕ್ಕಿಬಿಟ್ಟು ಏನ್ ಮಾಡಿದ್ರು, ಕೋಪದ್ರಿಕರಾದ ಜನ ಹಿಂಸಾಕೃತ್ಯದ ತೊಡಗಿತು. 5-6 ಇಂಗ್ಲಿಷರನ್ನು ಕೊಂದು, ನೋಡಿ ಎಷ್ಟು ಹೋಗ್ಬಿಡ್ತದ, 5-6 ಇಂಗ್ಲಿಷರನ್ನು ಕೊಂದು ಅವರ ಆಫೀಸ್ಗಳಲ್ಲಿ ಕುಳಿತು ಅವರ ಬ್ಯಾಂಕುಗಳನ್ನು ಸುಟ್ಟು ಹುಚ್ಚು ಹುಚ್ಚು ಪ್ರತೀಕಾರ ಮಾಡಿತು. ಕೋಪ ಕೈ ಕೊಟ್ಟಂಗೆ ಅಂತ ಹೇಳ್ತಾರೆ. ಕೆಲವು ಸಾರ್ವಜನಿಕ ಕಟ್ಟಡಗಳನ್ನು ಸುಟ್ಟು ಟೆಲಿಫೋನ್ ತಂತಿಗಳನ್ನು ಕತ್ತರಿಸಿತು. ಸೇನೆಯ ತುಕಡಿಗಳು ನಗರಕ್ಕೆ ಬೇಗ ನುಗ್ಗಿಸಿ ಶಾಂತಿಯನ್ನು ತರಲಾಯಿತು. 11 ಸ್ಮಶಾನ ಯಾತ್ರೆ, ಯಾರು ಸತ್ತಿದ್ದರಲ್ಲೋ ಸ್ಮಶಾನ ಯಾತ್ರೆ ಮಾಡಿದ್ರು, ಶಾಂತಿಯುತವಾಗಿ ನೋಡ್ಕೊಂಡ್ರಂತೆ. 11 ಸಾಯಂಕಾಲ ಗಲಾಟೆಯನ್ನು ತಡಿಬೇಕು ಅಂತ ಹೇಳಿ ಒಬ್ಬ ಸ್ಪೆಷಲ್ ಆಫೀಸರ್ ಬಂದ, ಮೇಜರ್ ಡಯರ್ ಅಂತ. ಮೇಜರ್ ಡಯರ್ ಸಾಯಂಕಾಲ ಬಂದು ಇಡೀ ಸೇನೆಯ ನಾಯಕತ್ವವನ್ನು ಅವನು ತಗೊಂಡ. ಅವನಿಗೆ ಎಷ್ಟು ರೊಚ್ಚಿತ್ತು ಅಂದ್ರೆ, 5 ಸತ್ತೋಗಿದ್ದಾರ ಬ್ರಿಟಿಷರು, ಅದು ಸಿಟ್ಟಿದೆ ಅವನಿಗೆ. ತಾವು ಗುಂಡು ಹಾರಿಸಿ ಅವ್ರನ್ನ ಕೊಂದದ ಕಲ್ಪನೆ ಇಲ್ಲ. ಅವನೇನ್ ಮಾಡಿದ ಅಂದ್ರೆ, ಏನು ಮಾಡಲಿಲ್ಲಂತೆ. ಅವನು ಹೇಳ್ತಾನೆ, ಮರುದಿನ ಅನೇಕ ದಸ್ತಗಿರಿಗಳು ನಡೆದವು. ಈ ಅರೆಸ್ಟೆಡ್ ಎ ಫ್ಯೂ ಪೀಪಲ್. ಅಮೃತಸರದ ಎಲ್ಲ ಸಭಾ ಸಮಾವೇಶಗಳನ್ನು ಬಹಿಷ್ಕರಿಸಿ ಘೋಷಣೆ ಹೊರಡಿತು, ಯಾವ ಸಭೆ ಮಾಡಂಗಿಲ್ಲ ಅಂತ ಘೋಷಣೆ ಕೊಟ್ಟರು. ಇಂಗ್ಲಿಷಿನಲ್ಲಿದ್ದ ಘೋಷಣೆಯನ್ನು ನಗರದ ಅನೇಕ ಭಾಗದಲ್ಲಿ ಓದಲೂ ಇಲ್ಲ. ಇದು ಒಂದು ತಮಾಷೆ ಹೇಳ್ತೀನಿ, ಸರ್ಕ್ಯುಲರು ಕಳಿಸಿದಂಗೆ ಇರಬೇಕು, ಯಾರಿಗೂ ಮುಟ್ಟಿರಬಾರ್ದು, ಇದೊಂದು ಸ್ಟೈಲ್ ಇದು. ನನಗೆ ಯಾರೋ ಹೇಳ್ತಾ ಇದ್ರು, ಯಾವುದೋ ಇಂಟರ್ವ್ಯೂ ಮಾಡ್ಕೋಬೇಕಾಗಿತ್ತು ಯಾವುದೋ ಕಾಲೇಜಲ್ಲಿ ಮೇಸ್ಟರ್ ಪೋಸ್ಟ್ಗೆ. ಅವ್ರು ಕೇಳಿದ್ರಂತೆ, ನಮ್ದೊಂದು ಕ್ಯಾಂಡಿಡೇಟ್ ಇದೆ ಸರ್, ಅವ್ರನ್ನೇ ತಗೋಬೇಕು ಅಂತ ಮ್ಯಾನೇಜ್ಮೆಂಟ್ದವ್ರಿಗೆ. ಹೋಗಿ ಆ ಗೌರ್ಮೆಂಟ್ ಡೈರೆಕ್ಟರ್ ಹೇಳಿದ್ರಂತೆ, ನಮ್ಮವ್ರನ್ನೇ ತಗೋಬೇಕು ಅಂತ ಆಸೆ ಇದೆ, ಒಳ್ಳೆ ಹುಡುಗ ಅವನು, ಹೇಗೆ ಮಾಡೋದು ಅಂತ. ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದರು. ಅಲ್ಲ, ಅದು ಹೇಗೆ ಮಾಡೋದು, ರೂಲ್ಸ್ ಪ್ರಕಾರ ಇಂಟರ್ವ್ಯೂ ಕರಿಬೇಕಲ್ಲ ಎಲ್ಲರನ್ನು ಹಾಗೆ ಹೇಗೆ ಅಂತ. ಏನ್ ಚಿಂತೆ ಇಲ್ಲ, ಇಂಟರ್ವ್ಯೂ ಕಾರ್ಡ್ ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳಿ ಅಂದ್ರಂತೆ. ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳೋದು ಹೇಗೆ ಅಂತ, ಅದೊಂದು ವ್ಯವಸ್ಥೆ ಇದೆ, ಅದನ್ನು ಮಾಡ್ತಾರೆ. ಅದನ್ನು ಅಂದ್ರೆ ಕಳಿಸಿದಂಗೂ ಆಗಿರ್ಬೇಕು, ಆಫಿಷಿಯಲಿ ಯು ಆರ್ ರೈಟ್, ಬರ್ಲಿಲ್ಲ ಇಂಟರ್ವ್ಯೂ, ಅವ್ನು ಬಂದದ್ದೇ ಅವನು ಪಾಪ ಸೆಲೆಕ್ಟ್ ಮಾಡಿದ್ವಿ ಅಂತ ಆಗಿರ್ಬೇಕು. ಇವ್ರು ಹಾಗೆ ಮಾಡಿದ್ದಾರೆ ನೋಡಿ. ಇಂಗ್ಲಿಷ್ನಲ್ಲಿ ಘೋಷಣೆಯನ್ನು ಹೊರಡಿಸಿ ಅನೇಕ ಭಾಗದಲ್ಲಿ ಓದಲೂ ಇಲ್ಲ.

ಮುಂದೆ ಏಪ್ರಿಲ್ 12ಕ್ಕೆ ಏನಾಯ್ತು, ಜಲಿಯನ್ ವಾಲಾ ಭಾಗದಲ್ಲಿ ಮರುದಿನ ಸಂಜೆ 4:30ಕ್ಕೆ ಸಭೆ ನಡೆಯುತ್ತದೆ ಪ್ರಕಟಿಸಲಾಯಿತು. ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ಇದನ್ನ. ಹಿಂದಿನ ದಿವಸ ಸರ್ಕ್ಯುಲರ್ ಹೊರಡಿಸಿದ್ದಾರೆ, ಯಾವ ಸಭೆಯನ್ನು ಮಾಡಂಗಿಲ್ಲ ಅಂತ ತಿಳಿಸಿದ್ದಾರೆ. ಯಾರಿಗೂ ಮುಟ್ಟದಂಗೂ ನೋಡ್ಕೊಂಡಿದ್ದಾರೆ, ಜಾಸ್ತಿ ಜನ ಗೊತ್ತಿಲ್ಲ. ಇವು ತೀರ್ಮಾನ ಮಾಡಿಕೊಂಡು 4:30ಗೆ ಒಂದು ಶಾಂತಿ ಸಭೆ ಮಾಡಬೇಕು, ಜನ ಸತ್ತಿದ್ದಾರೆ ಡಿಸ್ಕಸ್ ಮಾಡಬೇಕು ಅಂತ ಜಲಿಯನ್ ವಾಲಾ ಭಾಗದಲ್ಲಿ ಕರೆದಿದ್ದಾರೆ. ಕರೆದ್ರೆ ಸಭೆ ನಡೆಯುವುದನ್ನು ತಡೆಯಲು ಜನರಲ್ ಡಯರ್ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಸಭೆ ನಡೀಬಾರದು ಅಂತಿದ್ರೆ ಯಾರು ಬರೋಕ್ ಸಾಧ್ಯನೇ ಇದ್ದಿದ್ದಿಲ್ಲಲ್ಲ. ಸಭೆ ನಡೀಲಿ ಅಂತ ಆಸೆ, ಒಂದು ನಡೀಬಾರದು ಅಂತ ಆರ್ಡರ್ ಕೊಟ್ಟಿದ್ದಾನೆ, ನಡಿಬೇಕು ಅಂತ ಆಸೆ. ಕಾರಣ ಇಷ್ಟೇ, ನಾವೇನಾಗುತ್ತೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಅಂತ ಆಯ್ತಾ. ನಿಯಮ ಮಾಡಿದ್ದೇವೆ ಸಭೆ ಮಾಡಬಾರದು ಅಂತ, ಜನ ಆದರೂ ಹೋಗಿದ್ದಾರೆ, ಅದನ್ನು ದಂಡನಾರ್ಹರವರು ಅಂತ ಹೇಳಬೇಕು. ತಡೀಲಿಲ್ಲ ಅವ್ರನ್ನ. ಸಭೆ ಪ್ರಾರಂಭವಾದ ಕೂಡಲೇ ಶಸ್ತ್ರಸಜ್ಜಿತ ಕಾರುಗಳು ಮತ್ತು ಪಡೆಗಳೊಡನೆ ಅಲ್ಲಿಗೆ ಹೋಗಿ ಯಾವುದೇ ಎಚ್ಚರಿಕೆಯನ್ನು ನೀಡದೆ ಮದ್ದು ಗುಂಡುಗಳು ಮುಗಿಯುವವರೆಗೂ ಗುಂಡು ಹಾರಿಸುವಂತೆ ಪಡೆಗಳಿಗೆ ಅಪ್ಪಣೆ ಹೇಳಿದ. ಎಷ್ಟು ತಂಗ ಗುಂಡು ಹಾರಿಸಬೇಕು ಅಂತಿಲ್ಲ, 1 ರೌಂಡ್ 2 ರೌಂಡ್ಸ್ ಇಲ್ಲ, ನಿಮ್ ಕರೆ ಇರುವಂತಹ ಎಲ್ಲಾ ಗುಂಡು ಮುಗಿಯುವವರೆಗೂ ಹಾರಿಸಿ ಅಂತ ಹೇಳಿದ. ಆ ಇಷ್ಟು ದೃಶ್ಯ ಇದೆ, ಅದನ್ನ ನೋಡಿದಂತ ಅವನು ಬರೆದಿದ್ದಾನೆ ನೋಡಿ, ಬ್ರಿಟಿಷ್ ಬರೆದಂತಹದ್ದು ಇದು, ಅದಕ್ಕೆ ನಾನು ಮುಖ್ಯ ಅಂತ ತಗೊಂಡಿದ್ದೀನಿ ಇದನ್ನು. ಸರ್ ವ್ಯಾಲೆಂಟೈನ್ ಶಿರಾಲ್ ಅಂತ ಅವನ ಹೊತ್ತಿಗೆ ಇದ್ದವನು, ಅವನು ಹೇಳ್ತಾನೆ

ಆ ತರ ಪರಿಸ್ಥಿತಿ ಇದೆ. ಆ ಜಾಗ ಆರಿಸ್ಕೊಂಡಿದ್ದಾರೆ ಅವರು. ಅದರ ವಿಸ್ತೀರ್ಣ ಬಹುಶಃ ಟ್ರಫಲ್ ಗಾರ್ ಸ್ಕ್ವೇರ್ನಷ್ಟು. ಲಂಡನ್ ನಲ್ಲಿ ಟ್ರಫಲ್ ಗಾರ್ ಸ್ಕ್ವೇರ್ ಅಂತಿದೆ, ದೊಡ್ಡದಿದೆ, ಸುಮಾರು ಒಂದು 15-20 ಸಾವಿರ ಜನ ಆರಾಮಾಗಿ ಕೂತ್ಕೋಬಹುದು, ದೊಡ್ಡ ಜಾಗ. ಅದರ ಸುತ್ತ ಗೋಡೆಗಳು, ಉಸಿರಾಡಲು ಎಡೆಯಿಲ್ಲದ ನಗರದ ರಸ್ತೆಗಳತ್ತ ಮುಖ ಮಾಡಿದ ನಾಡು ಮನೆಗಳ ಹಿಂಭಾಗಗಳು ಈ ಗೋಡೆಗಳ ಮೇಲೆದ್ದು ಕಾಣುತ್ತವೆ. ಮನೆ ಬಾಗಿಲ ಕಡೆ ಬರೀ ಹಿಂದಿನ ಗೋಡೆ ಮಾತ್ರ, ಸುತ್ತಲೂ ಕೋಟೆ ಗೋಡೆ ಕಟ್ಟದಂಗಾಗಿದೆ. ಸುಮಾರು 50 ಜನ, ಗಮನಿಸಿ, 50 ಜನ ರೈಫಲ್ ಸೈನಿಕರೊಡನೆ ಜನರಲ್ ಡಯರ್ ಯಾವ ಕಿರು ಓಣಿಯ ಮೂಲಕ ಪ್ರವೇಶಿಸಿದನೋ ಅದರ ಮೂಲಕವೇ ನಾನು ಪ್ರವೇಶಿಸಿದೆ. ಅವನು ನಿಂತಿದ್ದ ಎತ್ತರವಾದ ಜಾಗದಲ್ಲೇ ನಾನು ನಿಂತೆ. ಕಣ್ಣು ನೋಡಿದಂತ ಮನುಷ್ಯ ಆಯ್ತ, ಬ್ರಿಟಿಷ್ ಮನುಷ್ಯ, ಅವನು ಹೇಳ್ತಾನೆ ನಾನು ನೋಡಿದ್ದೇನೆ ಇದನ್ನಂತ. ಅಲ್ಲೇ ಆತ ಒಂದೇ ಒಂದು ಎಚ್ಚರಿಕೆಯ ಮಾತನ್ನು ಆಡದೆ, ಫೈರ್ ಮಾಡೋಂಗಿಲ್ಲ, ಮೊದಲು ನೋಟಿಸ್ ಕೊಡಬೇಕು, ಹೋಗಿ ಅಂತ ಹೇಳಬೇಕು, ಹೋಗದೆ ಹೋದ್ರೆ ಲಾಠಿ ಚಾರ್ಜು, ಅಶ್ರುವಾಯು ಅದೆಲ್ಲ ಮಾಡಿದ್ಮೇಲೆ ಕೊನೆಗೆ ಗೋಳಿಬಾರ. ಒಂದೊಂದು ಎಚ್ಚರಿಕೆ ಕೊಡದೇನೆ ದಟ್ಟವಾದ ಜನಸಂದಣಿಯ ಮೇಲೆ ಸುಮಾರು 100 ಗಜ ದೂರದಿಂದ ಗುಂಡು ಹಾರಿಸಲು ತೊಡಗಿದ. ಜನರು ಆವರಣದಲ್ಲಿ ದೂರದಲ್ಲಿದ್ದ ಕೆಳಮಟ್ಟದಲ್ಲಿದ್ದ ಒಂದು ವೇದಿಕೆಯ ಸುತ್ತ ಸೇರಿದ್ದರು. ಅಲ್ಲಿಂದ ಭಾಷಣ ನಡೆಯುತ್ತಿದ್ದವು. ಡಯರ್ ಪ್ರಕಾರ ಅಲ್ಲಿದ್ದದ್ದು ಸುಮಾರು 6,000 ಜನ. ಡಯರ್ ಪ್ರಕಾರ ಕಣ್ಮು ಕಲ್ಪನೆ ಮಾಡ್ಕೋಬೇಕಾದ್ರೆ ಒಂಥರ ಸಂಕಟಾಗಿ ಹೋಗುತ್ತೆ. 6,000 ಜನ ಇದ್ದಾರೆ, ಆಯುಧ ಇಲ್ಲ, ಏನೂ ಇಲ್ಲ ಪಾಪ ಭಾಷಣಕ್ಕೆ ಬಂದಂತವರು. ಆದರೆ ಇತರರ ಪ್ರಕಾರ ಅದು 10,000ಕ್ಕೂ ಹೆಚ್ಚು. ಡಯರ್ ಹೇಳಿದ 6,000 ಜನ ಇದ್ರು ಅಂತ, ಆಕ್ಚುಲಿ 10,000 ಮೇಲೆ ಇದ್ರಂತೆ. ಎಲ್ಲರೂ ಹೆಚ್ಚು ಕಡಿಮೆ ನಿರಾಯುಧರೇ, ಬಹಳ ಆಯುಧ ಅಂದ್ರೆ ಕೃಪಾಣ ಇರ್ತಿತ್ತು ಅಷ್ಟೇನೆ ಅವ್ರ ಕಡೆಗೆ. ಎಲ್ಲರೂ ಅರಕ್ಷಿತರೆ. ಥಟ್ಟನೆ ಬೆದರಿದ ಆ ಗುಂಪು ತಕ್ಷಣವೇ ಚದುರಿತು. ಆದರೆ 10 ನಿಮಿಷಗಳ ಕಾಲ ಆತ ಎಡೆಬಿಡದೆ ಕಿಕ್ಕಿರಿಗೊಂಡಿದ್ದ ಮಾನವ ಸಮೂಹದ ಮೇಲೆ ನಿಷ್ಕರುಣಿಯಿಂದ 1,650 ಸುತ್ತಿನ ಗುಂಡಿನ ಮಳೆಯನ್ನೇ ಸುರಿಸಿಬಿಟ್ಟ. 1,650 ರೌಂಡ್ಸ್, ನಾಟ್ 1,650 ಬುಲೆಟ್ಸ್, ರೌಂಡ್ಸ್ ಅನ್ನು ಹಾರಿಸಿದ್ದಂತೆ. ಎಂಥ ಜನರ ಮೇಲೆ? ಬೋನಿನಲ್ಲಿ ಸಿಕ್ಕಿದ ಇಲಿಗಳಂತೆ ಇದ್ದವರು, ಅತ್ತ ಇತ್ತ ಇದ್ದ ಎಲ್ಲೋ ಕೆಲವು ಕಿರುದಾರಿಗಳಿಗಾಗಿ ನಿಷ್ಫಲವಾಗಿ ಓಡುತ್ತಿದ್ದವರು, ಗುಂಡಿನ ಸುರಿಮಳೆಯನ್ನು ತಪ್ಪಿಸಿಕೊಳ್ಳಲು ನೆಲದ ಮೇಲೆ ಮುಖ ಅಡಿಯಾಗಿ ಬಿದ್ದವರು, ಎಲ್ಲಿ ಜನಸಂದಣಿ ಹೆಚ್ಚಾಗಿತ್ತೋ ಅತ್ತ ಕೈ ತೋರಿಸಿ ಅಲ್ಲೇ ಗುಂಡು ಹಾರಿಸಬೇಕೆಂದು ಖುದ್ದಾಗಿ ಹೇಳುತ್ತಿದ್ದ. ಎಲ್ಲೆಲ್ಲಿ ಜನ ಇದ್ದಾರೋ ಗುಂಪಾಗಿ ಅವ್ರಿಗೆ ಹೊಡಿಬೇಕು ಅಂತ ಹೇಳ್ತಿದ್ದಂತೆ. ಅವನದೇ ಮಾತಿನಲ್ಲಿ ಹೇಳಬೇಕಾದ್ರೆ ಗುರಿ ಪಸಂದಾಗಿತ್ತು. ಗುಂಡು ಹೊಡೆದಾಗಲೆಲ್ಲ ಯಾರಿಗಾದ್ರೂ ಬಡದ ಸತ್ರೆ ಗುಡ್ ಶಾಟ್ ಅನ್ನೋನಂತೆ ಅವನು, ಗುಡ್ ಶಾಟ್ ಅನ್ನೋನು. 10 ನಿಮಿಷಗಳ ಬಳಿಕ ಮದ್ದು ಗುಂಡುಗಳು ಹೆಚ್ಚು ಕಡಿಮೆ ಮುಗಿದು ಹೋದ ಮೇಲೆ ಬಂದ ದಾರಿಯಲ್ಲೇ ತನ್ನ ಸಿಪಾಯಿಗಳನ್ನು ಆತ ಮೆರವಣಿಗೆ ಮಾಡಿಸಿಕೊಂಡು ಹೊರಟು ಹೋದ. ಸರ್ಕಾರಿ ವಕ್ತಾರರಿಂದ ಮುಂದೆ ಹಿಂಡಿ ತೆಗೆದಂತೆ ಸತ್ತವರ ಸಂಖ್ಯೆ 379. ಒಂದೇ ಕ್ಷಣದಲ್ಲಿ 379 ಮಂದಿ. ಗಾಯಗೊಂಡು ಬಿದ್ದವರು ಸಂಖ್ಯೆ ಸುಮಾರು 200. ಡಯರ್ನ ಮಾತುಗಳಲ್ಲಿ ಹೇಳಬೇಕಾದ್ರೆ ಗಾಯಗೊಂಡು ಬಿದ್ದವರ ವಿಷಯಕ್ಕೆ ಎಳ್ಳಷ್ಟು ಚಿಂತಿಸುವುದು ಅದು ಕೆಲಸ ಆಗಿಲ್ಲ, ಇಟ್ಸ್ ನಾಟ್ ಮೈ ಜಾಬ್ ಅಂತ. ನಾವು ಕೆಳಗೆ ಬಿದ್ದವರು ನಕ್ಷಣ ನನ್ನ ಜಾಬ್ ಅಲ್ಲ ಅದು, ಕೊಂದೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಅಮೃತಸರ ಎಂಬ ಮಾತೇ ಸಾಮೂಹಿಕ ಕಗ್ಗೊಲೆ ಎಂಬುದಕ್ಕೆ ಸಮಾನಾರ್ಥಕವಾಯಿತು ಆ ನಂತರ. ಈ ತರ ಜಲಿಯನ್ ವಾಲಾ ಬಾಗ್ ಘಟನೆ ಆಯಿತು. ಇದಾದಾಗ ಗಾಂಧೀಜಿಗೆ ಏನಾಯ್ತು ಅಂತ, ಮುಂದೆ ಅಮೃತಸರ್, ಲಾಹೋರ್ ಎಲ್ಲಾ ಕಡೆನೂ ಕ್ರಿಮಿನಲ್ ಕೋರ್ಟ್ ಕೆಲಸ ನಿಲ್ಲಿಸಬೇಕು ಅಂತಾಯ್ತು. ಪಂಜಾಬ್ದಲ್ಲಂತೂ ಮಾರ್ಷಲ್ ಲಾ ಬಂದ್ಬಿಡ್ತು. ಇಷ್ಟೆಲ್ಲ ಅನಾಹುತ ಆಗೋಯ್ತು, ದೊಡ್ಡ ಗೆಲಸ ಗಲಾಟೆ ಆಗೋಯ್ತು. ಆಮೇಲೆ ಏನ್ ಮಾಡಿದ್ರು ಬ್ರಿಟಿಷು ಸಮಾಧಾನ ಮಾಡಬೇಕು ಅಂತ ಹೇಳಿ ಒಬ್ಬ ನ್ಯಾಯಮೂರ್ತಿ ಹಂಟರ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಷನ್ ನೇಮಿಸಿದ್ರು. ಏನ್ ತಪ್ಪಾಗಿದೆ, ಯಾರ ಕಾರಣ ಇದಕ್ಕೆ ಹುಡುಕ್ಬೇಕು ಅಂತ ಹೇಳಿ ಮಾಡಿದ್ರೆ ಕಾಂಗ್ರೆಸ್ ಏನ್ ಮಾಡ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಳ್ತು ನಮಗೆ ಹಂಟರ್ ನಂಬಿಕೆ ಇಲ್ಲ, ನಾವೇ ಒಂದು ಕಮಿಟಿ ಮಾಡ್ತೀವಿ ಅಂತ ಹೇಳಿ 4 ಜನದ ಕಮಿಟಿ ಮಾಡಿದ್ರು. ಇವರು ಕಮಿಟಿಲಿ ಯಾರ್ಯಾರಿದ್ರು ಅಂದ್ರೆ ಸಿ ಆರ್ ದಾಸ್, ಚಿತ್ತರಂಜನ್ ದಾಸ್, ವೆರಿ ಫೇಮಸ್ ಬ್ಯಾರಿಸ್ಟರ್ ಅಟ್ ದಟ್ ಟೈಮ್, ಚಿತ್ತರಂಜನ್ ದಾಸ್, ಎನ್ ಆರ್ ಜೈಕರ್, ಅಬ್ಬಾಸ್ ತಯಬ್ ಜಿ ಮತ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವ್ರು 4 ಜನ ಒಂದು ಕಮಿಟಿ ಮಾಡಿ ನೀವು ಪ್ರತ್ಯಕ್ಷ ಹುಡುಕಿ ಅಂತ. ಗಾಂಧೀಜಿ ಹೇಳ್ತಾರೆ, ನಾನು ಹುಡುಕ್ತಾ ಹೋದೆ ಯಾರು ಕಾರಣ ಅಂತ ಹುಡುಕ್ತಾ ಹೋದ್ವಿಲ್ಲ, ಎವಿಡೆನ್ಸ್ ಹುಡುಕ್ತಾ ಹೋದ್ರೆ ಅನ್ನಿಸ್ತು ಒಬ್ಬ ಮನುಷ್ಯ ಇಷ್ಟು ನಿಷ್ಕರಣೆ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನಿಸ್ತು ನನಗೆ, ಇಷ್ಟು ಜನ ಕೊಂದಿರಲ್ಲ ಅಂತ. ನಾನು ಹೇಳ್ತಾರೆ, ಫಸ್ಟ್ ಟೈಮ್ ಐ ಸಾ ಫೇಸ್ ಟು ಫೇಸ್ ಬ್ರೂಟಲ್ ಕಿಲಿಂಗ್, ಐ ಸಾ ಬ್ರೂಟಲ್ ಕಿಲಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಆಗ ಗಾಂಧೀಜಿ ಒಂದು ತೀರ್ಮಾನಕ್ಕೆ ಬಂದರು. ಅಲ್ಲಿವರೆಗೂ ಬ್ರಿಟಿಷರ ಬಗ್ಗೆ ದ್ವೇಷ ಇರಲಿಲ್ಲ, ಕೋಪ ಇರಲಿಲ್ಲ, ಸ್ನೇಹ ಇತ್ತು. ಆಡಳಿತ ಸರಿ ಇಲ್ಲದೆ ಸರಿ ಮಾಡಬೇಕು ಅನ್ನೋ ವಿಚಾರ ಇತ್ತ ಹೊರತಾಗಿ ಬ್ರಿಟಿಷರನ್ನು ಓಡಿಸಬೇಕು ಅಂತ ಕಲ್ಪನೆ ಇರಲಿಲ್ಲ. ಈಗ ಹೇಳ್ತಾರೆ, ಈಗ ಬ್ರಿಟಿಷ್ ಆಡಳಿತ ಕೊನೆಗೊಳ್ಳುವವರೆಗೂ ಮುಕ್ತಿ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದರು. ಅಂದ್ರೆ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡಬೇಕಾದ್ರೆ ಎಂಥ ದೊಡ್ಡ ಘಟನೆ ಆಯಿತು. ಜಲಿಯನ್ ವಾಲಾ ಭಾಗ ಆದ್ಮೇಲೆ ಗಾಂಧಿ ಹೇಳಿದ್ರಂತೆ, ಇನ್ ಬ್ರಿಟಿಷ್ ಇರೋ ಕಾರಣ ಇಲ್ಲ, ಹೋಗ್ಬೇಕವರು ಅಂತ ಹೇಳಿದ್ರು.

0: Radio Sarang 107.8 FM.
1: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನು ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಟುಂಟುಲ್ಲಾರಿ ದಿ ರೇಡಿ ಸಾರಂಗ್ 107.8 FM. ರಂಗರಂಗರು ಜೀವನ ಇಂಡತ್ತೋ ಬ್ಯಾರಿ ವಿಶೇಷ ಕಾರ್ಯಕ್ರಮತೆಗೆ ಎಲ್ಲರಿಗೂ ಕಲ್ಬುನೊರಿಞ್ಞು ಸ್ವಾಗತ. ಶ್ರೋತೃಗಳೇ, ಈ ಪರ್ತಿಗೆ ಬ್ಯಾರಿ ಅಧ್ಯಯನ ಪೀಠ ಸಂಸ್ಥೆಯ ತರಫುಲು ನಡೆದಂಕೆತ್ತು ಬ್ಯಾರಿ ನಾಲಾಚರಣೆ ಇದರ ಕಾರ್ಯಕ್ರಮತಲು ಮುಂಟಿದಾಯು. ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಐಲ್ಡೆ ಪಲಕಂಗ ಕೇಟನ್ ಬರುವ.
1: ನಾನು ಸ್ವಲ್ಪ ವಿಷಾದದಿಂದ ನಿಂತಿದ್ದೇನೆ ನಿಮ್ಮ ಮುಂದೆ. ಸ್ವಲ್ಪ ಬೇಸರ, ದುಃಖ ಏನು ಅಂದರೆ ನನಗೆ ಬ್ಯಾರಿ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಲ್ಲ ಅಂತ. 68, 69, 70 ವರ್ಷ ಹತ್ತಿರ ಹತ್ತಿರ ಆಗ್ತಾ ಬಂತು, ನನ್ನ ಸುತ್ತಮುತ್ತ ಇರುವ ಒಂದು ಭಾಷೆಯಲ್ಲಿ, ಕನ್ನಡದಲ್ಲಿ ಮಾತಾಡ್ತೇವೆ, ಬೇರೆ ಭಾಷೆಯಲ್ಲಿ ಮಾತಾಡ್ತೇವೆ, ಇಂಗ್ಲೀಷಲ್ಲಿ ಮಾತಾಡ್ತೇವೆ, ಯಾಕೆ ಒಂದು 60-70 ವರ್ಷ ಇದ್ದ ಸಮುದಾಯಗಳ ಜೊತೆಗೇ ಇದ್ದ ಒಬ್ಬ ವ್ಯಕ್ತಿಗೆ ಯಾಕೆ ಒಂದು ಭಾಷೆಯನ್ನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ಅವಕಾಶಗಳು ಯಾಕೆ ಬರ್ತಾ ಇಲ್ಲ ಅಂದರೆ, ಈಗ ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ಅಂತ ನಾನು ಹೇಳ್ತಾ ಇದ್ದಾಗ ಹೇಳಿದೆ ಅವರಿಗೆ, ನೀವು ಯಾರು ಕನ್ನಡದಲ್ಲಿ ಮಾತಾಡಬೇಡಿ, ನೀವು ಬ್ಯಾರಿ ಭಾಷೆಯಲ್ಲೇ ಮಾತಾಡಿದ್ದು ಬ್ಯಾರಿ ದಿನಾಚರಣೆ, ನಮಗೆ ಅರ್ಥ ಆಗಾದ್ರೂ ತೊಂದರೆ ಇಲ್ಲ, ಕೂತುಕೊಳ್ಳಿ ಸ್ವಲ್ಪ ಕೇಳಿ ಅರ್ಥ ಆಗದಿದ್ದರು ಅಂತ ಈ ಮನೋಭಾವ ಬೇಕು ನಮಗೆ. ಬಂದವರು ಆ ಭಾಷೆ ಬಾರದಿದ್ದರೂ ಕೂಡ ಆ ಭಾಷೆಯನ್ನು ಕೇಳಲಿ ಅಂತ. ಹಾಗೆ ನಾನು ಅವರು ಹೇಳಿದ್ದೇನೆ, ನೀವು ಬ್ಯಾರಿ ಭಾಷೆಯಲ್ಲೇ ಮಾತಾಡಿ, ಅರ್ಥ ಆಗ್ತದೆ, ಮಾತಾಡಲಿಕ್ಕಾಗಲ್ಲ ಅಂದರೆ ಏನಾಯಿತು, ಭಾಷೆಯ ಒಂದು ಶಕ್ತಿಯಷ್ಟೇ ನನಗೆ ಗೊತ್ತಿರೋದು, ಭಾಷೆ ನನಗೆ ಅರ್ಥ ಆಗ್ತದೆ ಆದರೆ ಆ ಭಾಷೆಯಲ್ಲಿ ಮಾತನಾಡಲಿಕ್ಕಾಗಲ್ಲ. ನಮ್ಮ ನನ್ನ ವಿದ್ಯಾರ್ಥಿಗಳಿಗೆ ನೋಡಿ, ಎಲ್ಲರಿಗೂ ತರಗತಿ ಅದು ಇಂಗ್ಲೀಷಲ್ಲಿ ಮಾಡಿ ಅರ್ಥ ಆಗ್ತದೆ, ಇಂಗ್ಲೀಷಲ್ಲಿ ಮಾತಾಡಿ ಅಂದರೆ ಮಾತಾಡಲಿಕ್ಕಾಗಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದರೆ, ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ನೀನು ಹೇಳು ಅಂತಂದರೆ ಹೇಳಲಿಕ್ಕೆ ಮಾತಾಡಲಿಕ್ಕಾಗಲ್ಲ ಭಾಷೆಯಲ್ಲಿ ಅಂದರೆ. ಇದು ಒಂದು ಶಿಕ್ಷಣದ, ಅದರ ಬಗ್ಗೆ ಹೆಚ್ಚು ವಿಸ್ತಾರಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ತಮಾಷೆಗೆ ಶುರು ಮಾಡುವ. ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಇತ್ತು, ಸಣ್ಣ ಮಗು ಮತ್ತು ತಾಯಿ, ನೋಡಿರ್ಬೋದು, ನೀವು ಕೇಳಿರ್ಬೋದು, ನೋಡಿರ್ಬೋದು. ಅಲ್ಲಿ ತಾಯಿ ಕೇಳ್ತಾಳೆ ಆ ಮಗುವಿಗೆ, ಆಯ್ತಲ್ಲ ಓದಿಯಲ್ಲ, ಆಯ್ತಾ ನಿನಗೆ ಅಂತ. ಆ ಮಗು, ಆಯಿತು ನಾನೆಲ್ಲ ಓದಿ, ಆಯಿತು ಎಲ್ಲ ಆಯಿತು ಅಂತ. ಹಾಗೆ ನನಗೆ ಪ್ರಶ್ನೆ ಕೇಳ್ತೇನೆ ಅಂತ ತಾಯಿ ಆ ಮಗುವಿಗೆ, ಸಣ್ಣ ಮಗು ಭಾಳ ಇನ್ನೊಸೆಂಟ್ ಬೇಬಿ, ಒಂದು ಪ್ರಶ್ನೆ ಕೇಳ್ತಾಳೆ, ಕಾವೇರಿ ಯಾವ ಸಂಧಿ, ವ್ಯಾಕರಣದಲ್ಲಿ ಸಂಧಿ ಸಮಾಸ ಎಲ್ಲ ಬರ್ತಾ ನೋಡಿ, ಕಾವೇರಿ ಯಾವ ಸಂಧಿ ಅಂತ. ಆಗ ಮಗು ಉತ್ತರ ಕೊಡ್ತದೆ, ಎಷ್ಟು ಚಂದ ಕಾವ್ಯದಾಗೆ ನನಗಂಡಿತ್ತು, ತಮಿಳುನಾಡಿಗೆ ಅದು ಆಗಮ ಸಂಧಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ. ಯಾಕೆ ನೀರು ಹೋಗುದು ನೋಡಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ, ದೆಹಲಿಯ ಸುಪ್ರೀಂ ಕೋರ್ಟಿಗೆ ಅದು ಆದೇಶ ಸಂಧಿ. ಅವರು ಆದೇಶ ಕೊಡ್ತಾ ಇದ್ದಾರೆ, ನಮಗೆ ನೀರು ಹೋಗ್ತಾ ಉಂಟು, ಅಲ್ಲಿ ನೀರು ಬರ್ತಾ ಉಂಟು, ಅಲ್ಲಿ ಆದೇಶ ಕೊಡ್ತಾ ಇದ್ದಾರೆ. ಎಷ್ಟು ಚಂದ ಇದೆ ನೋಡಿ ಭಾಷೆ, ಒಂದು ಭಾಷೆ ಎಷ್ಟು ಚಂದ. ನೀವು ಸಂಧಿ ಮರೆತು ಬಿಡಿ, ವ್ಯಾಕರಣ ಮರೆತು ಬಿಡಿ, ಕಾವೇರಿ ಅಂದರೆ ಒಂದು ಯಾವ ಸಂಧಿ, ಕಾವು ಏರಿ ನಾವಾದರೂ ಅದು ಬಿಡಿ. ಆ ಮಗು ಕೊಡುವ ಮೂರು ವಾಕ್ಯಗಳಲ್ಲಿ ಒಂದು ಭಾಷೆಯ ಒಂದು ಕಾವ್ಯಾತ್ಮಕತೆ, ಭಾಷೆಯನ್ನು ಹೇಗೆ ಸೃಜನಶೀಲವಾಗಿ ಕ್ರಿಯೇಟಿವ್ ಆಗಿ ಬಳಸಬಹುದು ಒಂದು. ಇದು ಸಣ್ಣ ಉದಾಹರಣೆ ನಾನು ಕೊಡುವುದು, ಹುಬ್ಬಳ್ಳಿಗೆ ಹೋಗಿ, ಉತ್ತರ ಕರ್ನಾಟಕಕ್ಕೆ ಹೋಗಿ, ಅವ ಸೈಕಲ್ ತುಳಿಯೋಕೆ ಹತ್ಯಾನ ಅಂತ, ಸೈಕಲ್ ತುಳಿಯೋಕೆ ಹತ್ಯಾನ, ಮರ ಇಳಿಯೋಕೆ ಹತ್ಯಾನ, ಮತ್ತೆ ಮರ ಅಂದರೆ ಇಳಿಯೋದಕ್ಕೆ ಮರ ಹತ್ತಿದ್ದಾನೆ ಅಂತ, ಅವ ಮರ ಇಳಿಯೋಕೆ ಹತ್ಯಾನ. ಉತ್ತರ ಕರ್ನಾಟಕ ಚೆನ್ನ ನೋಡಿ ಆ ಭಾಷೆದು, ಅವ ಸೈಕಲ್ ತುಳಿಯೋಕೆ ಹತ್ಯಾನ ಅಂದರೆ ಸೈಕಲ್ ತುಳಿತಾ ಇದ್ದಾನೆ ಹೊರಟಿದ್ದ ಅಂತ. ನೀವು ಧಾರವಾಡಕ್ಕೆ ನಾನು ಆಚೆ ಕಡೆ ಹೋದಾಗ ಒಂದು ಹೀಗೆ ನೋಡಿದೆ, ಒಂದು ಬೋರ್ಡ್ ಇತ್ತಲ್ಲಿ, ನೋಡ್ತಾನೆ ಕಾರಾಕೇರ ಸೆಂಟರ ಅಂತ ಉಂಟು. ನಾನೆಂಥ ಕಾರದ ಅಂಗಡಿ ಇದು ಅಂತ ಹೀಗೆ ನೋಡಿದೆ, ಕಾರಾಕೇರ ಸೆಂಟರ ಅಂತ. ಅದು ನಿಜವಾಗಿ ಇಂಗ್ಲೀಷನ ಕಾರ್ ಕೇರ್ ಸೆಂಟರ್, ಕಾರ್ ಕೇರ್ ಸೆಂಟರ್ ಅನ್ನ ಕಾರಾಕೇರ ಸೆಂಟರ. ಒಂದು ಭಾಷೆಯನ್ನ ಇದು ನೋಡಿದರೆ ಅದನ್ನು ಹೇಗೆ ಬಗ್ಗಿಸಿಕೊಳ್ತಾರೆ ಒಂದು ಭಾಷೆಯನ್ನು ಅಂತ. ಇದೆಲ್ಲ ಒಂದು ಬೇರೆ ಬೇರೆ ನಮಗೆ ಅರ್ಥ ಆಗಲಿ ಆಗದಿರಲಿ ಅಪರಿಚಿತ ವಲಯದ ಒಂದು ಭಾಷೆಯನ್ನು ನಾವು ಬಹಳ ಕುತೂಹಲದಿಂದ ನೋಡಬೇಕಾದ ಸಂಗತಿಗಳನ್ನು ಹೇಳ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟು ಒಂದು ಎರಡು ಮೂರು ವಾಕ್ಯಗಳನ್ನು ಹೇಳ್ತೇನೆ ನಾನು. ಮೊದಲನೆಯ ವಾಕ್ಯ ನನ್ನ ಇವತ್ತಿನ ಮಾತಿನ ಸಾರಾಂಶ ಇದು. ಮೊದಲನೆಯ ಮಾತು, ಯಾವನೇ ಆಗಲಿ, ಯಾರೇ ಒಬ್ಬ ವ್ಯಕ್ತಿ, ತನ್ನ ಭಾಷೆಯನ್ನು ಪ್ರೀತಿಸುವವನು ಮತ್ತೊಂದು ಭಾಷೆಯನ್ನು ದ್ವೇಷಿಸಲಾರ, ದ್ವೇಷಿಸಬಾರದು. ತನ್ನ ಭಾಷೆಯನ್ನು ನಂದು ತುಳು ಮಾತ್ರ. ನಾವು ಕನ್ನಡ ಮಾತಾಡ್ತೇವೆ, ಬೇರೆ ಭಾಷೆಯೇ ಮಾತಾಡ್ತೇವೆ, ಸಾಂದರ್ಭಿಕ ಬೇರೆ ಬೇರೆ ಕಾರಣಗಳಿಗಾಗಿ. ನನ್ನ ಮೊದಲ ಪ್ರಯಾರಿಟಿ ಯಾವುದು? ತುಳು. ತುಳು ನನ್ನ ಮೊದಲ ಪ್ರಯಾರಿಟಿ, ಅಂದರೆ ಆದ್ಯತೆ ಅದು. ಅದು ನನ್ನ ಕುಟುಂಬದ, ನನ್ನ ಸಮುದಾಯದ ಭಾಷೆ. ಅದು ಒಂದು ಕುಟುಂಬದ ಸಂಬಂಧದ ಒಳಗಡೆ ಇರುವ ಪ್ರೀತಿಯ ಒಂದು ಭಾಗ ಅದು. ಅದನ್ನು ಹೆಚ್ಚು ವಿಸ್ತರಿಸಲಿಕ್ಕೆ ಸಮಯ ಇಲ್ಲ ನನಗೆ. ಹಾಗಾಗಿ ನನ್ನ ಮೊದಲನೆಯ ವಾಕ್ಯ ನಾವು ನೆನಪಿಟ್ಟುಕೊಳ್ಬೇಕಾದದ್ದು, ಒಬ್ಬ ವ್ಯಕ್ತಿ, ನಾವು ಯಾರೇ ಆಗಲಿ, ನಮ್ಮ ಭಾಷೆಯನ್ನು ಪ್ರೀತಿಸುವವರು ಮತ್ತೊಂದು ಭಾಷೆಯನ್ನು ದ್ವೇಷಿಸುವುದಿಲ್ಲ, ದ್ವೇಷಿಸಬಾರದು. ಇದು ಒಂದನೆಯ ಮಾತು. ಎರಡನೆಯ ಮಾತು, ನಮ್ಮ ಭಾಷೆ, ನಮ್ಮ ದೇವರು, ನಮ್ಮ ಆಚರಣೆಗಳು, ಒಟ್ಟಾರೆ ನಮ್ಮ ಸಂಸ್ಕೃತಿ ಇದೆಯಲ್ಲ, ಸಂಸ್ಕೃತಿಗಳು, ಕಲ್ಚರ್ಸ್ ಅಂತಕೊಳ್ಳುವ, ಇದು ಜನರನ್ನು ಜೋಡಿಸ್ತದೆಯೇ ಹೊರತು ಜನರನ್ನು ಬೇರ್ಪಡಿಸುವುದಿಲ್ಲ, ಬೇರ್ಪಡಿಸಬಾರದು. ಭಾಷೆ, ಜಾತಿ, ಧರ್ಮ, ದೇವರು, ಇವುಗಳು ಯಾವುದೂ ಕೂಡ ಮನುಷ್ಯರನ್ನು ಸೇರಿಸಬೇಕೆ, ಜೋಡಿಸಬೇಕೇ ಹೊರತು ಜನಗಳನ್ನು ಪರಸ್ಪರ ಪ್ರೀತಿಸುವ ಹಾಗೆ ಮಾಡಬೇಕೆ ಹೊರತು ಆ ಭಾಷೆಗಳು ದ್ವೇಷಿಸುವುದಕ್ಕಿರುವುದು ಅಲ್ಲವೇ ಇಲ್ಲ. ನೀವು ಮೂಲಭೂತವಾಗಿ ನೋಡಿ, ಯಾವ ಭಾಷೆ ದ್ವೇಷಿಸುತ್ತ ಕಲಿಸ್ತದೆ, ಯಾವ ಧರ್ಮ ದ್ವೇಷಿಸ್ತಕ್ಕೆ ಹೇಳ್ತದೆ ಹೇಳಿ? ಯಾವ 100 ಬಾರಿ 1000 ಬಾರಿ ಕೇಳಿದ್ದೇವೆ, ಧರ್ಮ ದೇವರು ಎಲ್ಲ ಮನುಷ್ಯನ ಒಳಿತಿಗಾಗಿಯೇ ಇರುವುದು, ಮನುಷ್ಯರನ್ನು ಪ್ರೀತಿಸುವಂತಲೇ ಹೇಳುವುದು. ಜಗತ್ತಿನ ಯಾವ ಧರ್ಮ ದೇವರು ನನಗೆ ಗೊತ್ತಿದ್ದಾಗೆ ಮತ್ತೊಬ್ಬರನ್ನು ಕೊಲ್ಲು ಅಂತ ಹೇಳುವುದಿಲ್ಲ, ಹೇಳುವುದರ ಧರ್ಮವಲ್ಲ ದೇವರು ಅಲ್ಲ. ಅದು ಇಷ್ಟು ಕ್ಲಿಯರ್ ಕಟ್ ಸ್ಫಟಿಕದಷ್ಟು ಸಹ ನಮಗೆ ಗೊತ್ತಿದೆ. ಭಾಷೆಯ ಕಾರಣಕ್ಕೆ ದ್ವೇಷಿಸಬೇಕಾಗಿಲ್ಲ, ಜಾತಿಯ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ, ಧರ್ಮದ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ ಅಂತ ಸ್ಫಟಿಕದಷ್ಟು ನಾವು ಹೇಳ್ತೇವಲ್ಲ, ಅಷ್ಟು ಕ್ಲಿಯರ್ ಇದೆ ಅದು. ಆದರೆ ಇದು ಗೊತ್ತಿದ್ದೂ ಕೂಡ ನಾವು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ, ಅದು ಜೋಡಿಸ್ತದೆ ಅಂತ ಹೇಳಿಯೂ ಕೂಡ ನಮ್ಮಲ್ಲಿ ಕೆಲವೊಮ್ಮೆ ನೋಡಿ, ಒಂದು ಭಾಷಾ ಸಮುದಾಯ ಇನ್ನೊಂದು ಭಾಷಾ ಸಮುದಾಯದ ಮೇಲೆ ಬಹಳ ಕೆಟ್ಟ ಬೆಳವಣಿಗೆ. ಅದು ನಾನು ತೀವ್ರವಾಗಿ ವಿರೋಧಿಸುವ ಅಂಶ. ಅದು ಬಹಳ ಡೆಮೋಕ್ರೆಟಿಕ್ ಒಂದು ಭಾಷೆ, ಬಹಳ ಪ್ರಜಾಸತ್ತಾತ್ಮಕವಾಗಿರ್ತದೆ ಒಂದು ಭಾಷೆ, ಇಟ್ಸ್ ಎ ವೆರಿ ಡೆಮೋಕ್ರೆಟಿಕ್ ಲ್ಯಾಂಗ್ವೇಜ್. ಅದನ್ನು ನಾವು ಕಟ್ಟಿದ್ದು ಹೇಳ್ತಾರೆ ನೋಡಿ. ಒಂದು ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ನೀವು ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಭಾಷೆ ಇದು ಕಲ್ಪಿಸು, ಬರೇ ಕಲ್ಪಿಸೋಕೆ ಅಸಾಧ್ಯ. ಭಾಷೆ ಒಂದು ಇಲ್ಲದೆ ಇರ್ತಾ ಇದ್ರೆ, ಭಾಷೆ ಒಂದು ಇಲ್ಲದ ಸ್ಥಿತಿಯೊಂದನ್ನು ಕಲ್ಪಿಸಿಕೊಳ್ಳಿ ನೀವು. ಈ ಕರೆಕ್ಟ್ ಎಮಾಜಿ, ನಮಗೆ ಭಾಷೆ ಇರುವುದರಿಂದ ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ನಾವು ಭಾಷೆ ಒಂದು ಬೆಳಕು, ಭಾಷೆ ಒಂದು ಜ್ಞಾನ, ಭಾಷೆ ಒಂದು ಬದುಕು. ಇಂಥ ಭಾಷೆಯನ್ನು ಇಟ್ಟುಕೊಂಡು ಇಲ್ಲೊಂದು ಪದ ಬಳಸ್ತೇನೆ ನಾನು. ನಮ್ಮಲ್ಲಿ ಎರಡು ಪದ ಇದೆ, ಒಂದು ಭಿನ್ನತೆ, ಮತ್ತೊಂದು ವಿರೋಧ ಅಂತ. ಭಿನ್ನತೆ, ವಿರೋಧ, ಒಂದು ಡೈವರ್ಸಿಟಿ, ಭಿನ್ನ ಭಿನ್ನ ಭಿನ್ನ ಭಿನ್ನ ಹೇಳ್ತೇವೆ ನಾವು. ಅನೇಕ ಭಾಷೆಗಳಿವೆ, ಅನೇಕ ಸಂಸ್ಕೃತಿಗಳಿವೆ, ಅನೇಕ ಜೀವನ ಕ್ರಮಗಳಿವೆ, ಎಲ್ಲ ಹಲವು, ಬಹುತ್ವ. ಇದು ನಾವು ಗೌರವಿಸಬೇಕಾದ, ಕಾಪಾಡಿಕೊಳ್ಳಬೇಕಾದ ಆದ್ಯತೆ. ಇದು ಈ ಬಹುತ್ವ ಎನ್ನುವುದಿದೆಯಲ್ಲ, ಇದು ಒಂದು ಶಕ್ತಿ, ಸ್ಟ್ರೆಂಗ್ತ್, ಅದು ವೀಕ್ನೆಸ್ ಅಲ್ಲ. ಅದು ಬಹುಭಾಷೆಗಳು ನಮ್ಮ ದೇಶದ ಶಕ್ತಿ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ನೀವು ಕಲ್ಪಿಸಿಕೊಳ್ಳಿ, ಇವತ್ತೊಂದು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದ ಮೇಲೆ ಎಷ್ಟು ಜನ ಬ್ಯಾರಿ ಭಾಷೆಯಲ್ಲಿ ಮಾತಾಡ್ತಾರೆ, ವೇದಿಕೆ ಮೇಲೆ ಮಾತಾಡ್ತಾರೆ, ಹಾಡ್ತಾರೆ, ಬಹುಭಾಷಾ ಕವಯಿತ್ರಿ ಇದ್ದಾರೆ ಇಲ್ಲಿ, ಲೇಖಕಿ ಇದ್ದಾರೆ ಇಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾರೆ. ಅಂತಂದರೆ ಬಹುಭಾಷೆಗಳನ್ನು ಪ್ರೀತಿಸುವ ಮನಸ್ಸಿದ್ದರೆ ಮಾತ್ರ ಇದು ಸಾಧ್ಯ. ಬಹುಭಾಷೆಗಳನ್ನು ಪ್ರೀತಿಸುವಂತಹ ಇದ್ದರೆ ಅದು ಮಾತ್ರ ಬಹುಭಾಷೆಗಳು. ಹಾಗಾಗಿ ನಾವು ಏನು ಬೇರೆ ಬೇರೆ ಭಾಷೆಗಳು ಇರುವ ಒಂದು ಒಂದು ಸಂದರ್ಭದಲ್ಲಿ ನಾನು ಇದನ್ನು ಹೇಳ್ತಿದ್ದೆ, ಭಿನ್ನತೆ ಮತ್ತು ವಿರೋಧ ಅಂತ, ವೈವಿಧ್ಯ. ಇನ್ನೊಂದು ವಿರೋಧ, ಭಿನ್ನತೆ ಬೇರೆ, ಭಿನ್ನವಾಗಿ ಆಲೋಚನೆ ಮಾಡೋದು ಬೇರೆ, ವಿರೋಧ ಬೇರೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ನನಗಿಂತ ಒಬ್ಬ ಭಿನ್ನವಾಗಿ ಹೇಳಿದರೆ ಅವು ನನಗೆ ವಿರೋಧಿ ಅಂತ ಹೇಳೋದು, ಅದು ಡೆಮೋಕ್ರೆಟಿನ ಅಂತಸತ್ವಕ್ಕೆ ವಿರುದ್ಧ. ಅದು ಭಿನ್ನ ಭಿನ್ನವಾಗಿ ಆಲೋಚನೆ ಮಾಡುವ ಒಂದು ವಿಚಾರ, ವೈಚಾರಿಕ ಚಿಂತನ ವಿನ್ಯಾಸ ಇರುವುದರಿಂದಲೇ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರುವುದು. ಇಲ್ಲರೆ ಒಬ್ಬ ಆಲೋಚನೆ ಮಾಡಿದರೆ ಸಾಕಾಗೋದಿಲ್ವಾ? ಬೇರೆ ಬೇರೆಯವರು ಆಲೋಚನೆ ಮಾಡೋದು ಬೇಡ ಅಂತಾರೆ, ಒಬ್ಬರು ಮಾತಾಡಿ ಸಾಕು. ಹಾಗಲ್ಲ, ಬೇರೆ ಬೇರೆಯವರ ಧ್ವನಿಗಳಿರ್ತವೆ, ಧ್ವನಿಗಳಿಂದ ಆಲೋಚನೆಗಳಿರ್ತವೆ, ಥಾಟ್ಸ್. ಭಾಷೆ ಅಂದರೆ ಬರೀ ಶಬ್ದ ಅಲ್ಲ ಇವರೆ, ಭಾಷೆ ಅನ್ನೋದು ಆಲೋಚನೆಯ ಕ್ರಮ, ಇಟ್ಸ್ ಎ ಥಾಟ್ ಪ್ರೋಸೆಸ್. ಒಂದು ಆಲೋಚನೆಯನ್ನು ಮಂಡಿಸುವ ಕ್ರಮ ಅದು ಭಾಷೆ ಅಂದರೆ. ಅದು ಪದಗಳ ಸುಮ್ಮನೆ ಜಂಪ್ ಇದಲ್ಲ, ಅದು ಅದರ ಹಿಂದೆ ಒಂದು ಆಲೋಚನೆ. ಅದನ್ನು ನಾನೀಗ ಇಲ್ಲಿ ವಿವರಿಸಲಿಕ್ಕೆ ಆಗ್ತಾ ಇಲ್ಲ ನನಗೆ. ಭಾಷೆ ಅಂದರೆ ಕೇವಲ ಪದಗಳ ಒಂದು ಬಳಕೆ ಅಲ್ಲ, ಅದು ಅದರ ಹಿಂದೆ ಒಂದು ಆಲೋಚನಾ ಕ್ರಮ ಇದೆ. ಒಂದೊಂದು ಭಾಷೆಯ ಹಿಂದೆ ಕೂಡ ಒಂದು ಲೋಕದೃಷ್ಟಿ ಒಂದು ಪದ ಉಂಟು. ವರ್ಲ್ಡ್ ವ್ಯೂ ಅಂತ ಹೇಳ್ತೇವೆ ನಾವು ಸಂಸ್ಕೃತಿ ಅಧ್ಯಯನದಲ್ಲಿ. ಒಂದು ವರ್ಲ್ಡ್ ವ್ಯೂ ಉಂಟು, ಲೋಕ ಹೇಗೆ ಅಸ್ತಿತ್ವಕ್ಕೆ ಬಂತು ಎನ್ನುವಲ್ಲಿಂದ ಈ ಲೋಕದ ಎಲ್ಲ ಜೀವರಾಶಿಗಳು ಹೇಗೆ ಉತ್ಪನ್ನಗೊಂಡು ಎನ್ನುವಲ್ಲಿವರೆಗೆ ಪ್ರತಿ ಸಮುದಾಯಗಳು ಕೂಡ ಅವರದ್ದೇ ಆದ ಆಲೋಚನಾ ಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದು ದೊಡ್ಡ ವಿಷಯ ಅದು, ಅದಿರಲಿ. ಹಾಗಾಗಿ ನೋಡಿ, ನಮ್ಮಲ್ಲಿ ನೋಡಿ, ನಾನು ಹೇಳಿದ್ದನ್ನೇ ಎಲ್ಲರೂ ಒಪ್ಪುವುದಾದರೆ ಮತ್ತೆ ಅದಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ನಾವು ನೀನು ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ ಆದರೆ ಗೌರವಿಸ್ತೇನೆ, ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ ಆದರೆ ನಿನ್ನ ವಿಚಾರವನ್ನು ನಾನು ಇದು ಬಹಳ ಮುಖ್ಯ. ಇಲ್ಲ, ನಿನ್ನ ವಿಚಾರ ಒಪ್ಪುವುದಿಲ್ಲ ಹಾಗೆ ನನಗೆ ನೀನು ವಿರೋಧಿ, ಇದು ಬೇರೆ, ಇದು ಡೇಂಜರಸ್ ಸ್ಟೆಪ್. ಇದು ಅಲ್ಲಿ ಏನಾಗುತ್ತದೆ, ಹಿಂಸೆ ಆರಂಭ ಆಗುತ್ತೆ, ಆಕ್ರಮಣ ಆರಂಭ ಆಗುತ್ತೆ, ದೌರ್ಜನ್ಯ ಆರಂಭ ಆಗುತ್ತೆ. ನೀವು ಬೇರೆ ಬೇರೆ ಮಾತುಗಳನ್ನು ಧ್ವನಿಗಳನ್ನು ಸಹಿಸಿಕೊಂಡ್ರೆ ಆಗೇನಾಗುತ್ತೆ, ಸಹನೆ, ಸಂಸ್ಕೃತಿಗಳ ಸಮನ್ವಯ, ಸಂಘರ್ಷ ಇರ್ತದೆ, ಕಾನ್ಫ್ಲಿಕ್ಟ್ ಇಲ್ಲದೆ ಇರ್ತದೆ ಬದುಕಿನಲ್ಲಿ, ಕಾನ್ಫ್ಲಿಕ್ಟ್ ಇರ್ತದೆ, ಆಮೇಲೆ ಒಂದು ಸಮನ್ವಯಕ್ಕೆ ನಾವು ಬರ್ತೇವೆ, ಒಂದು ಸಾಮರಸ್ಯದ ಬದುಕಿಗೆ ನಾವು ಬರ್ತೇವೆ. ಅದು ನಾವು ವಾಸ್ತವಿಕವಾಗಿ ಭಾಷಾ ದಿನಾಚರಣೆಯ ಮೂಲಕ ನಾವು ನಮ್ಮ ಭಾಷೆಯನ್ನು ಪ್ರೀತಿಸುವ, ಇತರ ಭಾಷೆಗಳನ್ನು ಕೂಡ ಗೌರವಿಸುವ, ಮತ್ತು ಸಾಧ್ಯ ಆದರೆ ಅದಕ್ಕೆ ನಾನು ಹೇಳಿದ್ದು, ಅಯ್ಯೋ ನನಗೆ ನಿಮ್ಮ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಬೇಜಾರಾಗ್ತದೆ ಅಂತ. ಮಲೆ ಕೇರಳದಲ್ಲಿ ಕಾಸರಗೋಡಿನಲ್ಲಿ ಕೆಲವು ಕಾರ್ಯಕ್ರಮಕ್ಕೆ ಹೋದೆ ನಾನು, ಅಲ್ಲಿ ಗಮನಿಸಿರ್ಬೋದು, ಅಲ್ಲಿಗೊಂದು ಹೊಸ ಟ್ರೆಂಡ್ ಬಂದಿದೆ. ಅಲ್ಲೇಂದರೆ ಕನ್ನಡದವ್ರು ಹೋಗ್ತಾರೆ, ತುಳುವವರು ಹೋಗ್ತಾರೆ, ಹವ್ಯಕದವರು ಹೋಗ್ತಾರೆ, ಮಲಯಾಳಿಗಳು ಎಲ್ಲರೂ ಹೋಗ್ತಿರ್ತಾರೆ. ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದಲ್ಲ ನಿಮಗೆ ಯಾವ ಭಾಷೆಯಲ್ಲಿ ಬೇಕಾದ್ರೆ ಮಾತಾಡಿ, ಮೂರು ನಾಲ್ಕು ಭಾಷೆಗಳಲ್ಲಿ ಕಾರ್ಯಕ್ರಮಗಳು. ಒಂದೇ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾನು ಹೋದರೆ ನಾನು ನೀವು ತುಳುವಲ್ಲಿ ಮಾತಾಡಿ ಅಥವಾ ಕನ್ನಡದಲ್ಲಿ ಮಾತಾಡಿ, ಬೇಕಾದರೆ ಸ್ವಲ್ಪ ಇಂಗ್ಲೀಷಲ್ಲಿ ಬೇಕಾದ್ರೆ ಹೇಳಿ ಅರ್ಥ ಆಗುವ ದೃಷ್ಟಿಯಿಂದ ಅಥವಾ ಕನ್ನಡದಲ್ಲಿ ಹೇಳಿ ಅಂತ. ಎಷ್ಟು ಸಂತೋಷ ಆಗ್ತದೆ ಗೊತ್ತುಂಟ ಕೇಳಲಿಕ್ಕೆ, ಒಂದು ವೇದಿಕೆಯಲ್ಲಿ ಮೂರು ನಾಲ್ಕು ಭಾಷೆಗಳಲ್ಲಿ ಒಟ್ಟು ನಿಂತು ಇದು ವಿದೇಶಗಳಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅವರು ಕೇಳ್ತಾರೆ, ನೀವು ವೆರ್ ಆರ್ ಯು ಫ್ರಮ್ ಹೋದಾಗ ಕೇಳ್ತಾರೆ, ನಾನು ಜರ್ಮನಿಗೆ ಹೀಗೆ ಹೋದಾಗ ಎಲ್ಲ ಕೇಳ್ತಾರೆ, ಫಿನ್ಲ್ಯಾಂಡಿಗೆಲ್ಲ ಹೋದಾಗ ಕೇಳ್ತಾರೆ, ಜಪಾನಿಗೆಲ್ಲ ಹೋದಾಗ ವೆರ್ ಆರ್ ಯು ಫ್ರಮ್, ನಾನು ಹೀಗೆ ಇಲ್ಲಿಗೆ ಬಂದದ್ದು, ಹೌ ಮೆನಿ ಲ್ಯಾಂಗ್ವೇಜಸ್, ನೀವು ಎಷ್ಟು ಭಾಷೆಯನ್ನು ಮಾತಾಡ್ತೀರಿ ಅಂತ. ನಾನು ಹೇಳೋದು ಒಂದು ಎರಡು ಮೂರು ನಾಲ್ಕು ಭಾಷೆಗಳು ಸಹಜವಾಗಿ ನಮ್ಮ ಮಕ್ಕಳಿಗೆ ಬರ್ತದೆ. ಈಸ್ ಇಟ್ ಸೋ? ಒಂದು ಮಗು ಹುಟ್ಟಿದ ಒಂದು ಪರಿಸರದಿಂದಲೇ ಮೂರು ನಾಲ್ಕು ಭಾಷೆಗಳನ್ನು ಕಲಿತುಕೊಳ್ಳುವ ಅವಕಾಶ ಇರುವ ಸಂದರ್ಭಗಳನ್ನು, ಅಂಥ ಒಂದು ಸನ್ನಿವೇಶಗಳನ್ನು ನಾವು ಉಳಿಸಿಕೊಳ್ಳಬೇಕೇ ಹೊರತು ಅದನ್ನು ನಾಶ ಮಾಡುವುದಲ್ಲ, ಭಿನ್ನತೆಯನ್ನು ವಿರೋಧಿಸುವುದಲ್ಲ, ದ್ವೇಷಿಸುವುದಲ್ಲ. ಹಾಗಾಗಿ ಭಾಷೆ ನಮಗೆ ಕಲಿಸಬೇಕಾದದ್ದು ಸಹನೆಯನ್ನು, ಭಾಷೆ ನಮಗೆ ಕಲಿಸಬೇಕಾದದ್ದು ಪ್ರೀತಿಸುವುದನ್ನು, ಒಟ್ಟಿಗೆ ಬದುಕುವುದನ್ನು. ಭಾಷೆ ಒಂದು ಭಿನ್ನ ಭಾಷೆಯೇ ಹೊರತು ಅದು ಒಂದು ಭಾಷೆ ಮತ್ತೊಂದು ಭಾಷೆಗೆ ವಿರೋಧ ಅಲ್ಲ. ಇದು ನಾವು ನೆನ್ಪಿಟ್ಟುಕೊಳ್ಬೇಕಾದ ಬಹಳ ಮುಖ್ಯವಾದ. ಹಾಗಾಗಿ ನಾನು ಅದಕ್ಕೆ ಹೇಳ್ತಾ ಇರೋದು, ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡಿ, ಕೇಳುವ ನಾವು ಅರ್ಥ ಆಗುವಷ್ಟು ಅರ್ಥ ಆಗ್ತದೆ. ಕನಿಷ್ಠ ಒಂದು ಆಯ್ತಪ್ಪ, ನೀವು ಕ್ಲಾಸಿಕಲ್ ಮ್ಯೂಸಿಕ್ಗೆ ನಮ್ಮಲ್ಲಿ ನಾವು ಹೇಳುವ ಒಂದು ಕ್ಲಾಸಿಕಲ್ ಮ್ಯೂಸಿಕ್ಗೆ ಹೋಗ್ತೀರಿ ನೀವು, ಎಷ್ಟು ಜನಕ್ಕೆ ರಾಗ ತಾಳ ಗೊತ್ತುಂಟು? ಕೇಳುವುದಿಲ್ಲ, ಸುಮ್ಮನೆ ತಲೆಗೆ ಕೇಳು. ಭರತನಾಟ್ಯಕ್ಕೆ ಹೋಗ್ತಾರೆ, ಎಂಥ ಮುದ್ರೆಗಳು ಅರ್ಥ ಆಗ್ತದಾ ಯಾರಿಗೆ? ಆದರೆ ನೋಡ್ತೇವೆ ಕೇಳ್ತೇವೆ ಅಂದರೆ ಒಂದು ಭಾಷೆ ಅಥವಾ ಒಂದು ಕಲೆ ಸಂವಹನ ಆಗುವುದಕ್ಕೆ ಅದರ ಸಂಜ್ಞೆಗಳು ಪರಿಭಾಷೆಗಳು ಗೊತ್ತು ಬೇಕಾಗುವುದಿಲ್ಲ. ದಯವಿಟ್ಟು ಗಮನಿಸಿ, ಒಂದು ಭಾಷೆ ನಿಮಗೆ ಸಂವಹನ ಆಗಬೇಕಾದರೆ ಅದರ ಪೂರ್ತಿ ನಿಮಗೆ ಅದರ ವ್ಯಾಕರಣ ಗೊತ್ತಿರಬೇಕು ಅಂತಿಲ್ಲ. ಪದಗಳು ನೀವು ನಂಬುತ್ತಿರೋ ಇಲ್ಲೋ, ಒಂದು ಭಾಷೆಯಲ್ಲಿ ಮಾತನಾಡುವುದಕ್ಕೆ 300-400 ಶಬ್ದಗಳು ಸಾಕಂತೆ. ಕೇವಲ ನಾವು ಒಂದು 300-400 ಭಾಷೆಗಳು ಮ್ಯಾಕ್ಸಿಮಮ್, ಒಂದು 500 ಹೆಚ್ಚಂದರೆ ಅಷ್ಟು ಭಾಷೆ ಪದಗಳು ಗೊತ್ತಿದ್ರೆ ಆ ಭಾಷೆಯಲ್ಲಿ ಮಾತಾಡಲಿಕ್ಕೆ ಆಗ್ತದೆ ಅಂತಂದೆ. ಅದು ನಾನು ಹೇಳ್ತಿರೋದು, ನಾನು ಮುಖ್ಯವಾಗಿ ನನ್ನ ಎಳೆಯ ಮನಸ್ಸುಗಳಿಗೆ ಹೇಳುವಂಥದ್ದು, ಭಾಷೆಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ದೇವರ ಕಾರಣಕ್ಕೆ ನಾವು ಹತ್ತಿರ ಬರಬೇಕು ನಮ್ಮನ್ನೋದು. ಅದರ ಸ್ಪಿರಿಟ್, ಅದರ ಶಕ್ತಿ ಇರುವುದೇ ಅದು ಅಂತ ಹೇಳುವಂಥದ್ದು ಒಂದು ಮುಖ್ಯವಾದ ಭಾಗ. ಮೂರನೆಯ ಮಾತು ನಾನು ಹೇಳುವಂಥದ್ದು, ಒಂದು ಸರಳ ಪ್ರಶ್ನೆ ಕೇಳ್ತೇನೆ ನಾನು. ನನ್ನದು ತುಳು, ನಿಮ್ಮದು ಬ್ಯಾರಿ ಭಾಷೆ. ನನ್ನ ತುಳುವನ್ನು ನಾನಲ್ಲದೆ ಮತ್ತೆ ಯಾರು ಕಾಪಾಡುವುದು? ಸರಳ ಪ್ರಶ್ನೆ ಇದು. ನಿಮ್ಮ ಅಂತ ಆ ಅರ್ಥದಲ್ಲಿ ನಿಮ್ಮ ಬ್ಯಾರಿ ಭಾಷೆಯನ್ನು ನೀವಲ್ಲದೆ ಮತ್ತೆ ಯಾರು? ಅಮೇರಿಕದವ್ರು ಬರ್ತಾರಾ?
2: ಇಸ್ ಆಸ್ ಸಿಂಪಲ್ ಆಸ್ ದಟ್.
1: ಸರಳ ಪ್ರಶ್ನೆ ಇದು. ನಿಮ್ಮ ಇಂಗ್ಲಿಷಿನವರು ಬಂದು, ಅಮೆರಿಕದವರು ಬಂದು, ಯುರೋಪಿನವರು ಬಂದು, ಬೇರೆಯವರು ಬಂದು ನಮ್ಮ ಭಾಷೆಯನ್ನು ನಾವು ಸಂರಕ್ಷಿಸಬೇಕು, ನಾವು ಪೋಷಿಸಬೇಕು ಎನ್ನುವುದು ಒಂದು ನೆಲೆ, ಅದರ ಮುಖ್ಯವಾದ ಭಾಗ. ಹಾಗಾದರೆ ಸರ್ಕಾರಕ್ಕೆ, ಆಡಳಿತಕ್ಕೊಂದು ಜವಾಬ್ದಾರಿ ಇಲ್ಲವೋ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅಕಾಡೆಮಿಗಳು ಯಾಕೆ ಕೆಲಸ ಮಾಡಬೇಕು ಅಂತಂದರೆ, ಅದಕ್ಕೊಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅಂತ ಬೇಕು. ಯಾವಾಗಲೂ ಕೂಡ ವಿದ್ವಾಂಸರನ್ನು ಒಟ್ಟು ಸೇರಿಸಿ ಕೃತಿರಚನೆಗಳನ್ನು ಮಾಡಿಸುವಂಥದ್ದು, ಟ್ರಾನ್ಸ್ಲೇಷನ್ಸ್ ಮಾಡಿಸುವಂಥದ್ದು, ಅದು ಶೈಕ್ಷಣಿಕ ಅಕಾಡೆಮಿಕ್ ವರ್ಕ್. ಅದು ನಿಮ್ಮ ಭಾಷೆಯ ಶಕ್ತಿಯನ್ನು, ಸಾಹಿತ್ಯವನ್ನು ಬೇರೆಯ ಓದುಗರಿಗೆ, ಬೇರೆಯವರಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕು. ನಮಗೆ ಮಾಡಲಿಕ್ಕಾಗಲ್ಲ. ನಾವು ಮಾತಾಡ್ತೇವೆ, ನಾವು ಬಳಸ್ತೇವೆ, ವಿ ನೋ ಹೌ ಟು ಯೂಸ್ ಇಟ್, ನಿತ್ಯ ಬಳಸ್ತೇವೆ. ಆದರೆ ನಮಗೆ ಅದನ್ನು ಮತ್ತೊಬ್ಬ, ನಮ್ಮ ಭಾಷೆಯ ಐಡೆಂಟಿಟಿ ಅಥವಾ ನಮ್ಮ ಭಾಷೆಯ ಅನನ್ಯತೆಯನ್ನು ಬೇರೆಯವರಿಗೆ ತಿಳಿಸಬೇಕಾದ್ರೆ ಅದಕ್ಕೆ ಸಾಂಸ್ಥಿಕ ಕೆಲಸ ಬೇಕು, ಅದಕ್ಕೆ ಅಕಾಡೆಮಿಗಳು ಬೇಕು, ಸರ್ಕಾರದ ಸಹಾಯ ಬೇಕು. ಅದನ್ನು ನಾನು ಹೇಳ್ತಿರೋದು ಕಲ್ಚರಲ್ ಲ್ಯಾಂಗ್ವೇಜ್ ಪಾಲಿಸಿ ಅಂತ. ನೋಡಿ, ಅದು ಲ್ಯಾಂಗ್ವೇಜ್ ಪಾಲಿಸಿ. ಅದು ನಮ್ಮ ಪಾಲಿಸಿ ಏನು? ನಾವು ಬಳಸುವುದು, ಮಾತನಾಡುವುದು, ಅದನ್ನು ಬೆಳೆಸುವುದು. ನಾವು ಮಾತನಾಡಬೇಕು, ಬೆಳೆಸಬೇಕು, ನಮ್ಮ ಕೆಲಸ ಅದು. ಅದಕ್ಕೆ ಕಾನೂನು ಮಾಡಿ ಪ್ರಯೋಜನ ಇಲ್ಲ. ಈ ಭಾಷೆಯ ಸಂರಕ್ಷಣೆ ಬೆಳೆಸುವುದು ಕಾನೂನಿನ ಸಾಧ್ಯವೇ ಇಲ್ಲ. ನಾನು ಮಾತಾಡೋದಿಲ್ಲ ಅಂತ ಕೂತ್ರೆ ಎಂತ ಮಾಡ್ತೀರಿ? ಜೈಲಿಗೆ ಹಾಕ್ತೀರಾ? ನಾನು ಇಂಗ್ಲೀಷಲ್ಲೇ ಮಾತಾಡೋದು ಮನೆಯಲ್ಲಿ, ಎಂತ ಮಾಡ್ತೀರಿ? ಎಂಥದ್ದು ನಿಮ್ಮಲ್ಲಿ ಕಾನೂನು ಎಂಥದ್ದು ಉಂಟು ಹೇಳಿ? ನನಗೆ ಸ್ವಾತಂತ್ರ್ಯ ಉಂಟು ಹೇಳ್ತಾನೆ. ಅಂದರೆ ಇಸ್ ಎ ಮೋರಲ್ ರೆಸ್ಪಾನ್ಸಿಬಿಲಿಟಿ, ನೈತಿಕವಾದ ಒಂದು ಜವಾಬ್ದಾರಿ. ನನ್ನ ಭಾಷೆಯನ್ನು ನನ್ನ ಮನೆಯಲ್ಲಿ ನನ್ನ ಮಕ್ಕಳ ಜೊತೆ, ನನ್ನ ಸಮುದಾಯದ ಜೊತೆ ಸಾಧ್ಯವಾದಷ್ಟು ಸಮಾರಂಭಗಳಲ್ಲಿ ನನ್ನ ಭಾಷೆಯನ್ನು ಮಾತಾಡಿ ಅದರ ಚೆಲುವನ್ನು, ಸೊಬಗನ್ನು ಹೇಳುವಂಥದ್ದು ನನ್ನ ಎಲ್ಲರ ಕರ್ತವ್ಯ. ಅದು ಅದು ಸೋಷಿಯಲ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ. ಹಾಗಾದರೆ ವಿದ್ವಾಂಸರ ಸರ್ಕಾರದ ಕೆಲಸ ಏನು ಅಂತಂದರೆ, ಸಣ್ಣ ಸಣ್ಣ ಭಾಷೆಗಳನ್ನು ನೋಡಿ, ಮೊನ್ನೆ ನೀವು ಪೇಪರ್ನಲ್ಲಿ ಓದಿರಬೇಕು, ಕುಂದಾಪುರದಲ್ಲಿ ಒಂದು ಬೆಳ್ಳಾರಿ ಭಾಷೆ ಅಂತ ಇತ್ತು, ಪೇಪರ್ನಲ್ಲಿ ಬಂತು ಬೆಳ್ಳಾರಿ ಭಾಷೆ. ಅದರ ಕೊನೆಯ ಅದರ ಬಳಕೆದಾರ ಅಥವಾ ಮಾತಾಡ್ತಿದ್ದವರು ಒಬ್ಬರದ್ದೆ, ಸಿದ್ಧ ಬೆಳಾರ ಅಂತ. ಅವರು ತೀರಿ ಹೋದರು, ಪೇಪರ್ನಲ್ಲಿ ಬಂತು, ಉದಯವಾಣಿಯಲ್ಲಿ ಬಂತು, ಬೆಳ್ಳಾರಿ ಭಾಷೆಯ ಕೊನೆಯ ವಕ್ತೃ ಮಾತುಗಾರ ತೀರಿ ಹೋದರು ಅಂತ. ಎಲ್ಲ ಯಾರಿಲ್ಲ. ಹಾಗಾದರೆ ಬೆಳ್ಳಾರಿ ಸಮುದಾಯ ಉಂಟಂತೆ, ಒಂದು 600 ಜನ ಇದ್ದಾರಂತೆ. ಅವರೆಲ್ಲ ಬೇರೆ ಭಾಷೆ ಮಾತಾಡ್ತಾರೆ, ಕುಂದಾಗ ಬೆಳ್ಳಾರಿ ಭಾಷೆ ಬರುವುದಿಲ್ಲ. ಒಂದು ಭಾಷೆ ಸತ್ತೇ ಹೋಯಿತು. ನೋಡಿ, ಅದನ್ನು ಮತ್ತೆ ಸೃಷ್ಟಿ ಮಾಡಿ ನೋಡುವ, ತಿಳ್ಕೊಳ್ಳಿ. ನಾವಿಷ್ಟೆಲ್ಲ ಮಾತಾಡ್ತೇವೆ ಭಾಷೆಗಳ ಬಗ್ಗೆ, ಒಂದು ಭಾಷೆ ಸೃಷ್ಟಿ ಮಾಡಲಿಕ್ಕೆ ನಮಗಷ್ಟು ಸುಲಭ ಇಲ್ಲ. ಒಂದು ಭಾಷೆಯ ಸೃಷ್ಟಿಯ ಹಿಂದೆ ಎಂಥ ಬ್ರೈನ್, ಅದು ಬಿಡಿ, ಅದು ಇನ್ನೊಂದೇ ವಿಷಯ. ಅದು ಕೆಲಸ ಮಾಡಿದೆ ಅಂತ, ಮಾತನಾಡೋದು, ಸಂವಹನ ಮಾಡೋದು ಅಲ್ವಾ. ಎಷ್ಟು ಬೇರೆ ಬೇರೆಯವರು, ಒಂದು ಆನೆ ಅಂತ ಇದ್ದರೆ ನಾವು ಆನೆ ಅಂತ ಕರೆದ್ರು, ಕೆಲವು ಹಾತ್ ಅಂತ ಕರೆದ್ರು, ಕೆಲವು ಎಲಿಫೆಂಟ್ ಅಂತ ಕರೆದ್ರು, ಒಂದೇ ಸಾಕಿರಲಿಲ್ಲ. ಅದು ಹೇಗೆ ಹಾಗೆ ಬಂತು? ಒಂದು ವೇಳೆ ನಮ್ಮ ಸಣ್ಣ ಮಗುವಿಗೆ ನಮ್ಮ ಭಾಷೆ ಕಲಿಯುವ ಮಗುವಿಗೆ ಇರುವೆ ಬಂದಾಗಲೆಲ್ಲ ಆನೆ ಬಂತು ಅಂತ ಹೇಳಿ, ಆ ಮಗು ಏನು ಮಾಡ್ತದೆ? ಇರುವೆ ಬಂದಾಗಲೆಲ್ಲ ಆನೆ ಬಂತು ಅಂತ ಹೇಳ್ತದೆ. ನೀವು ನಗಾಡ, ಆನೆ ಬಂದಾಗಲೆಲ್ಲ ಇರುವೆ ಬಂತು ಅಂತ ಹೇಳಿ, ಅದು ಇರುವೆ ಬಂತು ಅಂತ ಹೇಳ್ತದೆ. ಅಲ್ಲೋ, ಸಣ್ಣ ಉದಾಹರಣೆ ಕೊಡೋದು ನಾನು. ಎಷ್ಟು ಪದಗಳು ಒಂದೊಂದು ಕಡೆಯಿಂದ ಸೃಷ್ಟಿಯಾಗಿದೆ. ಹಾಗಾಗಿ ಇದು ದೈವ ಸೃಷ್ಟಿ ಅಂತ ಒಂದು ತತ್ವವಾದ ಉಂಟು. ದೇವರದ್ದಲ್ಲ, ಮನುಷ್ಯರ ಸೃಷ್ಟಿ ಮಾಡೋದು ಅಂತ ಬಹಳ ಖಾತ್ರಿ ಇದು. ಈ ವಿವರಗಳನ್ನು ನೋಡಿದರೆ ನಾನು ಹೇಳಬೇಕಾದದ್ದು ಒಂದು ಸಾಂಸ್ಥಿಕ. ಹಾಗಾಗಿ ಅಕಾಡೆಮಿಗಳು, ಸರ್ಕಾರ ಸಣ್ಣ ಭಾಷೆಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಸರ್ಕಾರಕ್ಕೆ ಇರಬೇಕು, ಪಾಲಿಸಿಗಳು ಬೇಕು. ನನ್ನ ಲೆಕ್ಕದಲ್ಲಿ, ನನ್ನ ವೈಯಕ್ತಿಕ ಇದು, ಇದನ್ನು ನಾನೊಂದು ವಿವಾದಕ್ಕೆ ಅಂತ ಮಂಡಿಸುವುದಲ್ಲ. ಕರ್ನಾಟಕದ ಒಳಗಡೆ ಕನ್ನಡ ಭಾಷೆಯ ಪೋಷಣೆಗೆ, ಸಂರಕ್ಷಣೆಗೆ ನೀವು ಏನು ಆರ್ಥಿಕ ಧನ ಸಹಾಯ ಕೊಡ್ತೀರೋ, ಕನಿಷ್ಠ ಅಷ್ಟನ್ನಾದರೂ ಅಥವಾ ಅದಕ್ಕಿಂತ ಹೆಚ್ಚೇ ಬೇರೆ ಭಾಷೆಗಳ ಸಮೃದ್ಧಿಗೆ ಕೊಡಬೇಕು. ಸತ್ಯ ತಕ್ಕ
3: ಶಿಷ್ಯರು ಪೂಜಾಚಾರಿಗಳು ಬಂದು ಪಡೆದಲ್ಲಿ ತುಂಬನೇ ಮನೆ ಎಲ್ಲಿ ಎಲ್ಲಿ ವರ್ಷಾಶಾಲೆ ಎಲ್ಲಿ ಎಲ್ಲಿ ಎಲ್ಲಿ ವರ್ಷಾಶಾಲೆ ಎಲ್ಲಿ ಉಂಟು ಒಂದೇ ಒಂದೇ ಒಂದೇ ಶಾಶ್ವತ

0: ಸಾರ್ವಜನ ಬದುಕಿನಲ್ಲಿ ನಾವು ಇಷ್ಟಲಿರುವಂಗೂ ಕೂಡ ಇದನ್ನು ಏನು ಹೇಳುದು ರಾಜಕಾರಣ ಅಂತ ಅಂದ್ರೆ ಬೇರೆ ಪದ ಇಲ್ಲ ಇದಕ್ಕೆ. ಈಗ ನಂತರ ಬೇರೆ ಯಾವ ಶಬ್ದ ನಿಮ್ಮತ್ರ ಹೇಳಿ ನನಗೆ ಗೊತ್ತಿಲ್ಲ. ಇದು ಕೇವಲ ರಾಜಕೀಯ ಆಟಕ್ಕಾಗಿಯೇ ಹೊರತು ನನಗೆ ಬೇರೆ ಏನೂ ಕಾಣುವುದಿಲ್ಲ. ಇದನ್ನು ನಾನು ಕನ್ಸ್ಟ್ರಕ್ಟೆಡ್ ಎನಿಮೀಸ್ ಅಂತ ಹೇಳಿದ್ರು. ನಿಜವಾಗಿ ನಾವು ವೈರಿಗಳಲ್ಲ, ಶತ್ರುತ್ವವನ್ನು ಕಲ್ಪಿಸುವ ಶತ್ರುಗಳಲ್ಲ ನಾವು. ತೋರಿಸಿ ನನಗೆ ಆಸ್ಪತ್ರೆಗಳೆಲ್ಲ ಹೋಗುದಿಲ್ಲ ಎಲ್ಲ ಕಡೆಗೆ, ಯಾವ ಡಾಕ್ಟರ್ ಕೇಳಿ ನಮ್ಮ ಮಾತ್ರ ಎಲ್ಲರೂ ಬರ್ತಾರೆ. ಆದರೆ ಇತ್ತೀಚೆಗೆ ಕೆಟ್ಟ ಬೆಳವಣಿಗೆ ಆಗ್ತಿರೋದು ಅದು ಬೇರೆ, ಅದರ ವಿವರಕ್ಕೆ ನಾನು ಹೋಗ್ತಾ ಇಲ್ಲ. ಹೀಗೆ ಇಷ್ಟು ಪೀಸ್ಫುಲ್ ಆದ, ಇಷ್ಟು ಹಾರ್ಮೋನಿಯಸ್ ಆದ ಒಂದು ಸೊಸೈಟಿ ಇರುವಾಗ ಅದನ್ನು ಅದರ ಪಾಡಿಗೆ ಬಿಡಬೇಕೇ ಹೊರತು ಅದಕ್ಕೆ ಕೆಲಸ ಮಾಡೋದು ಅದನ್ನು ನೆನೆಸ್ಲಿಕ್ಕಾಗಲ್ಲ ನಮಗೆ. ಹಾಗಾಗಿ ನಮ್ಮ ಕೆಲಸ ನಮ್ಮದು, ನಮ್ಮ ಕೆಲಸ ಭಾಷೆಯನ್ನು ಸಂಸ್ಕೃತಿಯನ್ನು ಡಿಫೆಂಡ್ ಮಾಡೋದು. ನಮ್ಮ ಕೆಲಸದ ಮೂಲಕವೇ ನಾವು ಹೇಳಬೇಕು ಅಂತ ನಾವು ಒಟ್ಟಿಗಿರ್ತೇವೆ ಅಂತ. ಇವತ್ತು ನಾವು ಒಂದು ಭಾಷಾ ಸಾಮರಸ್ಯ ಮಾಡಿದ್ದೇವೆ. ತುಳುವರು, ಕನ್ನಡದವರು, ಇಂಗ್ಲಿಷ್ನವರೆಲ್ಲ ಬಂದಿದ್ದಾರೆ. ನಮ್ಮಲ್ಲಿ ಭಿನ್ನ ಭಾಷೆ ವಿಷಯದಲ್ಲಿ ನಮ್ಮಲ್ಲಿ ಜಗಳ ಇಲ್ಲ. ಹಾಗಾಗಿ ನೀವು ಸುಮ್ಮನೆ ಭಾಷೆ ವಿಷಯದಲ್ಲಿ ಜಗಳ ಮಾಡಲಿಕ್ಕೆ ನಮ್ಮನ್ನು ಹೊರಡಿಸಬೇಡಿ ಅಂತ ಹೇಳಬೇಕು. ಯಾರಾದರೂ ಒಂದು ಆ ನಡುವೆ ತುಳು ಬಾತೇರ್ನೆ ಬಿಂದೂಜಿ ಬಾತೇರ್ನೆ ಅಂತ ಹೇಳಿಕೊಂಡು ಯಾರಾದರೂ ತಂದ್ರೆ ನಾವು ಇಮಿಡಿಯೇಟ್ಲಿ ವಿಷಯ ಇಲ್ಲ ಇಲ್ಲ ಪೀಸ್ಫುಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಅಕಾಡೆಮಿಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾವೆ, ಮಾಡಲೇಬೇಕು. ನಿಜವಾಗಿ ಅಂದ್ರೆ ಅಕಾಡೆಮಿಗಳು ಮಾಡಬೇಕಾದ ಕೆಲಸ ಬಹಳ ದೊಡ್ಡದಿದೆ. ಟ್ರಾನ್ಸ್ಲೇಷನ್ ವಿಷಯ ನನಗೆ ಅಲ್ಲಿ ಮಾತಾಡ್ತಾ ಇಲ್ಲ, ಅನುವಾದದ ಮೂಲಕ ಒಂದು ಭಾಷೆಯನ್ನ ಹೇಗೆ ವಿಸ್ತರಿಸಬಹುದು ಅಂತ. ನಮಗಿರುವ ಬಹಳ ದೊಡ್ಡ ಮಾರ್ಗ ಅಂದ್ರೆ ಅನುವಾದಗಳು. ಬಹುಭಾಷಾ ಲೇಖಕರಿದ್ದಾರೆ ಇಲ್ಲಿ, ಕನ್ನಡದಿಂದ, ಮಲಯಾಳದಿಂದ, ಬೇರೆ ಬೇರೆ ಭಾಷೆಗಳಿಂದ ಬ್ಯಾರಿ ಭಾಷೆಗೆ ತನ್ನಿ, ಬ್ಯಾರಿ ಭಾಷೆಯಿಂದ ಬೇರೆ ಭಾಷೆಗಳಿಗೆ ಕೊಡಿ, ಸಾಧ್ಯ ಆದವರು ಮಾಡಿ. ಅದನ್ನ ಆ ಥರದ ಕೆಲಸಗಳು ಆಗಬೇಕೇ ಹೊರತು ಆಗ ನಾವು ನಮ್ಮ ಭಾಷೆಯ ಶಕ್ತಿಯನ್ನು ತೋರಿಸಲಿಕ್ಕೆ ಆಗುತ್ತದೆ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಶ್ರೋತೃಗಳೇ, ಇದುವರೆಗೂ ಬ್ಯಾರಿ ಭಾಷೆಗೆ ಸಂಬಂಧಪಟ್ಟಂತೆ ನೋಡಿದ್ದಾರೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಅಯ್ಯಂಡ ಪಲ್ಕವೇ ಕೇಟೊಂಡು ಬಂದಾರೆ. ಇದೇ ಇಂದತ್ತು ಬ್ಯಾರಿ ವಿಶೇಷ ಕಾರ್ಯಕ್ರಮ ಕೇಟೊಂಡಿಕರು. ಇದು ರೇಡಿಯೋ ಸಾರಂಗಂ 07.8 FM ರಂಗರಂಗರು ಜೀವನ.

0: ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು, ಉಳ್ಳಾಲ ತಾಲೂಕು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು ಮುಡಿಪು, ಹಾಗೂ ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರ ಕೊಲ್ಯ ಸೋಮೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಗಾನಲೀನರಾದ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ನುಡಿ ನಮನ ಹಾಗೂ ಸ್ವರ ನಮನ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಯುತ ಧನಂಜಯ ಕುಂಬ್ಳೆಯವರು, ಈ ಕಾರ್ಯಕ್ರಮದ ಸಂಘಟಕರು ಅವರೇ, ಆಶಯವನ್ನು ಈ ಸಂದರ್ಭದಲ್ಲಿ ನಮ್ಮ ಮುಂದಿಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ಸರ್.
1: ತುಂಬಾ ಸಂತೋಷ ಯಾಕಾಗಿದೆ ಅಂದ್ರೆ, ವಿದ್ಯಾರ್ಥಿಗಳು ಏನನ್ನು ಇವತ್ತು ಪಡಿಬೇಕಾಗಿತ್ತು ಅದು ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಸಿಗೋದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಅದೇ. ಒಂದು, ನಾವು ಹುಟ್ಟಿದ ನೆಲ ನಮ್ಮ ತಾಯಿ ಭಾಷೆ, ಆ ನೆಲದ ಸಂಸ್ಕೃತಿ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಎಂಥವರೆಲ್ಲ ಆಗಿ ಹೋಗಿದ್ದಾರೆ ಎನ್ನುವುದರ ತಿಳುವಳಿಕೆ ನಮ್ಗೆ ಇರಬೇಕು. ಕಾಲೆ ತರಗತಿಯ ಒಳಗಿನ ಪಠ್ಯ ಮಾತ್ರ ಅಲ್ಲ, ಲೋಕದಿಂದ ಕಲಿಯುವಂತ ನಮ್ಮ ಲೋಕ ವಿಶ್ವವಿದ್ಯಾನಿಲಯ ಇದೆಯಲ್ಲ, ಅದರಿಂದ ಕಲಿಯುವಂತಹದ್ದು ತುಂಬಾ ಇದೆ. ಇವತ್ತು ಈ ಕಾರ್ಯಕ್ರಮದ ಮುಖೇನ ನಿಮಗೆ ಎರಡು ಸಂಗತಿಗಳನ್ನು ಪರಿಚಯ ಮಾಡುವುದು ನಮ್ಮ ಉದ್ದೇಶ. ಒಂದು, ಈಗಾಗಲೇ ನೀವು ಒಂದು ಹಾಡು ಕೇಳಿಸಿಕೊಂಡಿದ್ದೀರಿ, ಪೂಜಿಸಲೆಂದೇ, ನಮ್ಮ ಟೈಟಲ್ ಸಾಂಗ್ ಅದು, ಈ ಕಾರ್ಯಕ್ರಮದ ಶೀರ್ಷಿಕೆ ಅದು, ಪೂಜಿಸಲೆಂದೇ ಹೂಗಳ ತಂದೆ. ಈ ಹಾಡನ್ನ ಹಾಡುವುದರ ಮೂಲಕ ಇಡೀ ಕನ್ನಡ ನಾಡಿನ ಜನ ಮಾನಸದಲ್ಲಿ ಸ್ಥಿರವಾಗಿ ನಿಂತ ಒಬ್ಳು ಗಾಯಕಿ, ಅವಳನ್ನ ನಾವು ನೆನಪು ಮಾಡಿಕೊಳ್ಳುವುದು. ನಾವೆಲ್ಲ ಹಾಡಿನ ಜೊತೆಗೆ ಬದುಕ್ತಾ ಇರುವವರು. ನೀವೊಂದ್ಸಲ ಯೋಚನೆ ಮಾಡಿ, ಈ ಜಗತ್ತಿನಲ್ಲಿ ಹಾಡುಗಳಿಲ್ಲದ ಒಂದು ಬದುಕನ್ನು ನಮ್ಗೆ ಬದುಕಲಿಕ್ಕೆ ಸಾಧ್ಯವಾ ಅಂತ ಯೋಚನೆ ಮಾಡಿ. ನಾವು ಸಣ್ಣ ಮಗುವಾಗಿ ತೊಟ್ಟಿಲಿನಲ್ಲಿ ಮಲಗುವಾಗ ಸಮೇತ ನಮ್ಮ ಅಮ್ಮ ಹಾಡನ್ನು ಹಾಡಿ ನಮ್ಮನ್ನು ಮಲಗಿಸಿದ್ವಿ. ನಾವು ದಿನನಿತ್ಯ, ನೀವು ಯೋಚನೆ ಮಾಡಿ ವಿದ್ಯಾರ್ಥಿಗಳೇ, ನೀವು ಇಷ್ಟು ಜನ ಇದ್ದೀರಲ್ಲ, ಒಂದಲ್ಲ ಒಂದು ಹಾಡು, ಅದು ಹಿಂದಿ ಹಾಡಿರ್ಬೋದು, ಅದು ನಿಮ್ಮ ಪ್ರೀತಿಯ ಯಾವುದೇ ಭಾಷೆಯ ಹಾಡಿರ್ಬೋದು, ಅವುಗಳನ್ನು ಹಾಡ್ತಾ ಹಾಡ್ತಾ ಗುನುಗುತ್ತಾ ಗುನುಗುತ್ತಾ ನಾವು ಆನಂದಿತರಾಗಿದ್ದೇವೆ. ಅಂದ್ರೆ ಮನುಷ್ಯನ ನಿಜವಾದ ಮನಸ್ಸಿನ ಆನಂದ ಅದನ್ನು ತುಂಬುವುದರಲ್ಲಿ ಹಾಡಿಗೆ ಎಂತ ಮಹತ್ವ ಇದೆ. ಇಂಥ ಹಾಡುಗಳ ಮೂಲಕ ನಮ್ಮನ್ನು ರಂಜಿಸಿದ, ನಮ್ಮ ಭಾವ ಪ್ರಪಂಚವನ್ನು ವಿಸ್ತರಿಸಿದ ಎಷ್ಟೊಂದು ಗಾಯಕರಿದ್ದಾರೆ. ಅಂಥ ಗಾಯಕರಲ್ಲೇ ಅಗ್ರಗಣ್ಯರಾದ ಎಸ್ ಜಾನಕಿ ಅವರು ಇತ್ತೀಚೆಗೆ ಅವರು ಗಾನಲೀನರಾಗಿದ್ದಾರೆ. ಅವರನ್ನು ನೆನಪು ಮಾಡಿಕೊಳ್ಳುವುದು, ಅವರ ಹಾಡುಗಳ ಜೊತೆಗೆ ಬದುಕಿದ ನಮ್ಮ ಕರ್ತವ್ಯ ಎನ್ನುವುದು ಒಂದು. ಯಾವತ್ತೂ ಕೂಡ ಸಾಧನೆ ಎನ್ನುವುದು ಇದೆಯಲ್ಲ, ಸಾಧನೆ ಎನ್ನುವುದು ಇದೆಯಲ್ಲ, ಅದು ಚಲ್ಲಾಪಿಲ್ಲಿ ಆದ್ರೆ ಬರೋದಿಲ್ಲ. ಅಲ್ಲಿ ಕೂತಲ್ಲಿಯೇ ನೀವು ಆಚೀಚೆ ಮಾತಾಡ್ತಾ ಕೂತ್ರೆ, ನಾವು ಕೂತಲ್ಲಿಯೇ ಮಾತಾಡ್ತಾ ನಮ್ಮ ದಿನಗಳನ್ನು ಕಳೆದ್ರೆ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಹಾಭಾರತದಲ್ಲಿ ಒಂದು ಕತೆ ಇದೆ ಸುಂದರವಾದ. ದ್ರೋಣಾಚಾರ್ಯರು ಎಲ್ಲ ವಿದ್ಯಾರ್ಥಿಗಳನ್ನು ಕರೀತಾರೆ, ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಮರದಲ್ಲಿರತಕ್ಕಂತ ಹಕ್ಕಿಯನ್ನ, ಒಂದು ಮರದಲ್ಲಿ ಒಂದು ಹಕ್ಕಿ ಕೂತಿದೆ, ಆ ಹಕ್ಕಿಯನ್ನು ನೋಡಿ ಬಾಣ ಬಿಡುವ ಒಂದು ಪರೀಕ್ಷೆಯ ಒಂದು ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸೇರಿಸಿದ್ದಾರೆ. ಒಬ್ಬೊಬ್ಬರನ್ನ ಕರೀತಾರೆ. ಆರಂಭದಲ್ಲಿ ಒಬ್ಬನನ್ನು ಕರೆದ್ರು, ನೋಡಪ್ಪ ಅಲ್ಲಿ ನಿಮ್ಗೆ ಮರದಲ್ಲಿ ಏನ್ ಕಾಣ್ತಾ ಇದೆ, ನಿಮ್ಗೆ ಮರ ಏನೇನು ಕಾಣ್ತಾ ಇದೆ, ನನ್ಗೆ ಮರ ಕಾಣ್ತಾ ಇದೆ, ಮತ್ತೇನ್ ಕಾಣ್ತಾ ಇದೆ, ಮರದ ಮೇಲೊಂದು ಗೆಲ್ಲು ಕಾಣ್ತಾ ಇದೆ, ಆ ಗೆಲ್ಲಿನಲ್ಲಿ ಏನ್ ಕಾಣ್ತಾ ಇದೆ, ಗೆಲ್ಲಿನಲ್ಲಿ ಒಂದು ಹಕ್ಕಿ ಕಾಣ್ತಾ ಇದೆ, ಹಕ್ಕಿಯ ಮತ್ತೆ ಹಕ್ಕಿಯ ಕಣ್ಣೆ ಕಾಣ್ತಾ ಇದೆ. ಹಾಗೆ ಒಬ್ಬೊಬ್ಬರನ್ನೇ ಕರೆದ್ರೆ ಒಬ್ಬೊಬ್ಬರು ಒಂದೊಂದು ಮಾದರಿ ಹೇಳಿದ್ರು. ಒಬ್ಬರಿಗೆ ಹಕ್ಕಿ ಮಾತ್ರ ಕಾಣ್ತದೆ, ಇನ್ನೊಬ್ಬನಿಗೆ ಮರವೂ ಕಾಣ್ತದೆ, ಇನ್ನೊಬ್ಬನಿಗೆ ಆಕಾಶವೂ ಕಾಣ್ತದೆ, ಎಲ್ಲ ಕಾಣ್ತದೆ. ಅರ್ಜುನನನ್ನು ಕರೀತಾರೆ, ಅರ್ಜುನ ನಿನಗೇನು ಕಾಣ್ತದೆ? ನನಗೆ ಹಕ್ಕಿ ಎರಡು ಕಣ್ಣುಗಳು ಮಾತ್ರ ಕಾಣ್ತವೆ ಅಂತ ಹೇಳ್ತಾರೆ. ಬಾಣ ಬಿಡಬೇಕಾದ ಎಲ್ಲಿಗೆ? ಬಾಣ ಬಿಡಬೇಕಾಗಿರೋದು ಹಕ್ಕಿಯ ಕಣ್ಣಿಗೆ. ಗುರುಗಳು ಹೇಳಿದ್ದಾರೆ ಮೊದಲೇ, ಹಕ್ಕಿಯ ಕಣ್ಣಿಗೆ ಬಾಣ ಬಿಡಬೇಕು. ಆಗ ಹಾಗಾದ್ರೆ ಮಾತ್ರ, ಅಂದ್ರೆ ಹಕ್ಕಿಯ ಕಣ್ಣು ಮಾತ್ರ ನಮಗೆ ಕಾಣಬೇಕು ಬಿಟ್ಟು ಉಳಿದದೆಲ್ಲ ಕಾಣಲಿಕ್ಕೆ ಶುರುವಾದ್ರೆ ಏಕಾಗ್ರತೆ ಅನ್ನೋದು ಬರುವುದಿಲ್ಲ. ಎಸ್ ಜಾನಕಿ ಅವರು, ನೀವು ಯೋಚನೆ ಮಾಡಿ, ಅವರು ಬದುಕಿನಲ್ಲಿ ಒಟ್ಟಾರೆ ಚಲ್ಲಾಪಿಲ್ಲಿಯಾಗಿ ಎಲ್ಲ ಕಡೆ ಎಲ್ಲದರಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರೆ ಗಾನ ಲೋಕದಲ್ಲಿ ಇಂಥ ಒಂದು ಧ್ರುವತಾರೆಯಾಗಿ ಮೆರೀಲಿಕ್ಕೆ ಸಾಧ್ಯ ಇತ್ತಾ? ಸಣ್ಣ ಮಗುವಾಗಿದ್ದಾಗಲೇ ಅವರು ಹಾಡಿಗೆ ತಮ್ಮನ್ನು ತೊಡಗಿಸಿಕೊಂಡವರು. ಆಂಧ್ರ ಪ್ರದೇಶದ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿದ ಎಸ್ ಜಾನಕಿ ಅವರು ಶಾಲೆಯಲ್ಲಿರುವಾಗಲೇ ಹಾಡಿನ ಮೋಹವನ್ನು ಬೆಳೆಸಿಕೊಂಡವರು. ಗುರುಗಳಿಂದ ಕಲಿತಾ ಅದರ ನಂತರ ಎಲ್ಲಿ ಹಾಡನ್ನು ಕಲಿಸುವ ಜಾಗಗಳಿವೆ ಅಂತ ಹೋಗುತ್ತಾ ಹೋದಲೆಲ್ಲ ತಮ್ಮ ಹಾಡಿನ ಮುಖಾಂತರವೇ, ತಮ್ಮ ಮಧುರವಾದ ಕಂಠದ ಮೂಲಕವೇ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡಿಕೊಂಡವರು. ಅವರು 150ಕ್ಕೆ ಹೊರಡಲಿಲ್ಲ. ಯಾವತ್ತು ಬದುಕಿನ ಸಾಧನೆ ಎನ್ನುವುದು ಹೇಗೆ, ಅದು ಒಂದು ಲಕ್ಷ್ಯ, ಒಂದು ಗುರಿ, ಅದನ್ನು ತಲುಪುವುದಕ್ಕಿರುವ ಹಠ. ಇಡೀ ಬದುಕಿನ ಉದ್ದಕ್ಕೂ ಕೂಡ ಎಸ್ ಜಾನಕಿ ಈಗಾಗಲೇ ಸರ್ ಹೇಳಿದ್ರು ಎಷ್ಟು ಹಾಡಾಡಿದ್ರು ಅವರು, 48,000 ಹಾಡುಗಳು, ಒಂದಲ್ಲ ಎರಡಲ್ಲ. ನೀವೊಂದು ಯೋಚನೆ ಮಾಡಿ, ಒಬ್ಬಳು ಗಾಯಕಿ ತನ್ನ ಬದುಕಿನಲ್ಲಿ 48,000 ಹಾಡುಗಳನ್ನು ಹಾಡಿದಾರಂದ್ರೆ ಆ ಗಾಯಕಿಯ ಒಂದು ಶಕ್ತಿ ಎಂತದ್ದು, ಅವರಿಗಿರತಕ್ಕಂಥ ಹಾಡಿನ ಮೇಲಿನ ಮೋಹ ಎಂತದ್ದು ಅಂತ ನೀವು ಯೋಚನೆ ಮಾಡಿ. ಆ 48,000 ಹಾಡುಗಳು ಕೂಡ ಒಂದನ್ನು ಬಿಟ್ಟರೆ ಒಂದು ಎನ್ನು ಮಿಗಿಲು ಎನ್ನುವ ಹಾಗೆ ಹಾಡಿದ್ದಾರೆ. ನಮ್ಮ ಕನ್ನಡದ ಎಷ್ಟೆಂತ ಅಮೋಘ ಹಾಡುಗಳು ನೀವು ಕೇಳಿದಿರಿ. ದೇವರ ಆಟವ ಬಲ್ಲವರಾರು ಈಗ ಹಾಡಿದ್ರು ವಿದ್ಯಾರ್ಥಿಗಳು, ಸೊಗಸಾಗಿ ಹಾಡಿದ್ರು, ಚೆನ್ನಾಗಿ ಹಾಡಿದ್ರು, ಪೂಜಿಸಲೆಂದೇ ಹಾಡಿದ್ರು. ತುಂಬಾ ಅಂತ ಹಾಡುಗಳ ಒಂದು ತುಂಬಾ ಪಟ್ಟಿಯನ್ನೇ, ಚಳಿ ಚಳಿ ತಾಳೆ ನೀ ಚಳಿಯ ಅಂತ ಹಾಡುಗಳನ್ನು ಹಾಡಿದ್ದಾರೆ. ಸಣ್ಣ ಮಗುವಿನ ಸ್ವರದಲ್ಲಿ ಹಾಡಿದ್ದಾರೆ. ನೋಡಿ, ಒಂದು ಗಾಯಕಿ

0: ಮಧುರ ಪ್ರೇಮ ಗೀತೆಗಳನ್ನು ಕೇಳಿದ್ರಂತೂ ನಾವು ರೋಮಾಂಚನಗೊಳ್ತೇವೆ. ಒಂದು ಕಡೆ ಪ್ರೇಮ ಆದ್ರೆ ಇನ್ನೊಂದು ಕಡೆಗೆ ಇವಳೇ ವೀಣಾ ಪಾಣಿ ಅಂತ ಎಂಥ ಅದ್ಭುತವಾದ ಭಕ್ತಿ ಗೀತೆಯನ್ನು ಹಾಡ್ತಾರೆ. ಅಂದ್ರೆ ಒಂದು ಕಡೆ ಪ್ರೇಮ ಗೀತೆಗೂ ಹೋಗುವ, ಇನ್ನೊಂದು ಕಡೆಗೆ ಪರಮ ಭಕ್ತಿ ಗೀತೆಗೂ ಹೋಗುವ, ಮಗದೊಂದು ಕಡೆಗೆ ವಿಷಾದ ಗೀತೆಗೂ ಹೋಗುವ, ಪುಟ್ಟ ಮಗುವಿನ ಸ್ವರದಲ್ಲಿಯೂ ಹಾಡಬಲ್ಲ ಇಂಥ ಅಮೋಘವಾದ ಪ್ರತಿಭಾನ್ವಿತೆ ಎಸ್ ಜಾನಕಿ. ಎಸ್ ಜಾನಕಿ ಮೂಲತಃ ಕನ್ನಡತಿ ಅಲ್ಲ, ಬದಲಾಗಿ ಆಂಧ್ರದಲ್ಲಿ ಹುಟ್ಟಿದ್ರು. ಆದ್ರೆ ಅವರು ನನ್ನ ಮೊದಲ ನಾನು ಪ್ರಾಮುಖ್ಯತೆ ಕೊಡೋದಿದ್ರೆ ಅದ್ಯಾವುದಕ್ಕೆ ಅಂದ್ರೆ ಕನ್ನಡಕ್ಕೆ, ಕನ್ನಡದ ಪ್ರೀತಿ. ಜಾನಕಿಯ ಕನ್ನಡದ ಪ್ರೀತಿ ಅದು ಅನನ್ಯವಾದದ್ದು. ಎಂಥ ಹಾಡುಗಳನ್ನು ಹಾಡಿದ್ರು ಅವರು, ತೆಲುಗಿನಲ್ಲೂ ಹಾಡಿದ್ದಾರೆ, ಅವರು ಮಲಯಾಳಂನಲ್ಲೂ ಹಾಡಿದ್ದಾರೆ, ಅವರು ತಮಿಳಿನಲ್ಲೂ ಹಾಡಿದ್ದಾರೆ, ಲಂಕಾ ಸಿಮಳಿ ಭಾಷೆಯಲ್ಲೂ ಹಾಡಿದ್ದಾರೆ, ಹಿಂದಿ ಮತ್ತೆ ಇಂಗ್ಲಿಷ್ ಇತ್ಯಾದಿ ಹಾಡುಗಳಲ್ಲೂ ಭಾಷೆಗಳಲ್ಲೆಲ್ಲ ಬೇಕಾದಷ್ಟು ಮರಾಠಿ ಹಾಡುಗಳನ್ನು ಹಾಡಿದ್ದಾರೆ. ಬೇರೆ ಬೇರೆ 20 ಭಾಷೆಗಳಲ್ಲಿ ಹಾಡಿದ ತುಳುವಿನ ಎಕ್ಕಸಕವನ್ನು ನೆನಪು ಮಾಡಿಕೊಂಡ್ರು. ತುಳುವರು ಮಲಿಲಿಕ್ಕುಂಟ, ನೀವೊಂದು ಯೋಚನೆ ಮಾಡಿ. ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಅಕ್ಕ ಅಪ್ಪಂದ ಲೆಪ್ಪು ನೆಕ್ಕಲು ಬರ್ಪೇರಿತ್ತಲ್ಲ ಅಂತ ಹಾಡಿದ ಹಾಡು ನಾವು ತುಳುವರು ಮರೀಲಿಕ್ಕುಂಟ ನೋಡಿ. ಅಂತ ಹಾಡನ್ನ ಹಾಡಿದ ಮಧುರ ಗಾಯಕಿ ಎಸ್ ಜಾನಕಿ ಅವರಿಗೆ ತುಳುನಾಡಿನ ಗೌರವಾರ್ಪಣೆ ಈ ಕಾರ್ಯಕ್ರಮ. ಅವರ ಅನನ್ಯವಾದ ಕನ್ನಡ ಪ್ರೀತಿ, ಅವರ ಭಕ್ತಿಯ, ಬಹಳ ಭಕ್ತಿ ಅವರಿಗೆ. ಅವ್ರು ಹೇಳ್ತಿದ್ರು, ನಾನು ಹಾಡುದಲ್ಲ ಇದು, ಕೃಷ್ಣ ಹಾಡಿಸುವುದು ನನ್ನ, ಸಾಯಿಬಾಬಾ ಹಾಡಿಸೋದು ನನ್ನಲ್ಲಿ ಅಂತ ಹೇಳ್ತಾ ಇದ್ದೆ. ಅಂತ ಭಕ್ತಿ ಅವರು, ಬಹಳ ದೊಡ್ಡ ಭಕ್ತಿ ಅವರು. ಅಂದ್ರೆ ತನ್ನ ಹಾಡುಗಳನ್ನೆಲ್ಲ ಅದು ನಾನು ಹಾಡುವುದಲ್ಲ, ದೇವರು ನನ್ನಿಂದ ಹಾಡಿಸುವುದು ಅಂತ ಹೇಳುವಂತ ಒಂದು ತಾದಾತ್ಮ್ಯ ಅವರಿಗಿತ್ತು. ಯಾವತ್ತೂ ನಾವು ಯಶಸ್ಸು ಪಡಿಬೇಕಾ, ಒಂದು ನಮ್ಮ ಗುರಿ ಅದು ಮುಖ್ಯ, ಅದನ್ನು ಅದರ ಬಗ್ಗೆ ನಮಗೆ ಪ್ರೀತಿ ಇರಬೇಕು, ಮತ್ತು ಆ ಗುರಿಯನ್ನು ತಲುಪುವುದಕ್ಕಿರುವ ತಾದಾತ್ಮ್ಯ ಇರಬೇಕು. ತಾದಾತ್ಮ್ಯ ಅಂದ್ರೆ ಏನು? ಆ ಗುರಿಯನ್ನೇ ನಾನು ಧ್ಯಾನಿಸ್ತಾ ಇರುವುದು, ಅದುವೇ ನನಗೆ ಅಂತ. ನಾವು ಏನಾಗಬೇಕು ಅಂತ ಬಯಸಿದ್ದೇವೋ ಅದು ನಿರಂತರ ನಮ್ಮ ಧ್ಯಾನದ ಹಾಗೆ ನಮ್ಮೊಳಗಿರಬೇಕು. ಆದ್ರೆ ಮಾತ್ರ ನಾವು ಏನನ್ನಾದ್ರೂ ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ. ಎಸ್ ಜಾನಕಿ ಅಂತ ಮೌಲ್ಯದ ಆದರ್ಶಕ್ಕೆ ಒಂದು ಕೈಗನ್ನಡಿಯ ಹಾಗೆ ನಮ್ಮ ಜೊತೆಗಿದ್ದಾರೆ. ಎಸ್ ಜಾನಕಿಯವರ ಹಾಡುಗಳನ್ನು ಮತ್ತೆ ಮತ್ತೆ ಕೇಳೋಣ. ಅವರು ಕನ್ನಡವನ್ನ ಬೆಳೆಸಿದ ಒಂದು ರೀತಿ ಇದೆಯಲ್ಲ, ಹಾಡಿನ ಮೂಲಕ ಬೆಳೆಸಿದ ಆ ಕನ್ನಡಕ್ಕೆ ತಂದುಕೊಟ್ಟ ಗೌರವಕ್ಕೆ ನಾವು ಕನ್ನಡಿಗರೆಲ್ಲ ಕೃತಜ್ಞರಾಗಿರೋಣ. ಮಾತ್ರ ಅಲ್ಲ, ಎಸ್ ಜಾನಕಿ ಅಂತಹ ಒಂದು ಆದರ್ಶ ಬದುಕು ಅದು ನಮ್ಮೆಲ್ಲರದು ಆಗಲಿ, ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡುವಂತಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದೆಲ್ಲರೂ ನಮಸ್ಕರಿಸಿ ನನ್ನ ಮಾತು ಮುಗಿಸಿ ನಮಸ್ಕರಿಸಿ.
1: ಎಸ್ ಜಾನಕಿ ಅಂತಹ ಅದ್ಭುತ ಪ್ರತಿಭೆಯನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಹೊಸ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಸ್ಪಷ್ಟವಾಗಿ ವಿಷಯವನ್ನು ಮುಟ್ಟಿಸುವಲ್ಲಿ ಸಫಲರಾದಂಥ ಶ್ರೀಯುತ ಡಾಕ್ಟರ್ ಧನಂಜಯ ಕುಂಬಳೆ ಸರ್, ತಮಗೆ ಅಭಿನಂದನೆಗಳು.

107.8 FM. Radio Zen. 107.8 FM. Radio Zara. Iga Akna Nikura.

ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು, ಜನಧ್ವನಿ ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ, ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಈ ದಿನದ ಜನಧ್ವನಿ ಕಾರ್ಯಕ್ರಮದಲ್ಲಿ ನಾವಂತೂ ವಾರಕ್ಕೊಮ್ಮೆ ಭೇಟಿಯಾಗುವುದು. ಸೊ ವಾರದಲ್ಲಿ ಒಮ್ಮೆ ಜನಧ್ವನಿ ಕಾರ್ಯಕ್ರಮ ಬರುವಾಗ ಬೇರೆ ಬೇರೆ ವಿಷಯಗಳಿರುತ್ತೆ. ಸೊ ವಿಶೇಷವಾಗಿ ನಾವು ಇದನ್ನು ಒಂದು ಮಾತನಾಡುವಂಥ ವಿಚಾರಗಳೇನೆಂದರೆ, ಏನು ಮಾಧ್ಯಮಗಳು ವರದಿ ಮಾಡಿವೆ ಅದರನ್ನು ಸ್ವಲ್ಪ ನೋಡೋಣ. ಯಾಕೆಂದರೆ ಕಾರಣಾಂತರದಿಂದಾಗಿ ಇವತ್ತಿನ ಬೆಳಗಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ ಮೂಡಿ ಬಂದಿರಲಿಲ್ಲ. ಸೊ ಹಾಗಾಗಿ ನಾವು ಏನೆಲ್ಲ ಇದೆ ಅದನ್ನು ಸ್ವಲ್ಪ ನೋಡೋಣ. ಏನು, 7 October GST ಮಂಡಳಿ ಸಭೆ ಸುಧಾರಣೆ 2.0 ನಿರೀಕ್ಷೆ, ತೆರಿಗೆ ಅಧಿಕಾರಿಗಳಿಂದ ಬಂಧನದ ಅಧಿಕಾರಕ್ಕೆ ಕೋಕ್ ಸಾಧ್ಯತೆ ಎಂಬಂಥ ವಿಚಾರ ಕೂಡ ಇದೆ. ಅದೇ ರೀತಿ ಮತ್ತಷ್ಟು ಇನ್ನೊಂದು ವಿಷಯಗಳನ್ನು ನಾವು ನೋಡೋದಾದರೆ, ತಾನು ವಿಮಾನ ಪತನ ಬಯಸಿದ್ದೆ, ಫ್ಲೈ ದುಬೈ ಘಟನೆ ವೇಳೆ ತನಿಖಾ ಸಂದರ್ಭದಲ್ಲಿ ಸ್ಫೋಟಕ ಸತ್ಯ ಬಾಯ್ಬಿಟ್ಟ ಉಗ್ರ ಪೈಲಟ್. ಫ್ಲೈ ದುಬೈ ವಿಮಾನ ಹೈಜಾಕ್ ಮಾಡಲು ಯತ್ನಿಸಿದ ಒಮಾನ್ ಪ್ರಜೆ ಸಹ ಪೈಲಟ್ ಅಮಾಮ್ ಅಲ್ ಹಮ್ಮಾಮಿ ತನಿಖಾಧಿಕಾರಿಗಳ ಮುಂದೆ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾನೆ. ತಾನು ವಿಮಾನವನ್ನು ಪತನಗೊಳಿಸಲು ಅಂದರೆ ಕ್ರಾಶ್ ಮಾಡಲು ಬಯಸಿದ್ದೆ, ನನಗೆ ಯಾವುದೇ ರೀತಿಯಲ್ಲಿ ಸಾವಿನ ಭಯ ಇರಲಿಲ್ಲ ಎಂದು ಆತ ತನಿಖೆ ವೇಳೆ ಒಪ್ಪಿಕೊಂಡಿರುವುದಾಗಿ ಸೌದಿ ಅರೇಬಿಯಾ ಅಧಿಕಾರಿಗಳನ್ನು ಉದ್ದೇಶಿಸಿ ದಿ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಸೌದಿ ಅರೇಬಿಯಾದ ಅಧಿಕಾರಿಗಳ ವಶದಲ್ಲಿದ್ದ ಹಮಾಮಿಯನ್ನು ಈಗ UAE ಕರೆತರಲಾಗಿದ್ದು ಅಲ್ಲಿನ ಅಧಿಕಾರಿಗಳು ತೀವ್ರ ವಿಚಾರಣೆ ಮುಂದುವರಿಸಿದ್ದಾರೆ. ಈ ಕೃತ್ಯವನ್ನು UAE ಅಟಾರ್ನಿ ಜನರಲ್ ಉಗ್ರ ಕೃತ್ಯ ಎಂದು ಅಧಿಕೃತವಾಗಿ ಹೇಳಿದ್ದಾರೆ. 180 ಹೆಚ್ಚು ಪ್ರಯಾಣಿಕರಿದ್ದ ಈ ವಿಮಾನ ಕಾಕ್ಪಿಟ್ನಲ್ಲಿ ಸಹ ಪೈಲಟ್ ಹಮಾಮಿ ವಿಮಾನದೊಳಗಿದ್ದ ತುರ್ತು ಕೊಡಲಿಂದ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಮೇಲೆ ಹಲ್ಲೆ ನಡೆಸಿ ಕಾಕ್ಪಿಟ್ ನಿಯಂತ್ರಣ ತೆಗೆದುಕೊಳ್ಳಲು ಪ್ರಯತ್ನಿಸಿದ. ಅವರು ಭಾರತದ ಪೈಲಟ್ ಸ್ಮಿತ್ ಮಚ್ಚರ್ ಅವರಿಗೆ ಕರೆ ಮಾತನಾಡಿರುವುದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಇಡೀ ಜಗತ್ತಿಗೆ ಹೀರೋ ಎಂದು ಶ್ಲಾಘಿಸಿದ್ದಾರೆ. ಜೊತೆಗೆ ಮಚ್ಚರ್ ಹಾಗೂ ಪ್ರಧಾನಿ ಇಬ್ಬರಿಗೂ ಕೂಡ ಇಸ್ರೇಲ್ ಸ್ವಾತಂತ್ರ್ಯ ದಿನಾಚರಣೆ ಎಂದು ಜ್ಯೋತಿ ಬೆಳಗಲು ಆಹ್ವಾನ ನೀಡಿದ್ದಾರೆ ಎಂದು, ಇದು ನಿಮಗೆ ನೀಡುತ್ತಿರುವ ಅತ್ಯುತ್ತಮವಾದಂಥ ಅಥವಾ ಅತ್ಯುನ್ನತವಾದಂಥ ಗೌರವ ಎಂದಿದ್ದಾರೆ. ಇಸ್ರೇಲ್ ಸ್ವಾತಂತ್ರ್ಯ ಜ್ಯೋತಿ ಬೆಳಗಲು ಸ್ಮಿತ್ ಮತ್ತು ಮೋದಿಗೆ ಈಗ ಕರೆ ನೀಡಲಾಗಿದೆ. ನೋಡಿ, ಈ ರೀತಿಯ ಒಂದು ಘಟನೆಯಿಂದ ಭಾರತೀಯ ಒಂದು ಹೆಸರಿಗೆ ದೊಡ್ಡ ಮಟ್ಟದ ವಿಷಯ ಬಂದಿದೆ. ಆದರೆ ಈ ವ್ಯಕ್ತಿಯಿಂದ, ಏನು ಉಗ್ರನಿಂದಾಗಿ, ಅವನ ಜೀವದ ಬಗ್ಗೆ ಕೂಡ ಆತನಿಗೆ ಹಂಗಿಲ್ಲ. ಜೊತೆಗೆ ವಿಮಾನ ಪತನ ಮಾಡಲು ಬಯಸಿದ್ದೇನೆ, ಇಂಥವರನ್ನು ಗಾಯಗೊಂಡ ದಿಟ್ಟತನ ತೋರಿಸಿದ ಕ್ಯಾಪ್ಟನ್ ಮಚ್ಚರ್ ಕಾಕ್ಪಿಟ್ ಬಾಗಿಲು ತೆಗೆಯುವವರೆಗೆ ಯಶಸ್ವಿಯಾದ ಪರಿಣಾಮ ಸಿಬ್ಬಂದಿ ಮತ್ತು ಪ್ರಯಾಣಿಕರು ಒಟ್ಟಾಗಿ ಆತನನ್ನು ಮಣಿಸುವಲ್ಲಿ ಯಶಸ್ವಿಯಾಗಿದ್ದರು. ಸಾಮಾಜಿಕ ಜಾಲತಾಣ ಖಾತೆ ಪರಿಶೀಲನೆ, ಈ ಮಧ್ಯೆ ಪೈಲಟ್ ಹಮಾಮಿಯ ಸಾಮಾಜಿಕ ಜಾಲತಾಣ ಖಾತೆಗಳ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸಿದರೆ ಹಮಾಮಿ ಮಹಿಳೆಯರ ಕೆಲಸ ಮಾಡುವುದನ್ನು ವಿರೋಧಿಸುತ್ತಿದ್ದ, ಈ ಕುರಿತು ಹಲವು ಪೋಸ್ಟ್ ಮಾಡಿದ್ದ. ಒಂದು ಪೋಸ್ಟ್ನಲ್ಲಿ ತನ್ನ ಮದುವೆಯಾಗುವ ಮಹಿಳೆ ಮನೆಯಲ್ಲಿ ಇರುವಂಥವಳು ಆಗಿರಬೇಕೆಂದು ಕೂಡ ಹೇಳಿಕೊಂಡಿದ್ದ. ಆತ ತನ್ನ ಖಾತೆಗಳಿಂದ ಹಲವು ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ದಾನೆ, ಅವುಗಳನ್ನು ಮತ್ತೆ ಪಡೆದು ಪರಿಶೀಲನೆ ನಡೆಸಲಾಗುತ್ತದೆ ಎಂದು ಮಾಧ್ಯಮ ವರದಿ ಕೂಡ ಹೇಳಿದೆ. ಸೊ ಇದು ಏನು, ಜಗತ್ತು ಯಾವ ದಿಶೆಯಲ್ಲಿ, ಒಬ್ಬ ಪೈಲಟ್ ಆಗಿ ಹಲವಾರು ಜನರ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ವ್ಯಕ್ತಿ ಒಂದು ಬಾನೆತ್ತರದಲ್ಲಿ ಹಾರುವಾಗ, ಸೊ ಎಲ್ಲ ನಿಯಂತ್ರಣ ಆತನ ಕೈಲಿರುವಾಗ ಇಂಥ ಒಂದು ಉಗ್ರ ಕೃತ್ಯ ಅಥವಾ ಪೈಶಾಚಿಕ ಕೃತ್ಯಕ್ಕೆ ಕೈ ಹಾಕೋದು, ಆತನ ಮನಸ್ಸು ಎಷ್ಟು ವಿಕೃತವಾಗಿದೆ ಅಥವಾ ಎಷ್ಟು ಒಂದು ಹಿಂಸಾತ್ಮಕ ಭಾವನೆಗಳಿಂದ ಕೂಡಿದೆ ಎಂಬುದು ಕೂಡ ಇಲ್ಲಿ ತಿಳಿಯುತ್ತದೆ. ಸೊ ದೇಶಗಳ ನಡುವಿನ ಒಂದು ತಾರತಮ್ಯಕ್ಕೆ ಇಂಥ ಒಂದು ವ್ಯಕ್ತಿತ್ವ ಅಥವಾ ಮನಸ್ಸಿನೊಳಗಿರುವಂಥ ಹುನ್ನಾರ ಆಗಿರ್ಬೋದು ಅಥವಾ ಕುತಂತ್ರಗಳಾಗಿರ್ಬೋದು ಅಥವಾ ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತವೆ. ನಮ್ಮಲ್ಲಿ ಕೂಡ ಇಂಥದೇ ಒಂದು ಮನಸ್ಥಿತಿಯ ಜನರು ಇರಬಹುದು, ಅಥವಾ ನಮ್ಮ ಮುಂದೆ ಒಂದು ನಾವು ನೋಡಿರಬಹುದು ಅವರಿಗೆ ಜೇನುತುಪ್ಪ ಸವಾರಿ ಅಥವಾ ಬ್ರೆಡ್ ಬಟರ್ ಜಾಮ್ ಅಂತ ನಾವು ಹೇಳ್ತೀವಿ. ಅಂಥ ರೀತಿಯ ವ್ಯಕ್ತಿತ್ವ ಹೆಣ್ಣಿನಿಂದ ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೊಡುವವರು, ಕಿರುಕುಳ ಕೊಡುವವರು, ಅಥವಾ ನೇರವಾಗಿ ಮಾತನಾಡದೆ ಒಂದು ಕುತಂತ ಮತ್ತು ಕುಕೃತ್ಯದಿಂದ ನಾಶ ಮಾಡಲು ಬಯಸುವವರು ಕೂಡ ಇರಬಹುದು. ಸೊ ಈ ರೀತಿಯ ಒಂದು ಮನೋಭಾವದ ವ್ಯಕ್ತಿತ್ವ ಆತನಾಗಿದ್ದಾನೆ. ಸೊ ಇದರ ಜೊತೆಯಲ್ಲಿ ನಾವು ನೋಡಬಹುದು ಇನ್ನಷ್ಟು ಸುದ್ದಿಗಳು ಏನಿದೆ. ಇವತ್ತಿನ ಒಂದು ಭಾರಿ ಮಳೆ ಬರ್ತಾ ಇದೆ, ಸಿಡಿಲು ಮಿಶ್ರಿತ ಮಳೆ ಒಂದು ಇವತ್ತಿನ ಬೆಳಗಿನ ಜಾವದಿಂದ ಆರಂಭಗೊಂಡಿದೆ. ಮುಂಗಾರು ಮುಗಿದಿದೆ, ಹಿಂಗಾರು ಆರಂಭವಾಗಿದೆ. ಹಿಂಗಾರಿನಲ್ಲಿ ಈಗ ಒಂದು ಶುಭ ಸೂಚನೆ ಸಿಗ್ತಾ ಇದೆ, ಇನ್ನು ಈ ಬಾರಿ ಮಳೆ ಕಡಿಮೆಯಾಗಿ ಬರಗಾಲ ಎದುರಾಗಿದೆ. ಏನಾದರೂ ಮುಂದಿನ ದಿನಗಳಲ್ಲಿ ಮಳೆ ಬಂದು ಕಾದ ಧರೆಗೆ ತಂಪೆರಗಿ, ಅದೇ ರೀತಿ ಮಳೆ ಬಂದಿದ್ದರಿಂದಾಗಿ ಜನರಿಗೆ ಒಂದು ನೀರಿನ ಅಭಾವ ಬರದಂತೆ ನೋಡಿಕೊಳ್ಬೋದು. ಆದರೆ ಈ ರೀತಿ ಅಕಾಲಿಕ ಮಳೆ ಕಟಾವಿಗೆ ಕೂಡ ಒಂದು ಪೂರಕವಾದ ವಾತಾವರಣವನ್ನು ನೀಡ್ತಾ ಇಲ್ಲ. ಅದು ಬಿಟ್ಟು ಒಂದು ಕಟಾವಿಗೆ ಇದು ತೊಂದರೆಯನ್ನು ಕೂಡ ಕೊಡ್ತಾ ಇದೆ. ಸೊ ಎರಡು ಸಮಸ್ಯೆಗಳಲ್ಲಿ ನಾವು ನೋಡ್ಬೋದು. ಕೆಲವು ಕಡೆ ಸಾಧಾರಣ ಮಳೆ ಬಂದಿದೆ ಅಂತ ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ಕೆಲವರು ಲಘು ಮಳೆ ಬಂದಿದೆ, ಆದರೆ ಈ ಮಳೆಯಿಂದ ಏನು ತೊಂದರೆ ಆಗ್ತಾ ಇದೆ, ನಮ್ಮ ಕಾಮಗಾರಿಗಳು ಅರೆಬರೆ ಆಗಿ ಸಾಕಿದೆ. ಎಲ್ಲ ನೋಡಿದರೂ ಕೂಡ ಒಂದು ಕಾಮಗಾರಿ ಸ್ಪಷ್ಟ ರೀತಿಯಲ್ಲಿ ಇಲ್ಲ. ಯಾವುದೇ ಒಂದು ಕಾಮಗಾರಿಯಿಂದಾಗಿ ಒಂದು ತೃಪ್ತಿ ಸಿಗುವಂಥ ಕಾಮಗಾರಿ ಆಗ್ತಾ ಇಲ್ಲ.
ಎಷ್ಟು ಸುಂದರ ರಸ್ತೆ ನಿರ್ಮಿಸಿದರೂ ಕೂಡ ನಿರ್ಮಿಸಿದ ಮರುದಿನವೇ ಅಗಿಯುವಂಥ ಪ್ರಯತ್ನ, ಹೊಂಡ ಗುಂಡಿಗಳು ಬೀಳುವಂಥ ಪ್ರಯತ್ನ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ, ನಾವು ನೀಡುವಂಥ ಟ್ಯಾಕ್ಸ್ ಹಣ ಏನಿದೆ ಎಲ್ಲದರಲ್ಲೂ ಟ್ಯಾಕ್ಸ್ ಕಟ್ಟಾಗುತ್ತೆ, ಅದನ್ನು ಪರಿಪೂರ್ಣ ರೀತಿಯಲ್ಲಿ ಬಳಸುವಂಥ ಆಡಳಿತ ವರ್ಗ ಮತ್ತು ಅಧಿಕಾರಿ ವರ್ಗಗಳು ಇಲ್ಲ ಅಂತ ನಾವು ಹೇಳ್ಬೋದು. ಅದೇ ರೀತಿ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ, ಇವತ್ತಿನ ದಿನ ನಾವು ನೋಡಿದ್ದು ಅಡಿಕೆ ಮತ್ತು ಕಾಳುಮೆಣಸು ಬೆಳೆ ವಿಮೆ ನಿರೀಕ್ಷೆಗಿಂತ ಕಡಿಮೆ, ನಿಗದಿತ ಅವಧಿಗಿಂತ ಬೇಗನೆ ಜಮೆ ಆಗುತ್ತಿರುವ ಮೊತ್ತ, ಇದು ಇನ್ನೊಂದು ಸಮಸ್ಯೆ ಇದೆ. ಅಡಿಕೆ ಹಾಗೂ ಕಾಳುಮೆಣಸು ಬೆಳೆಗಾರರಿಗೆ ಸರ್ಕಾರದ ಖುಷಿ ಹಾಗೂ ಬೇಸರದ ಸುದ್ದಿ ಜೊತೆ ಜೊತೆಗೆ ಬಂದಿದೆ. ಅದು ಬೇವು ಬೆಲ್ಲ ಅಂತ ಹೇಳ್ಬೋದು. ರೈತರ ಬೆಳೆ ವಿಮೆ ಪರಿಹಾರ ಮತ್ತು ನಿಗದಿಗಿಂತ ಮೊದಲೇ ಜಮೆ ಆಗ್ತಾ ಇದೆ. ಸಾಮಾನ್ಯವಾಗಿ ಅಕ್ಟೋಬರ್ ಅಂತ್ಯದಿಂದ ಡಿಸೆಂಬರ್ ಒಳಗೆ ನಡೆಯುತ್ತಿದ್ದ ಈ ಪ್ರಕ್ರಿಯೆ ಈ ಬಾರಿ ಎರಡನೇ ವಾರವೇ ಆರಂಭವಾಗಿರುವುದು ಖುಷಿಯ ವಿಚಾರ. ಆದರೆ ಖಾತೆಗೆ ಜಮೆ ಆಗ್ತಿರುವ ಪರಿಹಾರ ಮೊತ್ತ ನಿರೀಕ್ಷೆಗಿಂತ ಕಡಿಮೆ ಆಗಿದ್ದು ಬೆಳೆಗಾರರಿಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನಷ್ಟು ಮೊತ್ತ ಬರಲಿದೆಯಾ ನೋಡಬೇಕಾಗಿದೆ. ನಾವು ನೋಡಿರ್ಬೋದು ಅಡಿಕೆ ಬೆಳೆ ವಿಮೆ ಪರಿಹಾರದ ಗರಿಷ್ಠ ಮತ್ತು ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಇದೆ. ಹೆಕ್ಟೇರ್ಗೆ ಗರಿಷ್ಠ 1.28 ಲಕ್ಷ ರೂಪಾಯಿ ಪರಿಹಾರ ದೊರೆತಿತ್ತು 2018-19 19-20 60,000, 20-21 52,000, 21-22 60,000, 22-23 70,000 ಮತ್ತು 23-24 65,000. ಈ ಬಾರಿ 55,000 ಜಮೆ ಆಗಿತ್ತು. ಅಂದರೆ ಸುಮಾರು 50,000 ಅಂದರೆ ಇಳಿದಿದೆ, ಅಂದರೆ 30,000 ನಷ್ಟವಾಗಿದೆ ಎಂದು ರೈತರು ಈ ಬಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ನಾವು ನೋಡಿರ್ಬೋದು ಕೋಳಿ ತ್ಯಾಜ್ಯ ಸಂಸ್ಕರಣಾ ಕಾರ್ಖಾನೆಯಲ್ಲಿ ದುರಂತ, ಕಾರ್ಮಿಕ ಮೃತಪಟ್ಟು ಇಬ್ಬರು ಆಸ್ಪತ್ರೆಗೆ ದಾಖಲಾದ ಘಟನೆ ಕೂಡ ಅನಂತಪುರದಲ್ಲಿ ನಡೆದಿದೆ. ಇದಕ್ಕೆ ಅನಿಲ ಸೋರಿಕೆ ಕಾರಣ ಎನ್ನಲಾಗಿದೆ. ಕಾರ್ಮಿಕ ಮಹೇಶ್ವರ್ ಮೃತಪಟ್ಟವರೆನ್ನಲಾಗಿದೆ. ಹಿಂಗಾರು ಕೈ ಹಿಡಿಯುವ ನಿರೀಕ್ಷೆ ಇದೆ ಎಂದು ಒಂದು ಲೆಕ್ಕಾಚಾರ ಇಲ್ಲಿ. ಅದರ ಬಗ್ಗೆ ಸ್ವಲ್ಪ ನಾನು ಹೇಳ್ತಾ ಇದ್ದೇನೆ. ಇನ್ನು ಕರಾವಳಿಯಲ್ಲಿ ಈ ಬಾರಿಯ ಮುಂಗಾರು ನಿರೀಕ್ಷೆ ಹುಸಿಯಾಗಿದೆ. ಇಂದಿನ ಈಗ ಹಿಂಗಾರು ಪ್ರವೇಶ ಪಡೆದುಕೊಳ್ಳಿದೆ. ಈ ಅವಧಿಯಲ್ಲಿ ಉತ್ತಮ ಮಳೆ ಸುರಿಯಬಹುದೆಂಬ ಆಶಾಭಾವನೆಯಿದೆ. ಕರಾವಳಿಯಲ್ಲಿ ಈ ಬಾರಿ ಮುಂಗಾರು ದುರ್ಬಲಗೊಂಡು 1 September 30 ವಾಡಿಕೆಯಂತೆ 3,100.7 mm ಮಳೆ ಆಗಬೇಕಾಗಿತ್ತು. ಆದರೆ 2,231.4 mm ಮಳೆ ಸುರಿದಿತ್ತು. ಇದು ಶೇಕಡ 28% ಕಡಿಮೆ ಎನ್ನಬಹುದು. ಸೊ ಮಾರುತಗಳು ನಿರ್ಗಮಿಸಿವೆ. ವಾಡಿಕೆ ಪ್ರಕಾರ 1 October ಹಿಂಗಾರು ಮಾರುತ ಆರಂಭವಾಗಿದೆ. ಕಳೆದ 2 ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಳೆಯಾಗಿದೆ. ಮುಂದಿನ ಕೆಲವು ದಿನ ಇದೇ ರೀತಿ ಮಳೆ ಸುರಿಯುವ ನಿರೀಕ್ಷೆ ಇದೆ. 15 ಬಳಿಕ ಪೂರ್ಣ ಪ್ರಮಾಣದಲ್ಲಿ ಹಿಂಗಾರು ಆವರಿಸಿಕೊಳ್ಳಲಿದೆ. ಈ ಅವಧಿಯಲ್ಲಿ ಬಂಗಾಳಕೊಲ್ಲಿಯಿಂದ ಹಿಂಗಾರು ಮಾರುತಗಳು ಆಗಮಿಸುತ್ತವೆ. ಚಂಡಮಾರುತ ಸೃಷ್ಟಿಯಾದರೆ ಅದರ ಪರಿಣಾಮ ಹಿಂಗಾರು ಮೇಲೆ ಬೀರಿ ವಾಡಿಕೆ ಮಳೆ ಸಹಕಾರಿಯಾಗುವುದು. 2019 ಅಕ್ಟೋಬರ್ ತಿಂಗಳಿಡೀ ಉತ್ತಮ ಮಳೆ ಆಗಿತ್ತು. ಒಟ್ಟಾರೆ 3 ಸುರಿಯಬೇಕಾಗಿದ್ದ ವಾಡಿಕೆ ಮಳೆಯ ಗುರಿ ಒಂದೇ ತಿಂಗಳಲ್ಲಿ ತಲುಪಿದೆ. ಹೀಗಾಗಿ ಹಿಂಗಾರು ಮಾರುತ ಅಪ್ಪಳಿಸುವ ಕೆಲವು ವಾರಗಳಿಂದ ಕರಾವಳಿ ಭಾಗದಲ್ಲಿ ಬಿಸಿಲು ಮೋಡ ಸೆಕೆಯಿಂದ ಕೂಡಿದ ವಾತಾವರಣ ಇತ್ತು. ಅಲ್ಲಲ್ಲಿ ಮಳೆ ಪ್ರಮಾಣ ಕಡಿಮೆ ಇತ್ತು. ಆದರೆ ಈ ಬಾರಿ ಅಷ್ಟೇನು ಉತ್ತಮವಲ್ಲದಿದ್ದರೂ ಕೂಡ ಮಳೆ ಬಂದರೆ ಮಾತ್ರ ಖುಷಿಯಾಗಬಹುದು. 2020 ನಾವು ನೋಡಬಹುದು 22 241 mm ಮಳೆ ಸುರಿದಿತ್ತು. ಇದು ವಾಡಿಕೆಗಿಂತ 13% ಕೊರತೆ. ಇಲ್ಲಿ 2023 272 ಮಳೆ ಸುರಿದು 6% ಕೊರತೆ ಇತ್ತು. ಅದೇ ರೀತಿ 2024 392.7 ಅಂದರೆ 51% ಪ್ರಗತಿಯಾಗಿತ್ತು. ಇಲ್ಲಿ 2025 279.7% ಪ್ರಗತಿಯಾಗಿತ್ತು ಅಂತ ನಾವು ನೋಡಬಹುದು. ಸೊ ಈ ರೀತಿ ಆಗುವಾಗ ಇನ್ನಷ್ಟು ವಿಷಯಗಳನ್ನು ನೋಡೋಣ. 2 ಸುಂದರವಾದ ಹಾಡುಗಳನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಜನನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಸೊ ಮುಂದಿನ ವಿಷಯವನ್ನು ನಾನು ಮಾತಾಡ್ತಾ ಇದ್ದೇನೆ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ. ಇದು ಮುಖ್ಯವಾದ ವಿಷಯ. ಏನಪ್ಪ ಅಂದರೆ, ಅರೆಬರೆ ಕಾಮಗಾರಿ ಎಲ್ಲ ಕಡೆ ಅವ್ಯವಸ್ಥೆ. ನಾನು ಒಂದು ಕಡೆ ಅಂತ ಹೇಳಿದ್ರೆ ಎಲ್ಲ ಕಡೆ ಸರ್ವಿಸ್ ರಸ್ತೆ, ಫುಟ್ಪಾತ್, ಚರಂಡಿ, ಸಾರ್ವಜನಿಕರಿಗೆ ತೊಂದರೆ. ಇದು ನಮ್ಮ ಮಂಗಳೂರಿನ ಪರಿಸ್ಥಿತಿ. ಇದು ಕಾರ್ಪೊರೇಷನ್ ವ್ಯಾಪ್ತಿಯಿಂದ ನಾನು ಹೇಳ್ತಾ ಇದ್ದೇನೆ, ಅದು ಬಿಟ್ಟು ನಾನು ಬೇರೆ ಕಡೆ ಹೋಗ್ತಾ ಇಲ್ಲ. ಅಲ್ಲಲ್ಲಿ ಹಾಗಿದ್ದು ಓಡಾಟಕ್ಕೂ ತೊಂದರೆ ಇದೆ. ಸರ್ವಿಸ್ ರಸ್ತೆಯಲ್ಲಿ ವಾಹನ ಪಾರ್ಕಿಂಗ್ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ನಾನು. ನಮ್ಮ ಕಂಕನಾಡಿದು ಇಲ್ಲಿ ಎರಡು ಕಡೆ ಕಾಂಕ್ರೀಟ್ ಆಗ್ತದೆ. ಸೊ ನೋಡಿ, ಎಲ್ಲ ಕಡೆ ವಾಹನಗಳು ತಮ್ಮ ಒಂದು ರಸ್ತೆಯನ್ನೇ ಆಕ್ರಮಿಸಿಕೊಂಡಿವೆ. ನಮಗೆ ಒಂದು ವೇಳೆ ನಮ್ಮ ವಾಹನವನ್ನು ಪಾರ್ಕ್ ಮಾಡಲಿಕ್ಕೆ ಸರಿಯಾದ ಜಾಗ ಇಲ್ಲದಿದ್ದರೆ ನಮಗೆ ಯಾಕೆ ವಾಹನವನ್ನು ತರಬೇಕೆಂಬಂಥ ಮಾಹಿತಿ. ವಿಶೇಷವಾಗಿ ಕೆಲವು ಕಡೆ ನಾವು ನೋಡಿರ್ಬೋದು, ಶುಕ್ರವಾರ ದಿವಸ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಾರ್ಕೆಟಿಗೆ ಹೋಗುವಂಥ ದಿವಸ ಆಗಿರ್ಬೋದು, ಎಲ್ಲ ಕಡೆ ವಾಹನಗಳ ರಾಶಿ ಇರ್ತದೆ. ಸುಗಮ ಸಂಚಾರಕ್ಕೆ ಪೊಲೀಸರು ಹೆಣಗಾಡಬೇಕಾಗ್ತದೆ. ಏನು ರಸ್ತೆಯ ಒಂದು ಎರಡು ಇಕ್ಕೆಲಗಳಲ್ಲಿ ನೋ ಪಾರ್ಕಿಂಗ್ ಇದ್ದರೂ ಕೂಡ ಬುದ್ಧಿವಂತರು ಪಾರ್ಕಿಂಗ್ ಮಾಡ್ತಾರೆ. ಇದೆಲ್ಲ ಒಂದು ತೊಂದರೆಯನ್ನು ತಂದುಕೊಡ್ತದೆ. ಅದರ ಜೊತೆಯಲ್ಲಿ ಈ ಕಾಮಗಾರಿ ಕೂಡ ಅದೇ ರೀತಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 169 ಹೆದ್ದಾರಿ ಕಾಮಗಾರಿ ಪ್ರಗತಿಯಲ್ಲಿದೆ. ಅರೆಬರೆ ಕಾಮಗಾರಿ ಪರಿಣಾಮ ವಾಮಂಜೂರು ಪ್ರದೇಶದಲ್ಲಿ ಮಾತ್ರ ಸದ್ಯ ಅವ್ಯವಸ್ಥೆಯೇನೇ ಆಗಿಬಿಟ್ಟಿದೆ. ಇಲ್ಲಿನ ಸರ್ವಿಸ್ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ, ಆದರೆ ರಸ್ತೆ ಆರಂಭವಾಗುವ ಜಾಗದಲ್ಲಿ ಡಾಮರು ಕಾಮಗಾರಿ ನಡೆಸಲಿಲ್ಲ. ಸರ್ವಿಸ್ ರಸ್ತೆಯ ಕುರಿತಂತೆ ಯಾವುದೇ ಸೂಚನಾ ಫಲಕಗಳಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಗಿ ಕೆಲವು ವರ್ಷಗಳು ಕಳೆದಿವೆ, ಆದರೆ ಅನೇಕ ಜನರಿಗೆ ಇದು ಸೊಂದರೆ ಮತ್ತು ತೊಂದರೆಯನ್ನೇ ತಂದುಕೊಡ್ತಾ ಇದೆ. ಸರ್ವಿಸ್ ರಸ್ತೆ, ಫುಟ್ಪಾತ್ ನಿರ್ಮಿಸಿದರೂ ಸಾರ್ವಜನಿಕರಿಗೆ ಬಳಕೆಯಿಲ್ಲ. ಫುಟ್ಪಾತ್ ಮೇಲೆ ನಾಮಫಲಕಗಳು, ಮೀನು ಮಾರಾಟ ಹಾಗೂ ಕಸ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನು ಇಡಲಾಗಿದೆ. ಪಾದಚಾರಿಗಳಿಗೆ ನಡೆಯಲು ಜಾಗವಿಲ್ಲ. ಒಳಚರಂಡಿ ಕಾಮಗಾರಿ ಕೂಡ ಅರೆಬರೆಯಾಗಿದೆ. ದಾರಿ ದೀಪಕ್ಕೆ ಕಂಬಗಳನ್ನು ಅಳವಡಿಸಿ ಕೆಲಸ ಪೂರ್ತಿಯಾದ ದೀಪಗಳು ಇನ್ನೂ ಉರಿಯುತ್ತಿಲ್ಲ. ಸರ್ವಿಸ್ ರಸ್ತೆಯನ್ನು ಕೆಲವು ತಿಂಗಳುಗಳ ಹಿಂದೆ ನಿರ್ಮಾಣ ಮಾಡಲಾಗಿದೆ, ಅಲ್ಲಲ್ಲಿ ಅಗೆಯಲಾಗಿದೆ. ಇದರಂತೆ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ವಾಹನಗಳಿಗೆ ಸಮಸ್ಯೆ ಆಗುವುದರ ಜೊತೆಗೆ ಕಾಮಗಾರಿ ನಡೆದ ಸರ್ವಿಸ್ ರಸ್ತೆಯ ಬದಿಯಲ್ಲೂ ಕೂಡ ಅಗೆದು ನೀರಿನ ಪೈಪ್ ಲೈನ್ ಅಳವಡಿಸಲಾಗಿದೆ. ಇದರಿಂದಾಗಿ ರಸ್ತೆ ಬದಿಯಲ್ಲಿ ಅವ್ಯವಸ್ಥೆಯಿಂದ ಕೂಡಿದೆ. ಹೀಗಾಗಿ ಅಗೆದಿರುವ ಜಾಗದಲ್ಲಿ ಜಲ್ಲಿಕಲ್ಲುಗಳಿದ್ದು ಸಾರ್ವಜನಿಕರ ಓಡಾಟಕ್ಕೂ ತೊಂದರೆ ಆಗ್ತದೆ. ಅರ್ಧಕ್ಕೆ ನಿಂತ ಕಾಮಗಾರಿ ಕೂಡ ಆಗಿದೆ. ಸೊ ಇವೆಲ್ಲವನ್ನು ನಾವು ನೋಡುವಾಗ ಏನಾಗ್ತಾ ಇದೆ, ಈ ರೀತಿಯ ಪರಿಸ್ಥಿತಿ ಯಾಕೆ ಆಗ್ತದೆ, ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸೋಣ, ಮಾತಾಡೋಣ ಇನ್ನು ಕೆಲ ಹೊತ್ತಲ್ಲಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇನ್ನೆರಡು ಹಾಡುಗಳನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಾ ಇರೋದು ಜನಧನಿ ಕಾರ್ಯಕ್ರಮ.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಚಿಂತನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರ 107.8 FM, ಬಣ್ಣ ಬಣ್ಣದ ಬದುಕು. ಕಾಮಗಾರಿಯ ಬಗ್ಗೆ ಮಾತಾಡ್ತಾ ಇದ್ದೆ. ಅರ್ಧಕ್ಕರ್ಧ ಕಾಮಗಾರಿಗಳು ನಿಂತಿವೆ, ಅದು ಅಸಂಬದ್ಧವಾದ ಕಾಮಗಾರಿಗಳಾಗಿವೆ. ಜೊತೆಯಲ್ಲಿ ಕೆಲವು ಕಡೆ ಒಳಚರಂಡಿ ಮ್ಯಾನುವಲ್ ಸೋರಿಕೆ ಕೂಡ ಇದೆ.

0: ನದಿಗಳಿಗೆ ಒಂದು ನಾವು ನೋಡಿರ್ಬೋದು. ಇದರಿಂದ ಸಾಕಷ್ಟು ರೀತಿಯ ಒಂದು ಗಲೀಜಿನೂ ಸೇರ್ತಾ ಇದೆ. ಏನು ಇವೆಲ್ಲವೂ ಕೂಡ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮಂಗಳೂರಿನ ಸಮಸ್ಯೆಗಳಾಗಿವೆ. ಸೊ ನೋಡೋಣ ಸ್ನೇಹಿತರೆ, ಇವೆಲ್ಲ ಸಮಸ್ಯೆಗಳಿಗೆ ಯಾವ ರೀತಿಯ ಒಂದು ವಿಶೇಷವಾಗಿ ಮುತುವರ್ಜಿ ವಹಿಸಿ ಅದನ್ನು ತಡೆ ಹಿಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ನಾವು ಕಾಮಗಾರಿಗಳ ಬಗ್ಗೆ ತುಂಬ ವಿಷಯಗಳನ್ನು ನೋಡಬಹುದು. ಪ್ರತಿಯೊಂದು ಕಡೆ ಇದೇ ರೀತಿಯ ಸಮಸ್ಯೆ. ಒಂದು ಸಮರ್ಪಕವಾದ ಕಾಮಗಾರಿ ಮಾಡಿ ಮುಂದಿನೊಂದು 10-15 ವರ್ಷ ಯಾವುದೇ ಸಮಸ್ಯೆ ಇಲ್ಲದಂತೆ ಜನರಿಗೆ ಸೂಕ್ತವಾದ ಒಂದು ಪರಿಹಾರ ಸಿಗುವಂತೆ ಮಾಡುವ ಒಂದು ಆಡಳಿತ ವರ್ಗ ಇದುವರೆಗೂ ಬಂದಿಲ್ಲ. ಅಂದರೆ ಪ್ರತಿ ಸಲ ಡ್ಯಾಮೇಜ್. ನಾವು ನೋಡಿರ್ಬೋದು, ಜಪಾನ್ ದೇಶಕ್ಕೆ ಹೋಗಿ, ಫಿಲಿಪೈನ್ಸ್ ದೇಶಕ್ಕೆ ಹೋಗಿ ಅಥವಾ ಸಿಂಗಾಪುರಕ್ಕೆ ಹೋಗಿ, ಒಂದು ಬಾರಿ ಮಾಡಿದ ಕಾಮಗಾರಿ ಸರಿಸುಮಾರು ಇಷ್ಟೊಂದು ವರ್ಷ ಬಾಳಿಕೆ ಬರ್ತದೆ. ಅಂದರೆ ಅದರ ಕುರಿತು ನಾವು ಒಂದು ಸವಾಲು ಮಾಡುವಂಥ ಪರಿಸ್ಥಿತಿ ಇಲ್ಲ. ಆದರೆ ಇಲ್ಲಿ ನಾವು ನೋಡಿರ್ಬೋದು, ಇವತ್ತು ಮಾಡಿದ ಕಾಮಗಾರಿ ಅಥವಾ ಇವತ್ತು ನಿರ್ಮಾಣವಾದಂಥ ರಸ್ತೆ ನಾಳೆಗೆ ಅದು ಹದಗಿಡುತ್ತೆ. ಅಂದರೆ ಕನಿಷ್ಠ ವ್ಯಕ್ತಿಗೆ ವರ್ಷಕ್ಕೆ ಒಂದು 2 ಬಾರಿ ಜ್ವರ ಬರುತ್ತೆ. ಆದರೆ ಇದು ಹೀಗಲ್ಲ, ನಮ್ಮ ರಸ್ತೆಗಳಿಗೆ ಪ್ರತಿನಿತ್ಯವೇ ಜ್ವರ ಬರುವ ಪರಿಸ್ಥಿತಿ ಕೂಡ ಒಂದು ಹೇಳಬಹುದು. ಇಂಥ ರೀತಿಯ ಕಾಮಗಾರಿಯಿಂದಾಗಿ ಒಂದು ಕಾಮಗಾರಿಯನ್ನು ಅವರು ಶೀದ ಒಂದು ರೀತಿಯಲ್ಲಿ ನಾವು ನೋಡಬಹುದು. ಏನಂದರೆ ಸಮರ್ಪಕವಾಗಿ ಅಥವಾ ನೀಟಾಗಿ ಮಾಡುವಂಥ ಪದ್ಧತಿಯೇ ಇಲ್ಲ. ಒಂದು ಇಲ್ಲೊಂದು ಕಡೆ ಆಗಿದ್ದಾರೆ, ಅದು ಬಿಟ್ಟು ಒಂದು 1/2 ಕಿಲೋಮೀಟರ್ ಬಿಟ್ಟು ಆಗಿದ್ದಾರೆ. ಸೊ ಅಥವಾ ಡಾಮಾರೀಕರಣ ಆಗುವಾಗ ಈಗ ಇಲ್ಲಿ ಮಾಡ್ತಾರೆ, ನಂತರ ಇನ್ನೊಂದು ಕಡೆ ಬಿಡ್ತಾರೆ, ಇನ್ನೊಂದು ಕಡೆ ಮಾಡ್ತಾರೆ. ಸೊ ಈ ರೀತಿಯ ಒಂದು ಅದೇ ರೀತಿ ಕಾಮಗಾರಿ ನಡೆಯುವಂಥ ಸಂದರ್ಭ ನಾವು ನೋಡಿರ್ಬೋದು. ವಿಶೇಷವಾಗಿ ಪಂಪೆಲಿ ಹೋಗುವಂಥ ರಸ್ತೆಯಲ್ಲಿ ನೋಡಿ, ಕಾಂಕ್ರೀಟೀಕರಣ ಮಾಡಿದ್ದಾರೆ. ಆದರೆ ಆ ಒಂದು 2 ರಸ್ತೆ ಕಾಂಕ್ರೀಟೀಕರಣ ಮಾಡಿ ಎಷ್ಟು ದಿನ ಬೇಕು ಆ ರಸ್ತೆಗಳು ಒಣಗಲು ಅಥವಾ ಸಮರ್ಪಕವಾಗಿ ಯೂಸ್ ಆಗಲು? ಆದರೆ ಇಲ್ಲಿ ನಾವು ನೋಡಿರ್ಬೋದು, ಎಷ್ಟೋ ವಾಹನಗಳನ್ನು ಅದರ ಮೇಲೆ ಇಡಲಾಗಿದೆ. ಸೊ ಹಾಗಾಗಿ ನಾವು ನೋಡಿರ್ಬೋದು, ಏನು ಇಲಾಖೆ ಮಾಡ್ತಾ ಇದೆ, ಮಾಡಿದ ಕಾಮಗಾರಿಯ ಒಂದು ದುರ್ಬಳಕೆ ಅಥವಾ ಒಂದು ಜನರ ಒಂದು ಹದಗೆಟ್ಟಂತಹ ಮನಸ್ಥಿತಿ. ಇಂಥವರು ಇಷ್ಟು ರಸ್ತೆಯನ್ನು ಸಮರ್ಪಕವಾಗಿ ತಮ್ಮ ಒಂದು ಕಾರುಗಳನ್ನು ಹಿಡಿದು ಒಂದು ಬಳಸುವುದಾದರೆ ಯಾಕೆ ಈ ಒಂದು ಕಾಮಗಾರಿ ಮಾಡಬೇಕು? ಸ್ವಲ್ಪ ಬುದ್ಧಿವಂತಿಕೆಯನ್ನಾದರೂ ಯೂಸ್ ಮಾಡ್ಬೋದಲ್ಲ. ಕೆಲವೊಂದು ಅಂಗಡಿ ಬುಗ್ಗಟ್ಟುಗಳು ಕೂಡ ಅಲ್ಲಿವೆ, ಆದರೆ ಇಲ್ಲಿ ಕೆಲಸಗಳು ಸಕಾರಾತ್ಮಕವಾಗಿ ನಡೀತಾ ಇಲ್ಲ. ಸೊ ಹೀಗಾಗಿ ಇವೆಲ್ಲ ಬ್ಲಾಕ್ ಆಗಲು ಕೂಡ ಇಲ್ಲಿ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಒಬ್ರು ಕಾಲರ್ ಇದ್ದಾರೆ ನಮ್ಮ ಜೊತೆಗೆ, ನಮಸ್ತೆ.
1: ನಮಸ್ತೆ ಸರ್, ರೋಷನ್ ರೇ
0: ಹೇಳಿ ಸರ್. ನಮಸ್ತೆ.
1: ಏನಿಲ್ಲ, ನಿಮ್ಮ ಈ ರಸ್ತೆಗಳ ಬಗ್ಗೆ ಇದೆಲ್ಲ ತಾವು ಈ ದಿನದ ಜನಧನಿಯಲ್ಲಿ ಮಾತಾಡ್ತಾ ಇದ್ದೀರಿ, ಸ್ವಾಗತ. ಆದರೆ ಇದು ತಮಗೆ ಮಂಗಳೂರಿಗೆ ಮಾತ್ರ ಮೀಸಲಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಪರಿಸ್ಥಿತಿ ಇದೆ. ಇದಕ್ಕೆ ಮುಖ್ಯ ಕಾರಣ ನನ್ನ ಬಗ್ಗೆ ಹೇಳುವುದಾದ್ರೆ ಏನಂದ್ರೆ, PWA ಡಿಪಾರ್ಟ್ಮೆಂಟ್ ಅಂತ ಇದೆ, ಶಾಲೆ ಅಂತ, ಮಕ್ಕಳಿಗೆ ಶಾಲೆ, ಎಜುಕೇಶನ್ಗೆ ಶಾಲೆ ಅಂತ ಇದೆ. AU ಆಫೀಸ್, BU ಆಫೀಸ್ ಎಲ್ಲ ಇದೆ ಅಲ್ವಾ? ಅದೇ ರೀತಿ PWD ಆಫೀಸ್ ಅಂದ್ರೆ ಇದನ್ನೆಲ್ಲ ಮೇಂಟೈನ್ ಮಾಡುವ ಕೆಲಸ ಅವರಿಗೆ.
0: ಪಬ್ಲಿಕ್ ವೆಲ್ಫೇರ್ ಡೆವಲಪ್ಮೆಂಟ್
1: ಆಫೀಸ್. ಹೌದು, ಅದನ್ನ ಮಾಡ್ಬೇಕು. ಹಿಂದಿನ ಕಾಲದಲ್ಲಿ ನಾವು ಸಣ್ಣದಾಗಿರುವಾಗ ಗ್ಯಾಂಗ್ ಮ್ಯಾನ್ ಅಂತ ಇದ್ರು ಅವರು. ಒಂದು ಗ್ರಾಮದಲ್ಲಿ 3 ಗ್ಯಾಂಗ್ ಮ್ಯಾನ್ ಅಂತ ದಿನಾಲು ಡೈರಿ ಕೆಲಸ ಮಾಡ್ತಾ ಇದ್ರು. ಅವರು ಬಂದು ಮಾರ್ಗವನ್ನು ಎಲ್ಲ ದಿನಾಲು ಸ್ವಚ್ಛ ಮಾಡಿ ಅದೆಲ್ಲ ಹೋಗುದು, ಅದನ್ನ ನಿಂತಿತ್ತು. ಆದ್ರೆ ಈಗ ಬೇಕಾದ ಟೆಕ್ನಿಕಲ್ ಇದೆ, JCP ಇದೆ, ಅದಿದೆ, ಎಲ್ಲಿದೆ. ಏನಾದ್ರು ನೀವು ಬೆಳ್ತಂಗಡಿಯಿಂದ ಒಂದು ಮೂಡುಬಿದಿರೆಗೆ ಹೋಗಿ ಅಲ್ಲಿ ನೋಡುವಾಗ ಮಾರ್ಗದಲ್ಲಿ ಕೇವಲ ಕೆಲವು ಕಡೆಯಲ್ಲಿ ಇದುಂಟಲ್ಲ, ಯಾವುದು ಈ ರಬ್ಬರ್ನ ಬೀಳು, ಅದು ಫುಲ್ಲು ತುಂಬಿರ್ತದೆ. ಅದನ್ನು ಕ್ಲೀನ್ ಮಾಡುದಿಲ್ಲ, ಚರಂಡಿ ಕ್ಲೀನ್ ಮಾಡುದಿಲ್ಲ, ಅದನ್ನು ಕೇಳುವವರೇ ಇಲ್ಲಲ್ವ ಅಂತ PWD ಅಂದ್ರೆ. ಇದಕ್ಕೆ ಮತ್ತೆ ಸ್ವಚ್ಛತೆ ಸ್ವಚ್ಛತೆ ಅಂತ ಹೇಳ್ತಾರೆ, ನಾವು ಸ್ವಚ್ಛತೆ ಮಾಡುದಲ್ಲ, ಅವರ ಡಿಪಾರ್ಟ್ಮೆಂಟ್ ಮಾಡ್ಬೇಕಲ್ಲ. ಇದರ ಬಗ್ಗೆ PWD ಅವರು ಒಂದು ಇಂಜಿನಿಯರ್ ಅನ್ನು ಅದಕ್ಕೆ ಇಟ್ಟು ಅವರು ಈಗ ಎಷ್ಟು ಮಾರ್ಗ ಉಂಟು ಅದನ್ನೆಲ್ಲ ದಿನ ಅಲ್ಲಿ ಮೇಂಟೆನೆನ್ಸ್ ಮಾಡಬೇಕು, ನೋಡಿಕೊಂಡು ಬಂದು ಅದಕ್ಕೆ ಬೇಕಾದ ಇದನ್ನು ಮಾಡ್ಬೇಕಾದ ನನ್ನ ಅಭಿಪ್ರಾಯ. ಅವರು ಅಲ್ಲಿ ಆಫೀಸ್ ಅಲ್ಲಿ ಕೂತ್ಕೊಳ್ಳುದಲ್ಲ PWD ಅಂದ್ರೆ ಅಲ್ವಾ?
0: ಹೌದು, ಕರೆಕ್ಟ್ ಸರ್. ಅದಕ್ಕೆ ಸೇವೆಗಾಗಿ ನೇಮಕ ಮಾಡಿದವರು ಅವರು.
1: ಹಾ ಹೌದು, ಟೀಚರ್ ಆದ್ರೆ ಈಗ ಪಾಠ ಮಾಡುದಿಲ್ಲ, ಅದೇನಾ ಮಳೆ ಬಂದ್ರೆ ತಳಿ ಕೊಡ್ತಾರೆ ಅಷ್ಟೇ, ಬೇರೆ ದಿನ ಪಾಠ ಇಲ್ವಾ ಅವರಿಗೆ? ಹಾಗೆ ಇವರಿಗೆ ಜವಾಬ್ದಾರಿ ಇಲ್ವ ಅಂತ ಕೇಳುದು ನಾವು. ಹೌದು, ಮತ್ತೊಂದು ವಿಷಯ ಏನಂದ್ರೆ ಸರ್, ಕಾನೂನೇ ಉಂಟಂತೆ. ಹೇಗೆಂದ್ರೆ ಈ ತೋಟ ಇಂತ ಯಾರ ಜಾಗ ಉಂಟು ತೋಟ, ಅದರಲ್ಲಿ ರಬ್ಬರ್ ಪ್ಲಾಂಟ್ ಇದ್ರೆ ಅವರೇ ಆ ಮಾರ್ಗದ ಬದಿಯನ್ನು ಕ್ಲೀನ್ ಮಾಡ್ಲಿಕ್ಕೆ ಪಂಚಾಯತಿನವ್ರು ನೋಟಿಸ್ ಕೊಡ್ಬಹುದಂತೆ ಅವರಿಗೆ. ಅದನ್ನು ಇವರು ಯುಟಿಲೈಸೇ ಮಾಡುದಿಲ್ಲ ಅಲ್ಲ ಸರ್, ಇದರ ಅದನ್ನು ಮಾಡುದು. ಪಂಚಾಯತ್ ಬಿಡಿಒಗೆ ರೈಟ್ ಉಂಟಂತೆ, ಅವರಿಗೆ ನೋಟಿಸ್ ಕೊಟ್ಟು ಅದನ್ನು ಕ್ಲೀನ್ ಮಾಡಿಸ್ಬೇಕಂತ. ಮಕ್ಕಳು ಏನಂದ್ರೆ ದಾರಿಯಲ್ಲಿ ಹೋಗುದು ಜನ ಕಡಿಮೆ, ಆದರೂ ಪಾದಾಚಾರಿಗಳಿಗೆ ಬಹಳ ಕಷ್ಟ ಆಗಿದೆ. ಮಾರ್ಗ ಅಗಲ ಇದೆ, ಅದರ ಮಧ್ಯದಲ್ಲಿ ಇದು ಬರ್ತದೆ ಅಂತ ಬೀಳು, ಇದನ್ನು ಹೇಗೆ ಹೋಗುದು, ಅದನ್ನು ನೋಡುದೇ ಇಲ್ಲ ಅಂತ ಹಾಗೆ. ಇದರ ಬಗ್ಗೆ ಅದು ಆ ದೊಡ್ಡ ದೊಡ್ಡ ಲಾರಿಗಳು ಹೋಗುವಾಗ ಮಕ್ಕಳನ್ನು ನಡ್ಕೊಂಡು ಹೋಗುದು ಹೇಗೆ ಸರ್? ಹಾಗೆ ಇದರ ಬಗ್ಗೆ ತಾವು ಚಿಂತಿಸಬೇಕು ಮತ್ತು ಪಿಡಬ್ಲ್ಯೂಡಿ ಅವರಿಗೆ ನಮ್ಮ ಮಾಹಿತಿಗಳನ್ನೆಲ್ಲ ತಿಳಿಸಬೇಕು ಅವರಿಗೆ.
0: ಧನ್ಯವಾದಗಳು ಸರ್, ಕರೆ ಖುಷಿ ಆಯ್ತು ಸರ್ ನಿಮ್ಮ ಮಾತುಗಳಿಂದ. ಇದೇ ರೀತಿ ಕರೆ ಮಾಡ್ತಾರೆ ಹೆಚ್ ಮೊಹಮ್ಮದ್ ವೇಣೂರವರು ಮಾತಾಡಿದ್ರು. ಸೊ ಅವರು ಕೂಡ ಹಲವಾರು ವಿಷಯಗಳನ್ನು ಪ್ರಸ್ತಾಪಿಸಿದ್ರು. ಸ್ನೇಹಿತರೆ ಹೌದು, ಇಂಥ ಒಂದು ಸಮಸ್ಯೆಗಳು ನಿತ್ಯ ನಮ್ಮ ಬದುಕಿನಲ್ಲಿ ನಾವು ನೋಡ್ತಾ ಇರ್ತೇವೆ. ಸೊ ಜೊತೆಗೆ ಈ ಸಮಸ್ಯೆಗಳಿಂದ ಒಂದು ನಾವು ಜರ್ಜರಿತರಾಗಿದ್ದೇವೆ. ಒಳಚರಂಡಿಯ ಬಗ್ಗೆ ನಾನು ಮಾತಾಡಬಹುದು, ವಿಷಯಗಳು ಹಲವಾರಿವೆ. ಇದು ಆಗಾಗ ಒಂದು ನಾವು ನೋಡುವಂಥ ಸಮಸ್ಯೆಗಳು. ಸೊ ಅಲ್ಲಲ್ಲಿ ಒಂದು ಒಳಚರಂಡಿಯ ವಿಚಾರಗಳನ್ನು ನಾವು ಪ್ರತಿ ಸಲ ನೋಡ್ತಾ ಇರುವಾಗ ಇದು ಮುಗಿಯದ ಗೋಳು ಅಂತ ಹೇಳಬಹುದು. ಸೊ ಹೀಗಾಗಿ ಪ್ರತಿ ಒಂದು ಸಮಸ್ಯೆಗಳನ್ನು ಕೂಡ ನಾವು ಅವಲೋಕಿಸುವುದಾದರೆ ಇಲ್ಲಿ ಜನಪ್ರತಿನಿಧಿಗಳು ಪ್ರತಿ ಬಾರಿ ಹೆಚ್ಚೆಚ್ಚು ಕೊಂಡು ಅದರೊಂದು ಸಮಸ್ಯೆಗಳ ಕುರಿತು ಇನ್ನಷ್ಟು ಮನನ ಮಾಡಿಕೊಂಡು ಅವರು ಜನರಿಗೆ ಯಾವತ್ತೂ ಕೂಡ ಒಂದು ತೊಂದರೆ ಆಗದಂತೆ ಜನರಿಗೆ ಬೆನಿಫಿಟ್ ಆಗುವಂತೆ ನೋಡಿಕೊಳ್ಳುವುದು ಇಲ್ಲಿನ ಮುಖ್ಯ ಸೇವೆಯ ಕರ್ತವ್ಯ ಆಗಿಬಿಟ್ಟಿದೆ. ಸೊ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಷಯಗಳನ್ನು ನಾನು ಮಾತಾಡೋದಾದರೆ ಇಲ್ಲಿ ನಾವು ನೋಡಿರ್ಬೋದು ಇನ್ನೂ ಕೂಡ ಕೆಲವೊಂದು ವಿಚಾರಗಳಿವೆ. ಕರಾವಳಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ನೋಡ್ಬೋದು. ಪ್ರತಿದಿನ ಬೇರೆ ಬೇರೆ ಸಮಸ್ಯೆಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ವಿಶೇಷವಾಗಿ ಜನರಿಗೆ ಆಗುವಂತಹ ಸಣ್ಣ ಪುಟ್ಟ ಅಲ್ಲ ದೊಡ್ಡ ದೊಡ್ಡ ಮಟ್ಟದ ತೊಂದರೆಗಳು ಏನು, ಈ ಎಲ್ಲ ತೊಂದರೆಗಳಿಂದ ನಾವೆಲ್ಲರೂ ಮುಂದೆ ಬಂದು ಅದನ್ನು ನಾವು ಖಂಡಿತವಾಗಿಯೂ ಮೆಟ್ಟಿ ನಿಂತು ಆ ಒಂದು ವಿಶೇಷವಾಗಿ ಸಮಸ್ಯೆಗಳಿಂದ ನಾವು ಮುಕ್ತಿ ಪಡಿಬೇಕಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಚಂದನಿ ಕಾರ್ಯಕ್ರಮ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 7.8 FM. ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳಿಂದ ಗಾನವೈಭವ, ಇದೀಗ ಗಾನವೈಭವ ಇದರ ಕೊನೆಯ ಭಾಗ.
1: ವೀರರಸದ ಪ್ರಸ್ತುತಿ ಒಂದೊಂದೇ ಪದ್ಯಗಳನ್ನ ನಾವು ಪ್ರಾರಂಭದಲ್ಲಿ ಎರಡೆರಡು ಪದ್ಯಗಳಂತ ಆಲೋಚನೆ ಮಾಡಿದ್ದು, ಸುತ್ತುಗಳನ್ನು ಕಡಿತಗೊಳಿಸದೆ ಪದ್ಯಗಳನ್ನು ಕಡಿತಗೊಳಿಸ್ತಾ ಇದ್ದೇವೆ. ಅದು ಅಪ್ರಚಿತಲವಾದಂತಹ ಒಂದು ಪದ್ಯಗಳನ್ನೇ ಆಯ್ದುಕೊಂಡಿದ್ದೇವೆ. ನಾನು ನಿರೂಪಣೆಯಲ್ಲಿ ಮಧ್ಯ ಹೇಳುವುದಕ್ಕಿಂತ ಈಗ ಒಮ್ಮೆಲೆ ಹೇಳಿಬಿಡ್ತೇನೆ ಯಾರ್ಯಾರು ಯಾವ ಪದ್ಯ ಅಂತ. ಆಗ ಒಂದಷ್ಟು ಸಮಯ ನಿರೂಪಣೆಯ ಸಮಯ ಉಳಿಯುತ್ತದೆ ಎನ್ನುವ ಕಾರಣದಿಂದ ಮೊದಲಿಗೆ ಶ್ರೀಮತಿ ಅಮೃತಾಡಿಗ ಮತ್ತು ಶ್ರೀ ದಿನೇಶ್ ಬೆಪ್ಪಡೆಯವರು ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ ವಿರಚಿತ ದೇವಯಾನಿ ಕಲ್ಯಾಣದಿಂದ ವೃಷಪರ್ವ ಮತ್ತು ದೇವೇಂದ್ರನ ಕಾಳಗದ ಒಂದೊಂದು ಪದ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅದಾದ ಮೇಲೆ ಭರತ್ ಶೆಟ್ಟಿ ಮತ್ತು ಮನ್ವಿತಿರ ಅವರು ಸಹಸ್ರಕಂಠ ಕಾಳಗದಿಂದ ಚಿತ್ರದೇವ ಮತ್ತು ಹನುಮಂತನ ಒಂದು ವೀರರಸದ ಪದ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಹಾಗೆಯೇ ಶ್ರೀಮತಿ ಕಾವ್ಯಶ್ರೀ ಮತ್ತು ಸೃಜನ್ ಹೆಗಡೆಯವರು ರಾಮಾಂಜನೇಯ ಪ್ರಸಂಗದಿಂದ ಒಂದು ಹಾಸ್ಯ ಮಿಶ್ರಿತ ವೀರರಸ ಅಂಗದ ಭಾಗದಿಂದ ಹನುಮಂತ ಮತ್ತು ಅಂಗದನ ಪ್ರಕರಣದ ಭಾಗದಿಂದ ಒಂದೊಂದು ಪದ್ಯವನ್ನ ಪ್ರಸ್ತುತಪಡಿಸಲಿಕ್ಕಿದ್ದಾರೆ.
2: ಮಾಯಲಿ

ಧನ್ಯವಾದಗಳು. ನಾವು ಈ ಕಾರ್ಯಕ್ರಮವನ್ನು ಮುಗಿಸುವುದಕ್ಕೆ ಸಜ್ಜಾಗುತ್ತಾ ಇದ್ದೇವೆ. ನಿರಂತರವಾಗಿ ಕಾರ್ಯಕ್ರಮಗಳು ಇರುವುದರಿಂದ ಮಂಗಳ ಅನ್ನುವಂಥ ಮಂಗಳಾಚರಣೆಯನ್ನು ಗಾನವೈಭವಕ್ಕೆ ಮಾಡದೆ ಅದರ ಬದಲಾಗಿ ವ್ಯಾಸಪ್ರಣೀತವಾದಂತಹ ಒಂದು ಮಹಾಲಕ್ಷ್ಮಿಯ ಸ್ತುತಿಯನ್ನು ಮಾಡುವ ಮುಖೇನವಾಗಿ ನಾವು ಕಾರ್ಯಕ್ರಮವನ್ನು ಸಮಾರೋಪಗೊಳಿಸ್ತಾ ಇದ್ದೇವೆ. 8 ವರ್ಷಗಳಲ್ಲಿ ಪಟ್ಲ ಫೌಂಡೇಶನ್ ಸುಮಾರು 11.5 ಕೋಟಿಯಷ್ಟು ಸಹಾಯ ಮೊತ್ತದ ಸೇವಾ ಸಹಾಯವನ್ನು ಸೇವೆಯನ್ನ ಯಕ್ಷಲೋಕಕ್ಕೆ ಕಲಾಲೋಕಕ್ಕೆ ಮಾಡಿದೆ. ಇದು ಅತಿದೊಡ್ಡ ಸಾಧನೆ. 8 ವರ್ಷಗಳಲ್ಲಿ ಊಹಿಸುವುದಕ್ಕೆ ಕಷ್ಟವಾದದ್ದು. ಈ ನೆಲೆಯಿಂದ ಮುಂದುವರಿಯುತ್ತಿರುವಂತಹ ಪಟ್ಲ ಫೌಂಡೇಶನ್ಗೆ ಇದೇ ರೀತಿ ದಾನಿಗಳಿಂದ ಸಹಾಯ ಹಸ್ತ ಹರಿದು ಬರಬೇಕು, ಲಕ್ಷ್ಮಿಯ ಕೃಪಾ ಕಟಾಕ್ಷ ಇರಬೇಕು ಎಂಬ ನೆಲೆಯಿಂದ ವ್ಯಾಸಪ್ರಣೀತವಾದ ಅಷ್ಟಲಕ್ಷ್ಮಿಯ ಸ್ತುತಿಯನ್ನು 8 ಭಾಗವತರು ಅತಿ ಕ್ಷಿಪ್ರವಾಗಿ ಅತಿ ವೇಗವಾಗಿ ಮುಗಿಸಿಕೊಡುವುದಕ್ಕಿದ್ದಾರೆ. ಆದಿಲಕ್ಷ್ಮಿಯ ಸ್ತುತಿಯನ್ನ ಶ್ರೀಮತಿ ಅಮೃತ ಅಡಿಗೆ ಅವರು, ಧಾನ್ಯಲಕ್ಷ್ಮಿಯ ಸ್ತುತಿಯನ್ನ ಸೃಜನ್ ಹೆಗಡೆ ಅವರು, ಧೈರ್ಯಲಕ್ಷ್ಮಿಯ ಸ್ತುತಿಯನ್ನ ಪ್ರಖ್ಯಾ ಶೆಟ್ಟಿ ಅವರು, ಗಜಲಕ್ಷ್ಮಿಯ ಸ್ತುತಿಯನ್ನ ಮನ್ವಿತೀರಾ ಅವರು, ಸಂತಾನಲಕ್ಷ್ಮಿಯ ಸ್ತುತಿಯನ್ನ ದಿನೇಶ್ ಬೆಪ್ಪಡೆ ಅವರು, ವಿಜಯಲಕ್ಷ್ಮಿಯ ಸ್ತುತಿಯನ್ನು ಭರತ್ ಶೆಟ್ಟಿ ಅವರು, ವಿದ್ಯಾಲಕ್ಷ್ಮಿಯ ಸ್ತುತಿಯನ್ನು ಚಿನ್ಮಯ ಭಟ್ರು, ಹಾಗೆ ಧನಲಕ್ಷ್ಮಿಯ ಸ್ತುತಿಯನ್ನು ಶ್ರೀಮತಿ ಕಾವ್ಯ ಅಡಿಗೆ ಅವರು, ಕಾವ್ಯ ಅಜಯರವರು ಮಾಡಲಿಕ್ಕಿದ್ದಾರೆ. ನಿರೂಪಣೆಗೆ ಒಂದು ಅವಕಾಶವಿತ್ತ, ಎಲ್ಲರಿಗೂ ವಂದಿಸ್ತಾ ಕಾರ್ಯಕ್ರಮವನ್ನು ಚಂದ ಮಾಡಿಸಿಕೊಟ್ಟದ್ದಕ್ಕೆ ಪ್ರತಿಷ್ಠಾನದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದೇ ಈ ಗಾನವೈಭವದ ಮಂಗಳಾಚರಣೆ ಎಂಬ ನೆಲೆಯಿಂದ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ವಿರಮಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ನಿರ್ವಹಣೆಯನ್ನ ಮುಂಬೈನ ಕನ್ನೂರ್ ಮೋಹನ್ ರೈ ಅವರು ನೆರವೇರಿಸಲಿಕ್ಕಿದ್ದಾರೆ ಅಂತ ಹೇಳ್ತಾ ನಾನು ವಿರಮಿಸ್ತಾ ಇದ್ದೇನೆ.

ಇದುವರೆಗೆ ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳು ನಡೆಸಿಕೊಟ್ಟ ಗಾನವೈಭವ ಇದರ ಕೊನೆಯ ಭಾಗ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM.
1: ರೇಡಿಯೋ ಸಾರಂಗ್ 107.8 FM. ರಂಗು ರಂಗದ ಬದುಕು. ಬಿನ್ನೆರೆ ಪಾತ್ರಕತೆ.

0: ಬೇತೆ ಬೇತೆ ರಂಗೋಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪವನ ಕಾರ್ಯಕ್ರಮ
1: ನಿಖುಲ್ ಕೇನೊಂದುಲ್ಲರ್ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು ಬಿನ್ನೆರೆ ಪಾತ್ರೆ ಕತೆ ಕೇನ್ಗ ಇನಿತ್ತ ಬಿನ್ನೆರ್ ಸಮಾಜ ಸೇವಕಿ ಸಾಹಿತಿ ಬೊಕ್ಕ ನಿವೃತ್ತ ಶಿಕ್ಷಕಿ ಆದೊಪ್ಪುನ ಶ್ರೀಮತಿ ಜಾನಕಿ ಪುತ್ರನ್
2: ಇನಿತ್ತ ಬಿನ್ನೆರೆ ಪಾತ್ರೆ ಕತೆ ಕಾರ್ಯಕ್ರಮ ನಿಖಲ್ ಮಾತ್ರ ಮೌಕೆ ದಿಂಜಿ ಸೊಲ್ಮೆ ಈ ಕಾರ್ಯಕ್ರಮ ನಂಗೆ ಬಿನ್ನರಾತಿಕ್ಕಿನಾರ ಸಾಹಿತಿ ನಿವೃತ್ತ ಶಿಕ್ಷಕಿ ಅಂಚನೆ ಸಮಾಜ ಸೇವಕಿ ಆದುಪ್ಪನ ಜಾನಕಿ ಪುತ್ರನ ಉಳ್ಳಾಲ ಮೇರು ಒಂಜಿ ಸಾಹಿತ್ಯದ ಸೇವೆಯಾದ ಒಂಜಿ ಭೂಕುನ್ಲ ಬಿಡುಗಡೆ ಮಾಡ್ತೇರು ಬೊಳಂಗೆರೆ ಮಡಿಲಲ್ಲಿ ಪನ್ಪಿನ ಒಂಜಿ ಆತ್ಮಕಥೆನೆಲ್ಲ ಬರೆತೇರು ಅಂಚನೆ ಕರಿಣ ವರ್ಷ ಬಿಡುಗಡೆ ಆತನು ಅಂಚನೆ ಸಮಾಜ ಸೇವೆಡು ಒಂಜಿ ಮಾಮಲ್ಲ ಪುದರ್ಲ ಪಡಿತೀರು ಶಿಕ್ಷಕಿಯಾದ ಭಾರಿ ಪೆರ್ಮೆನ್ಲ ಪಡಿತೀರು ಅಂಚನೆ ಜನಮೆಚ್ಚಿದ ಶಿಕ್ಷಕ ಪನ್ಪಿನ ಪುದರ್ನಲ್ಲ ಪುಗರ್ತೆನ್ಲ ಅಂಚನೆ ಒಂಜಿ ಪ್ರಶಸ್ತಿನ ಪಡೆತಿನ ಒಂಜಿ ಸಾಧಕಿ ಪನ್ನುಲಿ ಇನಿತ ಬಿನ್ನೆರ ಪಾತ್ರಕತೆ ಕಾರ್ಯಕ್ರಮ ಬಿನ್ನೆರಾದ ತಿಕ್ಕಿನೇ ಎಂಗ್ಳಿಗೆ ಒಂಜಿ ಭಾಗ್ಯ ಪನ್ನುಲಿ ಅರ್ನ ಇಲ್ಲಡೆ ಎಂಗ್ಳು ಉಳ್ಳಾಲದ ಅರ್ನ ಇಲ್ಲಡೆ ಎಂಗ್ಳು ಬೈದ ಅಂಚನೆ ಈ ಪೊರ್ತುಡು ಅರ್ಣ ಒಂಜಾತ ಪಾತ್ರನು ಕೇನ್ಗ ಅಂಚನೆ ಆರ್ ಮಲ್ತನ ಸಾಧನೆಲು ಬೊಕ್ಕ ಅರ್ನ ಒಂಜಾತ್ ವಿಚಾರನು ಎಂಕ್ಳು ಈ ಕಾರ್ಯಕ್ರಮ ಪಟ್ಟೋನ್ಗ ಜನಕ್ಕೆಕ್ಕ ಇನಿತ ಬಿನ್ನೆರ ಪಾತ್ರಕತೆ ಕಾರ್ಯಕ್ರಮ ಹಿರಿಗ ಮುಖ್ಯ ದಿಂಜಿ ಸೊಲ್ಮೆ
3: ಸೊಲ್ಮೆ
2: ಜನಕ್ಕೆಕ್ಕ ಇರ ಎಂಚ ಶಿಕ್ಷಣ ಕ್ಷೇತ್ರ ಬರ್ತಾರೆ ದಾಯಿಗೆ ಶಿಕ್ಷಕಿ ಆವಡ್ ಬಂದ್ಪಿನ ಇರಗೊಂಜಿ ಆಸೆ ಪುಟ್ಟುಂಡು
3: ಶಿಕ್ಷಕಿ ಆವಡ್ ಬಂದಲ್ಲ ಆಸೆ ಇತ್ತು ಜಿ ಏನ್ ಬೇತನೆ ಫೀಲ್ಡ್ಗೆ ಪೋಡ್ ಬಂದಿತ್ತೆ ಅಣಲ ಎನ್ನ ತರಹಿಟವು ಶಿಕ್ಷಕಿ ಅದೇ ಬರೋಡು ಬಂದಿತ್ತುಂಡು ಅಂಚಾದ ಏನು ಒಂಜಿ ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಪುರ ಮಲ್ತದ ಟೈಲರಿಂಗ್ ಪುರ ಮಲ್ತದ ಐಟು ಬಕ್ಕ ಏನು ಟೀಚರ್ ಟ್ರೈನಿಂಗ್ ಪೋದು ಶಿಕ್ಷಕಿ ಆಯ್ನಿ
2: ಇರಗೆ ಓ ಆಸೆ ಇತ್ತು ಎಂಚಿನ ಆವಡ್ ಬಂದ ಆಸೆ ಇತ್ತು
3: ಎಂಕ್ ಕ್ಲಾರಿಕಲ್ ಅಂಚ ಪೋಸ್ಟ್ಡು ಮತ್ತು ಉಪ್ಪೋಡು ಬಂದು ಇಂಕ ಅಂಜ ಆಸೆ ಇತ್ತುಂಡು
2: ಶಿಕ್ಷಕ ಜೀವನ ಪನ್ಪಿನ ಕಾಂಡೆಡ್ದು ಭಯ ಮುಟ್ಟ ಜೋಕ್ಲೊಟ್ಟಿಗೆ ಪುನಃ ಕ್ಲೇನ ವಿದ್ಯೆ ಕಲ್ಪವನು ವಿದ್ಯೆ ಬುದ್ಧಿನ ಕಲ್ಪವನು ಒಂಜಿ ಮಲ್ಲ ಬೇಲೆ ಅಂಚನೆ ಭಾರಿ ಒಂಜಿ ಕಷ್ಟದ ಬೇಲೆ ಎನ್ನ ಪನ್ನುಲಿ ಅಕ್ಲೇನ್ ಮಾತ್ರ ಒಂಜಿ ಆತ ಜೋಕ್ಲೇನು ಇಲ್ಲಡೆ ಒಂಜಿ ರಡ್ಡು ಜೋಕ್ಲೇನು ಸುಧಾರ್ಪೇನೆ ಇತ್ತದ ಕಾಲೋಡು ಭಾರಿ ಕಷ್ಟ ಆಪುನು ಅಂಚಿನ ಅಲ್ಪ ಒಂಜಿ ಆತ ಅಯ್ಯೋ ಅಜಿಪ ಜೋಕ್ಲೇನು ಒಂಜಿ ಸಾಲಡ್ ಸುಧಾರ್ಪಣೆ ಬಂಡ ಅಕ್ಲೇಗೆ ವಿದ್ಯೆನ ಕಲ್ಪವನಿ ಅಕ್ಲೇನು ಅಕ್ಲೆ ತತ್ತು ಪೋನಗ ಎಡೆ ಸಾಧಿಗೆ ಅಕ್ಲೇನು ಲೆತ್ತೊಂಬರ್ಪಿನ ಅಕ್ಲೆಗೆ ಎಡ್ಡೆ ವಿದ್ಯೆ ಬುದ್ಧಿನ ಕೊರ್ಪಿನ ಅಂಚಿನ ಒಂಜಿ ಒಂಜೆ ಮಲ್ಲ ಒಂಜಿ ಒಂಜಿಲೆ ಕೂಡ ದೇವರಿನ ಕೆಲಸ ಅಂದ್ಲ ಪನ್ನುಲಿ ಗೇನನ್ನು ಪುಟ್ಟವನ ಅಕಲ ಮನಸ್ಸಿಗೆ ಗೇನನ್ನು ಅರಳವನ್ನು ಒಂಜಿ ಒಂಜಿ ಕೆಲಸ ಮಲ್ತಂದಾರೆ ಈ ಕೆಲಸದ ಬಗ್ಗೆ ಇರಿಗೆ ತೃಪ್ತಿ ಉಂಡ ಎಂಚ
3: ಮಸ್ತ್ ತೃಪ್ತಿ ಉಂಡು ಪನ್ನಗ ಕೆಲಸ ಇಡು ನಿಜವಲ್ಲ ಶಿಕ್ಷಕ ಯಾವಡು ಒಂದಿಂಗಿತ್ತು ಜಿ ಆಣಲ ನಿಕ್ಕ ಬತ್ತಿನಟ್ಟು ಬಕ್ಕ ಎಂಕ್ ಜೋಕುಲ್ನೊಟ್ಟಿಗೆ ಉಪ್ಪುನ ಒಂಜಿ ಅವಕಾಶ ಜೋಕುಲು ಮುಗ್ಧ ಮುಗ್ಧ ಜೋಕುಲು ದೇವೇರನಂಚಿನ ಭಾವನೆ ಅಕ್ಲಡ ಇತಾಲ ಕಲ್ಮಶಜ್ಜಿ ಜೋಕುಲೆಡ ಅಂಚ ಜೀವಂತ ಜೋಕುಲ್ನೊಟ್ಟಿಗೆ ಒಂಜಿ ಕೆಲಸ ಮಲ್ಪುನ ಯೋಗ ಪನ್ನಗ ಬಾರಿಮಲ್ಲ ಯೋಗ ಬಂದೆ ಅನ್ನುವೆ ಅಂಚಾದ ಆ ಕೆಲಸ ಇಂಕ ಬಕ್ಕ ಮಸ್ತ್ ತೃಪ್ತಿ ಕೊರುಂಡು ಏನನ್ನು ಯಾನು ಐಟು ಮಸ್ತ್ ತೊಡಗಿಸಿಯ ಅಂಚ ಜೋಕುಲ್ನ ಒಂಜಿ ಉದ್ದಾರಗೋಸ್ಕರ ಜೋಕುಲೆಗೆ ಒಂಜಿ ಹುಷಾರಾವುಡು ಪನ್ನಗ ನಮ್ಮ ಈ ನೆಟ್ಟದ ಏರಿಯಡು ಮತ್ತು ಜೋಕ್ಲೆಗೆ ಇಲ್ಲಾಡು ಮತ್ತು ಹೆಚ್ಚ ಕಲ್ಪವಜೇರು ಅನ್ಎಜುಕೇಟೆಡ್ ಜನಕ್ಲುಪ್ಪನ್ನು ಮಾತ್ರ ಅಂಚಿನ ಜೋಕ್ಲಿನೊಂಜಿ ಮಿತ್ತಕ ನೋಡಿ ಬಂದು ಜೋಕ್ಲೆಗೊಂಜಿ ಶಿಕ್ಷಣ ಕೊರಡು ಬಂದು ಸ್ಪೆಷಲ್ ಕ್ಲಾಸ್ ಮಾತ್ರ ಮಲ್ತದ್ದು ಜೋಕ್ಲೆಗೊಂಜಿ ಒಂಜಿ ಎಡ್ಡೆ ಒಂಜಿ ಕಾರ್ಯಕ್ರಮ ಎನ್ನ ಮನಸ್ಸಿಗೆ ತೃಪ್ತಿ ಆಗ್ಲೇಕನೇ ಎನ್ನ ವೃತ್ತಿನ ಯಾನು ಮಲ್ತದೆ ಬಂದು ಪನಿಯರೆ ಅಂಕ ಹೆಮ್ಮೆ ಹಾಕೊಂಡು
2: ಇರ್ಪಂಡರು ಬಡಪತ್ತರು ಇತ್ತಿನ ಜೋಕ್ಲೆಗೆ ಒಂಜಿ ಅಕ್ಲೆಗೆ ಗೇನ ಪುಟ್ಟವನು ಒಂಜಿ ಬೇಲೆ ಮಲ್ಪನ ಸುರು ಸುರುಕು ಒಂಜಿ ಇರಿಗ ಆ ಬೇಲೆದ ಬಗ್ಗೆ ಆಗ ಶಿಕ್ಷಕಿ ಕೆಲಸಕ್ಕೂ ಆತ ಉಮೇದ ಇಜ್ಜಿಂಡಲ್ಲ ಬೊಕ್ಕ ಬೊಕ್ಕ ಇಟ್ಟು ಸೇರಿ ಬೊಕ್ಕ ಮಸ್ತು ಉಮೇದು ಬತ್ತಿನ ಇರಿದ ಬೊಕ್ಕ ಇರಿಗ ಎಡ್ಡೆ ಪುಗಾರ್ತೆಲ್ಲ ತಿಕ್ಕೊಂಡು ಎಡ್ಡೆ ಪಾಠ ಕಲ್ಪವಿರ ಇಂಕ್ಲಿಗೆ ಎಡ್ಡೆ ಶಿಕ್ಷಕಿ ಬಂದ್ಪಿನ ಅವತ್ತಂದೆ ಆ ಇರಿನ ಬೇಲೆಗೆ ಬಡೋದು ಒಂಜಿ ಜನ ಮೆಚ್ಚಿದ ಶಿಕ್ಷಕಿ ಬಂದ್ಪಿನ ಒಂಜಿ ಇರಿಗ ಒಂಜಿ ಸರ್ಕಾರದ ಪ್ರಶಸ್ತಿಲ ತಿಕ್ಕೊಂಡು ಅವು ಆಯ್ತ ಎಡ್ಡೆ ಬೇಲೆ ಇರ್ನ ತೂದು ಅವಕ್ಕೆ ಹಿರಿಯಗೊಂಜಿ ಮನದಿಗೆ ಮಲ್ಪುಣ ದಾದ ಮತ್ತ ಶಾಲೆಡ್ ಬದಲಾವಣೆ ಕನ್ನ ಯಾರೀರು
3: ಶಾಲೆಡ್ ಫಸ್ಟ್ಗೆ ಶಾಲೆಡ್ ಮತ್ತು ಬೋರ್ಡ್ ಮತ್ತು ಒಂಜೆ ಬೋರ್ಡ್ ಇತ್ತೀನಿ ಕ್ಲಾಸಡು. ಅವು ಎಂಗ್ಲಿಗೆ ಏ ಒಂದು ಇತ್ತುಜಿ ಅಪ್ಪಗ ಮತ್ತೆ ಹೆಚ್ಚು ಸವಲತ್ತು ಮತ್ತು ದಾಲು ಜಿತ್ತೆ ಮಾತು ಸವಲತ್ತು ಮಾತು ಬೈತಿಂಡು. ಅಪ್ಪಗ ಪ್ರತಿ ಕ್ಲಾಸ್ಗೆ ಸಾಧಾರಣ 18 ಕ್ಲಾಸ್ ಇತ್ತಂಡು. ಒಂಜೆಡ್ದು 4 ಮುಟ್ಲ ಮೂಜು ಮೂಜು ಡಿವಿಜನ್, ಐನೇಡ್ದು 7 ಮುಟ್ಲ ರೆಡ್ ರೆಡ್ ಡಿವಿಜನ್, ಅಂಚ 18 ಕ್ಲಾಸ್ ಇತ್ತಂಡು. ಆ 18 ಕ್ಲಾಸ್ಗಳ ಸುರೂಟು ಗೋಡೆಗೆ ಮತ್ತು ಬೋರ್ಡ್ ಒಂದು ಮಲ್ಪಾಯಿನಿ. ಬೋರ್ಡ್ ಏ ಒಂದು ಇತ್ತು ಜಾವು ಜೋಕ್ಳಿಗೆ ಪನ್ನ ಒಂಜು ಪೀರಿಯಡ್ ಪ್ರಕಾರ ಪಾಠ ಮಲ್ತದ್ದು ಪೋನಾಗ ಹುಷಾರ್ದ ಜೋಕ್ಲು ಬರೀಪೇರು, ಹುಷಾರಿದ್ದ ನಕ್ಕಲು ಅವೇನು ಬಾಕಿ ದೀಪೇರು. ಐಕಾದ್ರೆ ವೈಟೆ ಇತ್ತುಂಡ ಒಂತೆ ಬಾಕಿದೆ ಪೀರಿಯಡ್ ಆಡ್ಲಕ್ಕಲು ಪುರುಸೊತ್ತು ಪೋನಾಗ ಬರೆಯ ಹೊಡ್ ಬಂದು ಅಂಚ ಪ್ರತಿ ಕ್ಲಾಸ್ಗಳ ರೆಡ್ ಬೋರ್ಡ್ ಮಲ್ಪಾಯಿನ ಗೋಡೆಡು. ಐಟ್ ಪಕ್ಕ ನೀರದ ವ್ಯವಸ್ಥೆ ಹಳೆ ವಿದ್ಯಾರ್ಥಿ ನಕ್ಲು ಏನು ಪತ್ತದ್ದು ಶಾಲೆಗೆ ಒಂಜಿ ನೀರದ ವ್ಯವಸ್ಥೆ ಎಲ್ಲ ಮಲ್ತುಂಡು. ಬಕ್ಕ ಫ್ಯಾನ್ ಪ್ರತಿ ಕ್ಲಾಸ್ಗಳ ಈ ದಾನಿ ನಕ್ಕಳು ಮತ್ತು ಬಂದಾಗ ಅಕ್ಕಳ್ಡ ಪಂಡದು ಮತ್ತು ಶಾಲೆದ ವಿಷಯ ಮತ್ತು ಪಂಡದು ಬಕ್ಕ ಅವು ಫ್ಯಾನ್ ಪಾಡಾಗ ಅವು ಬಕ್ಕ ಮೂಜಿ ವರ್ಷ ಅಪಾಗ ಪಬ್ಲಿಕ್ ಪರೀಕ್ಷೆ ಇತ್ತು. ಆ ಪಬ್ಲಿಕ್ ಪರೀಕ್ಷೆ ಮೂಜಿ ವರ್ಷಲ್ಲ ಎಂಕ್ಲು 100% ರಿಸಲ್ಟ್ ದೇದ. ಅಂಚ ಎಂಕ್ಲಿಗೆ ಎಂಕ್ಲ ಮ್ಯಾನೇಜ್ಮೆಂಟ್ ರಿಸಲ್ಟ್ ದೆತ್ತಿನಕ್ಕಾದ್ರೆ ಎಂಕ್ಲಿಗೆ ಮಾತಾ ಟೀಚರ್ಸ್ ನಕ್ಲಿಗ್ಲ ಉಡುಗೊರೆ ಕೊಡ್ತೀರಕ್ಕಲು. ಬೊಕ್ಕ ಶಾಲೆಗೆ ಒಂಜಿ ತೋಟ ಮಲ್ತದ, ತೋಟ ಪನ್ನಾಗ ಕೈ ತೋಟ ಬಂದು ಅಂದು ಕೈ ತೋಟ ಎಲ್ಲ ಪನೋಲಿ ಒಂದು ಲಾನ್ ಲಕ್ಕನೆ ಒಂಜಿ 5 ಅಂಕಣ ಪಾಡ್ದು ಮಲ್ತದ. ಅವು ತೋಟಗಾರಿಕೆ ಇಲಾಖೆಡ್ಲ ಎಂಗ್ಳಿಗೆ ಪ್ರೈಸ್ ದಿಗಿದ್ದು, ಪ್ರೈಸ್ ದಿಗಿದ್ದು. ಐಟ್ ಬಕ್ಕ ಎಂಕ್ಳು ಒಂಜಿ ಕಾನ್ಸೆಪ್ಟ್ ಮಲ್ತದ, ಒಂಜಿ ನಮ್ಮ ಐಸಿರದ ತುಳಸಿರಿ ಬಂದು ಅವು ಫಸ್ಟ್ಗೆ ಕನ್ನಡೊಡಿತ್ತು. ಐಟ್ ಪಕ್ಕ ಎಂಕ್ಲವೇನು ತುಳುಟು ಮಲ್ತ, ಅವು 14 ಜಾಗ ಸರ್ತಿ ಎಂಕ್ಲವೇನು ಪ್ರದರ್ಶನ ಮಲ್ತದ, ಮಲ್ಲ ಸ್ಟೇಜಿಡೆ ಪ್ರದರ್ಶನ ಮಲ್ತದ. ವೈಟ್ ಬೀಚ್ ಫೆಸ್ಟಿವಲ್ ಅಬ್ಬಕ್ಕ ಉತ್ಸವ ಐಟ್ ಪಕ್ಕ ಎಂಕ್ಲೈಕ್ ತುಳುಟು ಐಸಿರದ ತುಳುಸಿರಿ ಬಂದು ದಿತ್ತ. ಅಂಥವು ಮಾತಿರಗಳ ತೂಂಡ ಭಾರಿ ಪುರ್ಲು ತೋಜುಂಡವು.
2: ಈ ಶಿಕ್ಷಕ ಜೀವನ ಮಲ್ಪುಣ ಸುರುಕು ವಾಶಾಲೆಡು ಇರು ಶಿಕ್ಷಕಿ ಅದು ಸೇರಿಯರು ಮಕ್ಕ ಎಂಚ ಓಲ್ ಮಾತ ಸೇವೆ ಕುರಿಯರು.
3: ಯಾನು ಫಸ್ಟ್ಗೆ ಎನ್ನ ಟ್ರೈನಿಂಗ್ ಆಯ್ನೇಟು ಬಕ್ಕ ಕೋಟೆಕಾರದ ಸ್ಟೆಲ್ಲಾ ಮ್ಯಾರ್ಸ್ ಕಾನ್ವೆಂಟ್ ಉಂಡು. ಐಟ್ ಯಾನು ಒಂಜಿ ಟೆಂಪ್ರರಿ ಅದು ಯಾನು ದುತೊನೇರು. ಐಟ್ ಯಾನು ಒಂಜಿ 5 ತಿಂಗಳು ಕೆಲಸ ಮಲ್ತಿನೇಟ್ ಬಕ್ಕ ಅಲ್ಪ ಒಂಜಿ ಸಿಸ್ಟರ್ ರಿಟೈರ್ಡ್ ಆವ್ರ ಎತ್ತೇರು. ಆರ್ನ ಬದಲಿಗೆ ಏನಾನು ಪರ್ಮನೆಂಟ್ ಆದ ದಿಯರಗಳು ಅಪಾಯಿಂಟ್ಮೆಂಟ್ ಮಲ್ತೇರು. ಅವೇ ಪುರ್ತುಡು ಅಪಾಯಿಂಟ್ಮೆಂಟ್ ಆಗಿನ ಪುರ್ತುಡೆ

0: ಒಟ್ಟಿಗೆನೆ ಒಂಜಿ ಕೆಲಸ ಮಲ್ಪುನ ಒಂಜಿ ಭಾಗ್ಯ ಎಂಕ ತಿಕ್ಕಂಡು ಅವೊಂಜಿ ಎಂಕ ಜಿಂಜ ಖುಷಿ ಕೊಡ್ತುಂಡು. ಅಂಚ 1973 ಕನ್ನಡಿಗೆ ಬತ್ತದ ಅಲ್ಪನೆ ಅನ್ಬಕ್ಕ ಟೀಚರ್ ಆದ ಕೆಲಸ ಮಲ್ತೆ 1998 ಹಿಡಿದು 2004 ಮುಟ್ಲ ಏನ್ ಮುಖ್ಯೋಪಾಧ್ಯಾಯಿನಿ ಅದು ಬಡ್ತಿ ಆದ ಅಪಕ ಸುಮಾರು ಮತ್ತೆ ಇಂಚನೆ ಮಾತ ಈ ಕೆಲಸ ಮಾತ ಎಂಕ ಮಲ್ಪೆರೆ ಸಾಧ್ಯ ಅಂಡ್
1: ನೂದು ಪರ್ಸೆಂಟ್ ತರು ಬಂದರು 10% ವಾ ವಿಧಾನ ಶಿಕ್ಷಣ ಕೊರಿಯರು
0: ಅವು ಎಂಕುಳು ಮಾತ ಟೀಚರ್ ನಕುಲ್ಲ ಕೈತಲ್ದು ಎಂಕುಳು ಕಾಣ 8:30 ಎಂಕುಳು ಶಾಲೆ ಇಡೋಲ್ಲ ಹೋದು ಶಾಲೆ ಶುರು ಆಪಿನ ಎಂಕುಳಿಗೆ 1:30 ಎಂಕುಳು 8:30 ಹೋದಾಕ್ಲೆ ಸ್ಪೆಷಲ್ ಕ್ಲಾಸ್ ಮಲ್ಪೋನು ಹಾಂ ಕಾಣ್ಡೆ ಹೋದು ಐಟ್ ಪಕ್ಕ ಬೈಯಡು ಅವು ಕಾಣದ ಕ್ಲಾಸ್ ಒಂಜಿ ಟೀಚರ್ ನಕ್ಲು ಮಾತಿರಲ್ಲ ಇದು ಕ್ಲಾಸ್ ಮಲ್ಪುವೇರ ಪನ್ನ ಬರ್ರೆ ಆಪಿನಕ್ಲು ಬರ್ಪೇರಪ್ಪಗ ಬೈಯಡು ಶಾಲೆ ಬುಡಿ ಬಕ್ಕಲ ಎಂಕುಳು ಕುಲ್ಲುದು ಅಕಲೆಗಿತ್ತೆ ಮನದನಿದ ಒಂದು ಪಿರವಿತ್ತಿನ ಬರವಣಿಗೆಡು ಪಿರವಿತ್ತಿನ ಜೋಕ್ಲಿಗೆ ಬರೇ ಓದು ನೆಟ್ಟು ಮತ್ತೆ ಪಿರವಿತ್ತಿನ ಜೋಕ್ಲಿ ಒಂಜಿ ಸಪ್ರೇಟ್ ಕುಲ್ಲದು ಅಕ್ಲು ಒಂಜಿ ದುಂಬು ಬರ್ಪಿಲಕ್ಕನೆ ಮಲ್ತದ ಅಕ್ಲೆಗಲ್ ಒಂಜಿ ಸ್ಪೆಷಲ್ ತರಗತಿ ಮಲ್ತದ ಎಂಕುಳು ತರಬೇತಿ ಕೊರೊಂದಿತ್ತ ಅಂಚಾದ ಎಂಕ್ಲಿಗೆ 100% ರಿಸಲ್ಟ್ ಎಂಕ್ಲಿಗೆ ದಪ್ಪರೆ ಅಂಡ್
1: ಈ ಶಿಕ್ಷಕಿ ಬಕ ಜೊತೆಟ್ ಸಮಾಜ ಸೇವಕಿ ಆದ ಒಂಜಿ ಅತ್ ಬರವುದ ಇರು ಬೇಲೆಲ್ಲ ಮಲ್ತಾರೆ ಒಂಜಿ ಭೂಕುಂಡ್ಲ ಆತ್ಮಕಥೆಗಳ ಬರೆಯಾರು ಐಕ್ಯ ಬರ ಎಂಚ ಪೊರ್ತು ಇರೇ ತಿಕ್ಕೊಂದ್ರು ಬಕ ಇಲ್ಲಡೆ ಮಾತ ಇರೇಗೆ ಸಹಕಾರ ಎಂಚ ತಿಕ್ಕೊಂದಿತ್ತು
0: ಇಲ್ಲಡ ಅಪ್ಪಗ ಅಮ್ಮ ಇತ್ತಿರು ಎನ್ನ ಮೈತಿದಿತ್ತಲ್ಲ ಎಂಕಲು ನಟ್ಟೆ ಮಸ್ತ್ ಜನ ಇತ್ತ ಯಾನ್ ಕಾಂಡೆ ಪೋಂಡ ಕಾಂಡದ ಕೆಲಸನ ಯಾನ್ ಮಲ್ತದ ಪೋಂಡ ಬಯ್ಯದ ಕೆಲಸವನ್ನು ಮಾತ ಅಮ್ಮನಕ್ಕಳು ಮಲ್ತೊಂದಿತ್ತಿರು ಬಕ್ಕ ಕೆಲಸದ ಪರವಾಗಿ ಎಂಕ ಶಾಲೆ ಉಡುಪ್ಪನಗ ಎಂಕ ಬೇತೆ ಸಮಾಜ ಸೇವೆ ಅವಡು ಅಥವಾ ಪುಸ್ತಕದ ವಿಷಯ ಅವಡೆ ಅಂದಾಲ ಮಲ್ತದ ಜಪಗ ಎಂಕ್ ಒಂಜಿ ಬಿಡು ಸಮಯಡು ಒಂಜಿ ತಿಕ್ಕನಗ ಇಟ್ಟು ಎಂಚಿನಾಡಲು ಒಂಜಿ ಮಲ್ಪೋಡು ಮನಪಿನ ಒಂದು ಬತ್ತಂಡು ಪುಸ್ತಕ ಬರೀತೀನಿ ಅನು ಕೊರೋನಾದ ಟೈಮ್ಡು ಅಪಗ ಈ ಒಳ್ಳೆಗಳ ಪವರ್ ಹೆಚ್ಚಿ ಜನಕ್ಕಳು ಮತ್ತು ಪೋಡಿ ಹೊಂದಿತ್ತೇರು ಸೈ ಹೊಂದಿತ್ತೇರು ಬಕ್ಕ ಪಾತೆರೆಲ್ಲ ಪೋಡಿ ಹೊಂದಿತ್ತೇರು ಆ ಪೊರ್ತುಡು ಎಂಕ ಕುಲ್ಲನಗ ಬಾರಿ ಬೋರಾಂಡು ಅಂಚಿ ಯಾನ್ ಎನ್ನು ಒಂಜಿ ಮೇರು ಭಾರತ ಹೈಸ್ಕೂಲ್ದ ವಾಸ್ತೇವರ ಪಂದುಲ್ಲೇರು ಅರಡ ಪಂಡ್ಯ ಭಾರಿ ಬೋರಾಪುಂಡು ಕುಲ್ಲನಗ ದಾದ ಮಲ್ಪನ ಒಂದು ಗೊತ್ತಾಪುಜಿ ಒಂದು ಐಕಾರ ಪಂಡೇರು ಈರು ಈರ್ನನೆ ಒಂಜಿ ಆತ್ಮಕಥೆ ಬರೆಯವ್ಲಿ ಅಂದು ಅಪಾಗ ಯಾನು ಯಾ ಪಂಡಿ ಎಂಕೈತ ಬಗ್ಗೆ ದಾಲೋ ಗೊತ್ತುಜ್ಜಿ ಬರೆವರೆ ಯಾನು ಬರೀತಿನಲ್ಲ ಹತ್ತು ದುಂಬು ಒಂದು ಅಪಾಗ ಯಾನು ಈರೆಗೆ ಪ್ರಶ್ನೆ ಮಾತ ಕಡ್ಪುರುವೆ ಈರ ಐಕ ಸಕ್ಕನೆ ಮರೇ ಒಂದು ಪೋಲಿ ಪುಸ್ತಕ ಉಡುಪು ಅಂತ ಬರೀ ಒಂದು ಪೋಲಿ ಬಂದು ಅಂಚೆ ಒಂಜಿ ವರ್ಷ ಮುಟ್ಲವೇನು ಬರೀತೀನಿ ಬರೆದ ಆರೆಗೆ ಒಂದು ಮಲ್ತೊಂದಿತ್ತೀನಿ ಆರವೇನು ಪುಸ್ತಕದ ರೂಪೋಡ್ ಮಾತ ಒಟ್ಟು ಮಲ್ತದ್ದು ಐಕ್ ಹೆಚ್ಚಿನ ಶ್ರಮ ಆರೇ ಮಲ್ತಿದ್ದೀನಿ ವಾಸುದೇವರಾವು ಅಂದಿತ್ತು ಬ್ಯಾಂಗ್ಳೂರು ಡುಲ್ಯರಾರು
1: ಇತ್ತೆ ನಿವೃತ್ತಿ ಆಗ್ಬೇಕ ಇರ್ನ ಜೀವನ ಎಂಚ ಉಂಡು ಒಂಜಿ ಆತ ಸಮಾಜ ಸೇವೆ ಒಂಜಿ ಈರೆಗೆ ಪೊಲ ಬಲ ಉಂಡು ಆಯ್ತ ಪಿರೋಡ್ ಒಂಚೂರು ಬೆನ್ ಪಾಟಿಗೆಲ್ಲ ಮಲ್ತಿದ್ದಾರೆ ವಾ ರೀತಿದ ಸಮಾಜ ಸೇವೆ ಇರ್ನ
0: ಸಮಾಜ ಸೇವೆ ಪಂಡ ನಮ್ಮ ಉಳ್ಳಾಲದ ಶಾರದನಿಕೇತನ ಸಾರ್ವಜನಿಕ ನವರಾತ್ರಿ ಉತ್ಸವ ಪಂದುಂಡು ಅಡಿಗೆ ನನ್ನ ಗಡಿಗಡಿ ಲೆತ್ತೊಂದಿತ್ತೇರು ಎಂಕ ಪಂಡ ಒಂಜಿ ವೈಕಲ ಸೇರಿಂಡ ನಮ್ಮ ಇಟ್ಟು ಕೆಲಸ ಮಲ್ಪೋಡು ಶಾಲೆಡು ಶಿಕ್ಷಕಿ ಅದುಪ್ಪನಗ ಇಟ್ಟು ಕೆಲಸ ಮಲ್ಪರಿ ಎಂಕ ಟೈಮ್ ಉಜ್ಜಿ ಅಪ್ಪಗೆ ಯಾನು ಓಡೆಗ್ಲೆ ಪೋಂದಿತ್ತುಜ್ಜಿ ಐಟು ಯಾನು ಗೌರವಾಧ್ಯಕ್ಷರಾದ ಅಂತೆ ಒಂಜಿ ಆಜು ವರ್ಷ ಎತ್ತೆ ಬಕ್ಕ ಅಧ್ಯಕ್ಷರಾದ ಅಲ್ಪಲ ಕೆಲಸ ಮಲ್ತದ ಮಲ್ತದ ಎಂಕ್ಳು ಮತ್ತ ಈ ದೇವರೇಗ್ ಶಾರದ ಮಾತೆಗೆ ಎಂಕ್ಳು ಮಾತ ಒಂಜಿ ಬಂಗಾರದ ಸರ ಮಲ್ಪದ ಬಕ್ಕ ಒಂಜಿ ಹವಳದ ಸರ ಮಲ್ಪದ ಬಕ್ಕ ಪೂಜೆದ ಒಂಜಿ ಟಿಕೆಟ್ ಒಂಜಿ ಸ್ಪೆಷಲ್ ಪೂಜೆ ಬಂದು ಒಂಜಿ ಮಲ್ಪವೇರು ಅಲ್ಪ ಏಪಲ ಪ್ರತಿ ವರ್ಷ ಅಲ್ಲ ಇತ್ತೆಲ್ಲ ಆ ಒಂದುಂಡು ಅಪ್ಪಗ ಎಂಕ್ಳು ಆ ಟಿಕೆಟ್ ಮತ್ತೆ ಹೆಚ್ಚ ಸೇಲ್ ಮಲ್ತೊಂದಿತ್ತು ಜಿ ಆ ಪೋ ಒಂದಿತ್ತು ಜಿ ಸಾಧಾರಣ ಜನ ಬರೊಂದಿತ್ತರು ಎಂಕ್ಳು ಯಾನಲ್ಪ ಅಧ್ಯಕ್ಷದಾಯಿನಿಟ್ಟು ಬಕ್ಕ ಮಾತ ಕಮಿಟಿದಕ್ಳು ಮಾತ ಒಟ್ಟು ಸೇರಿದು ಇಲ್ಲಿ ಇಲ್ಲಿ ಪೋದಿ ಎಂಕ್ಳವೇನು ಮಾರಾಟ ಮಲ್ತಿನಿಟ್ಟಾದ್ರ ಅಲ್ಪ ಜನ ಏತು ಬತ್ತೇರು ಪಂಡಗ ಕುಲ್ಲೇರ ಜಾಗ್ಯಜ್ಜಂದಿನ ಆತ ಜನ ಬತ್ತೇರು ಅಂಚಿನ ಒಂಜಿ ವ್ಯವಸ್ಥೆ ಮಾತ ಒಂಜಿ ಮೆಂಬರ್ ನಕಲ್ನ ಸಹಾಯ ಎಂಕ್ಳು ಮಲ್ತದ ಬಕ್ಕ ಉಳ್ಳಾಲದ ಮಹಿಳಾ ಸೇವಾ ಸಂಘ ಅವೇನು ದುಂಬು ಎಂಕಲ್ನ ಅನ್ಯ ಒಂದು ಅಕ್ಷರ ದಾಲ ಗೊತ್ತು ಜನಕ್ಳು ಶಾಲೆಗೆ ಪೋವಂದಿನ ಸ್ಥಾಪನೆ ಮಲ್ತೀನಿ ಅವೇನು ಐಟ್ ಬಕ್ಕ ಅಂಚನೆ ಪೋದು ಪೋದು ಖಾಲಿ ಮಹಿಳೆಯರೇ ನಡಪೋನು ಅಂಚನೆ ಪೋದು ಪೋದು ಅವು ಎಂಚಿನಾಡ ಪನ್ನಗ ಲಾಸ್ಟ್ಗೆ ಸಂಘ ಮುರ್ಕುನಂಚಿನ ಪರಿಸ್ಥಿತಿಗೆ ಬತ್ತಂಡು ಅಪ್ಪಗೆ ಎಂಕ್ ಎನ್ನ ಒಂಜಿ ಟೀಚರ್ ಉಳ್ಳೇರು ಆ ರವೀನ್ ಮಹಿಳಾ ಸಂಘವನ್ನು ಮಲ್ತದಿನಾರು ಸೀತಮ್ಮ ಟೀಚರ್ ಬಂದು ಅರ್ಪಂಡೇರಿತ್ತೆ ಈ ರಿಟೈರ್ಡ್ ಆತಾತ ಇತ್ತೆ ಒಂಚೂರು ಸಮಾಜ ಸೇವೆಗೆ ಜತದವ ಸಂಘವನ್ನು ಒಂಜಿ ಸರಿ ಮಲ್ಪು ಅಂದು ಬಂಡೇರು ಅಂಚ ಮಾತ ಸರಿ ಮಲ್ತದ ಇಟ್ಟು ಪಕ್ಕ ಇತ್ತೆ ಎಂಕ್ಳು ಎಡ್ಡೆ ರೀತಿದವು ಕೆಲಸ

0: ಎಂಕ್ಲು ಮಲ್ತೊಂದುಲ್ಲ, ಜೋಕ್ಲೆಗ್ ಒಂದು ಯೂನಿಫಾರ್ಮ್ ಕೊರೊಂದುಲ್ಲ, ಬಕ್ಕ ಪಾಪ ದಕ್ಲೆಗ್ ಕ್ಯಾನ್ಸರ್ ದಕ್ಲೆಗ್ ಅಂತೆ ಕಾಸು ಸಹಾಯ ಮಲ್ತೊಂದುಲ್ಲ, ಬಕ್ಕ ಎಂಕ್ಲೆಗ್ ಮತ್ತು ದೇವಸ್ಥಾನ ಗೈಕ್ ನೆಟ್ ಮತ್ತು ಎಡ್ಡೆ ಅಲ್ಪದ ಸೇವೆ ಮಲ್ಪೆರೆ, ವನಸದ ಕೆಲಸ ಅಥವಾ ಅಲ್ಪ ಮಲ್ಪನ ಮತ ಕೆಲಸ ಕಾರ್ಯೋಡು ಮತ ಮಾತ ಇರಲ ಸೇರಿದು ಅವೇನು ಮಲ್ತೊಂದುಲ್ಲ. ಇತ್ತೆ ಒಂಜಿ ಕಂಚಿದ ಮೂರ್ತಿ ಅಪ್ಪಣೆ ಕುಲಗುರುನ ಮಾಧವ ಮಂಗಳ ಪೂಜಾರಿಯರ್ನ ಐಕ್ಲ ಎಂಕುಲು ಇತ್ತೆ ಕೆಲಸ ಮಲ್ತೊಂದುಲ್ಲ ಆಯ್ತ ಪಿರೋಡೆ ಎಂಕಳ್ಳಾಪಿನ ಆತ ಕೆಲಸ ಮಲ್ಪಣೆ ಎಂಕುಲು.
1: ಅಂಚನೆ ಅವತ್ತೊಂದು ಇರು ಮೀನುಗಾರಿಕಾ ಸೇವಾ ಸಹಕಾರ ಸಂಘ ಅನೆತ್ತ ಅಧ್ಯಕ್ಷರಾದ್ಲುಲ್ಲರ ಈ ಅಧ್ಯಕ್ಷರ ಅಪ್ಪನ ಮಂಡ ಬಾರಿ ಒಂಜಿ ಕಷ್ಟದ ಕೆಲಸ. ಎಂಚ ಒಂಜಿ ಅಧ್ಯಕ್ಷರಾದ ಮೀನುಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದ ದಾದವನ್ ಪರ ಇರ್ನ ಅನುಭವ
0: ಎಂಕುಲು ಪಡಿತರ ಮಾರಾಟ ಎಂಕುಲ ಮುಖ್ಯವಾದ ಸಹಕಾರ ಸಂಘ ಪಂಡ ಜನಕುಲೇ ಗೊಂಜಿ ಉಪಕಾರ ಮಲ್ಪನು ನಮ್ಮ ಜನಕುಲ್ನ ಐತೆ ಐಟು ಮಾತ ಮಲ್ಪ ಉಪ್ಪುನಿ ಏರು ಮಲ್ಲಕುಲ್ ಪುರ ಮಲ್ಲ ಶ್ರೀಮಂತಿರ್ ಮತ ಅಕ್ಲಿ ಬೋಡಿ ತಿಲಕ ನಿಮ್ದು ಎಟ್ಟು ಮಾತ ಕನಪೇರು ಸಾಮಾನ್ ಮಾತ ಈ ಪಡಿತರ ಉಡುಪುನ ಮಾತ ಪಾಪದಕ್ಲಿ ಅಕ್ಕುಲು ತುಲಿ ಬೆನಿಯರ್ಲ ಪೋಪೇರು ನೆಟ್ಟೆ ಅರಿ ಬನ್ನಗ ಒಂದು ಅರಿ ಇಲ್ಲ ದಾದ ಮಲ್ಪೇರು ಬನ್ನಗ ಅಕ್ಕಲಿಗೆ ಬರಿಯರೆ ಪುರ್ಸತ್ ಪೂಜಿ ಅಕ್ಕಲಿಗೆ ಅಕ್ಕಲಿಗೆ ಬಾಡ ತಿಂಗಳು 7 ಗಂಟೆ ಮುಟ್ಲ ಎಂಕಲ್ನ ಸೆಕ್ರೆಟರಿ ಕುಂತುದು ಬಕ್ಕ ಮೇರು ಪೈ ರೋಜಲ ಇತ್ತುದು ಅವೇನು ಮತ್ತೆ ಅಕ್ಕಲಿಗೆ ಆ ಅಕ್ಕಲ್ ಪಣ್ಣಿನ ಪೊರ್ತುಗ ಅಕ್ಕಳು ಬದದ್ದು ಅವೇನು ಕೊರೊಂದುಲ್ಲೇರು ಅವು ಅಕ್ಕಲಿ ತಿಕ್ಕ ಜಿಡ್ಬಕ್ಕ ನಮ್ಮ ಸಹಕಾರ ಮನಪಿನ ಒಂಜಿ ಅವು ಅರ್ಥ ಐಕ್ಕ ಅರ್ಥ ಇಜ್ಜಿ ಬಂದೇನು ಅಕ್ಕಲಿಗೆ ಆ ಒಂದು ಉಪಕಾರ ಎಂಕಲು ಮಲ್ತ ಜಿಡ ಅಂಚ ಅವು ಇತ್ತೆ ಪಡಿತಾರಡು ಇತ್ತೆಂಕಲಿಗೆ ಕಮಿಷನ್ ತಿಕ್ಕುನೆ ಭಾರಿ ಪಿರ ಇತ್ತು ಎಂಕಲ ಸಂಘ ಪಿರ ಬಂದಾಗ ಎಂಕಲಿಗೆ ಸರ್ಕಾರದ ವಾಸವಲತ್ತಲ ತಿಕ್ಕೊಂದಿತ್ತು ಜಿ ಐಟ್ ಬಕ್ಕ ಕರ್ನಾಟಕ ಮೀನುಗಾರಿಕಾ ಇಲಾಖೆಡು ಒಂಜಿ ರಡ್ಡು ಒಂದು ಬತ್ತಂಡು ರಡ್ಡು ಒಂಜಿ ಪ್ರಾಜೆಕ್ಟ್ ಬತ್ತಂಡು ಒಂಜಿ ಐಸ್ ಪ್ರೀಸ್ ಮಲ್ಪುನ ಒಂಜಿ ಕಟ್ಟಡ ಮಲ್ ನಿಕ್ಲು ಮಲ್ತರಡ ಸರ್ಕಾರ ಅನುದಾನ ಕೊರ್ಪುಣ ಒಂದು ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ 26 ಸಹಕಾರ ಸಂಘ ಉಂಡು ಕೇಂದ್ರನು ಎಚ್ಚಲ ಪೆರೆಯವು ಐಟ್ ಮಹಿಳೆಯರೇ ನಡಪವನ ಸಂಘ ಪನ್ನಕ ಒಂಜಿ 4 ಮಾತ್ರ ಐಟ್ ಒಂಜಿ ಎಂಕಲ್ನ ಅಂಚ ಐಟ್ ಎಂಕಲಿಗೆ ಒಂಜಿ ಅನುದಾನ ತಿಕ್ಕಂಡು ಒಂಜಿ ಮೀನು ದಿವ್ಯರೆ ಐಸ್ ಫ್ರೀಸ್ ಮಲ್ಪುನ ಒಂಜಿ ಉಂದೆಟ್ಟು ಎಂಕಲಿಗೆ ಒಂಜಿ 10 ಲಕ್ಷದ ಒಂಜಿ ಪ್ರಾಜೆಕ್ಟ್ ಅವು ಐಟ್ 7.5 ಲಕ್ಷ ಸರಕಾರ ಕೊರ್ಕೊಂಡು 2.5 ಲಕ್ಷ ಎಂಕುಳು ಪಾಡರೆ ಆಡಲ ಎಂಕ್ಲೆಗವೇನು ಎಂಕ್ಲು ಸರಕಾರದ ತಿಕ್ಕು ನಾವು ದಾಯ ಬುಡುಪಿನಿ ಬಂದು ಪಂಡದ ಎಂಕ್ಲವೇನು ಮಲ್ತ ಮಲ್ತದ್ದು ಎಂಕ್ಲಿಗೆ ಐಟು 13.5 ಲಕ್ಷ ಮುಟ್ಲ ಆಂಡು ಅಂಚು ಎಂತಲ್ಲ ಮಲ್ತದ ಎಂಕ್ಲಿಗೆ ಇತ್ತೆ ಎಟ್ಟು ಎಂಕ್ಲಿಗೆ ಒಂದು ಬಾಡಿಗೆ ಮತ ತಿಕ್ಕೊಂದು ಎಂಕನ್ನ ಒಂಜಿ ಸೊಸೈಟಿ ಇತ್ತೆ ಒಂದು ಎಡ್ಡೆ ರೀತಿಗೆ ಬೈದಂಡು.
1: ಈ ಕಾರ್ಯಕ್ರಮದ ನಡುಟು ಇರೋ ಒಂದು ಇಷ್ಟದ ಪದ ಎಂಕ್ಲಿಗೆ ಕೇಳುಗರಿಗೆ ಕೆನ್ಪೋಡಂಡ ವಾ ಪದ ಇರಗಿಷ್ಟ
0: ಕಡಲ ರಾಜ ಒಂದೇ ಕಾಣಿಕೆ ಕಡಲ ರಾಜ ಕಾಣಿಕೆ ಉಡಲ ಭಕ್ತಿ ಕಾಣಿಕೆ ನೀ ಪೇರು ಪೂ ಪರುಂದು ಕೈ ಕಾಣಿಗೆ ಅರಿ ತರೈ ಬಚಿರೆ ಬಜೆ ಬುಲೆ ಕಾಣಿಗೆ ಕಾಣಿಗೆ ಕಾಣಿಗೆ ಈ ಮುಹೂರ್ತ ಪುಣ್ಯಮೆದ ಶ್ರಾವಣ ಮಾಸ ಆ ಪತ್ತುಕೋಡಿ ಪರೋಡೆಂಕ್ಲೆ ಬಾಳ್ವೆದ ಬಹುಸ ಮಿತ್ ಸ್ವಾಮಿ ತೀರ್ಥ ಭೂಮಿ ಕೊರ್ತಿನ ಹೌಸ ಮಿತ್ ಸ್ವಾಮಿ ತೀರ್ಥ ಭೂಮಿ ಕೊರ್ತಿನ ಹೌಸ ಕಾಲ ಕಾಲ ಸಂದು ಇರೆಗು ಸೊಲ್ಮೆದ ಕಲಶ ಕಾಲ ಕಾಲ ಸಂದು ಇರೆಗು ಸೊಲ್ಮೆದ ಕಲಶ

0: ಇರ್ನ ಮುಂಜಾತ್ ಕುಟುಂಬದ ಪರಿಚಯ ಮಲ್ಪುಲಾಂಡ ಮುಂಜಾತ್ ಪೊಲಬ ಮಲ್ತು ಕೊರುಳ್ಯ
1: ಎಂಕ್ಲು ಮಲ್ಲ ಕುಟುಂಬದ ಇಲ್ಲದಕ್ಕಲು ಎಂಕ್ಲನ ಉಳ್ಳಾಲ ಚಾಮುಂಡೇಶ್ವರಿ ದೇವಸ್ಥಾನೋಡು ಒಂಜನೆ ಗುರಿಕಾರ್ಯರನ್ನ ಸ್ಥಾನಮಾನೋಡು ಎಂಕ್ಲು ಉಲ್ಲ ಅಂಚ ಎಂಕ್ಲು ಇಲ್ಲಪ್ಪನಗ ಮತ್ತು ಎಂಕ್ಲನ ಇಲ್ಲಡು ಒಂಜಿ 35 ಜನ ಇತ್ತಿಯರು ಐಟ್ ಬಕ್ಕ ಮಾತ ಎಂಕ್ಲು ಎಂಕ್ಲು ಮಲ್ಲಾತೀನಿ ಎಂಕ್ಲ ಮಾಮನ ಕನ್ನ ಜೋಕ್ಲು ಎಂಕ್ಲು ಮಾತ ಎಂಕ್ಲು ಒಟ್ಟಿಗೆ ಇತ್ತೀನಿ ಪೂರಲ ಅಪ್ಪ ಗೊಂಜ ಕೂಡು ಕುಟುಂಬದ ಒಂಜಿ ಪೊರ್ಲುಂಡತೆ ಅವು ಇತ್ತೆಂಕ್ಲಿಗೈತ ಅನುಭವ ಒಂದುಂಡು ಇತ್ತೆಂಕ್ಲು ಜನ ಕಡಿಮೆ ಒಂಜಿ ಸಪರೇಟ್ ಇಲ್ಲು ಮಲ್ತದ್ದು ಕಂಡ ನಿಬುಡೆದಿ ಪುಲ್ಲಿನ ಕ್ಲಾತಿ ಅಲ್ಲಿ ಪಂಚತ್ ಚಿಕ್ಕಮ್ಮನ ಜೋಕ್ಲು ಮಾಮನ ಜೋಕ್ಲು ಮಾತ ಒಟ್ಟಿಗೆ ಅದ ಒಂಜಿ ಖುಷಿಯೇ ಬೇತೆ ಅಂಚಿನ ಜೀವನ ಇತ್ತೆ ಇಜ್ಜಿ ಇರಗ್ಲ ಅವು ಐಟ್ ಮಸ್ತ್ ಉಪಕಾರ ಉಂಡ ಕೂಡು ಕುಟುಂಬಡು ಐಟ್ ಬಕ್ಕ ಎಂಕ್ಲ ಅಜ್ಜಿನ ಎನ್ನ ಅಮ್ಮನ ಅಜ್ಜಿನ ಅಮ್ಮನ್ಲ ಏನು ತೂತೆ ಐಟ್ ಬಕ್ಕ ಇಂಚಿನ ಕ್ರಮೇಣ ಮಾತಿರ್ಲ ಸಹಿತ ಸಹಿತದಿತ್ತೆ ಮಾತ ಮದ್ಮೆ ಮಲ್ತು ಕೊರ್ನೇಟ್ ಬಕ್ಕ ಪೂರ ಅಕ್ಲನ ಅಕ್ಲನ ಇಲ್ಲು ಮಲ್ತದ ಸಪ್ರೇಟ್ ಸಪ್ರೇಟ್ ಮಾತ ಒಲ್ಲೇರು ಅಂತೂ ಎಂಕ್ಲು ಎಡ್ಡೆ ಕೆಲಸ ಮಾತ ಅನಗ ಮತ್ತೆ ಎಂಕ್ಲು ಇಲ್ಲದ ಎಂಕ್ಲನ ಹಿರಿಯಕ್ಲನ ಇಲ್ಲಡ್ ಒಟ್ಟು ಸೇರಿದು ಮಾತ ಮಲ್ತೊಂದುಲ್ಲ ಅಂಚ ಮಾತ ಒಂಜಿ ಎಡ್ಡೆ ರೀತಿ ಇಡು ಪ್ರೀತಿ ಇಡು ಮಾತ ಮಲ್ತೊಂದುಲ್ಲ ಎಂಕ್ಲು
0: ಇರ್ನ ದಾಂಪತ್ಯ ಜೀವನ ಬಕ್ಕ ಎಂಚ ಇರ್ನ ಜೋಕ್ಲು ಮಾತ
1: 1979 ಹೊಯ್ಗೆ ಬಜಾರ್ದ ಮೋಹನ್ದಾಸ್ ಸಾಲಿಯನ್ ಪನ್ಪಿನಾರೇನು ಮದ್ಮೆಂಡು ಐಟ್ ಬಟ್ಟ ಯಾನು ಅಕ್ಕಳ ಇಲ್ಲಡೆ ಇತ್ತೆ ಒಂಜಿ ಯಾಜಿ ವರ್ಷ ಅಲ್ಪೈತದ ಬೇಕ 1987 ಐಟ್ಲ ದುಂಬೆ ಒಂದು ಒಂಜಿ ಜಾಗದೆತ್ತಿತ್ತೆ ಏನು ಐಟ್ ಎಂಕಲು ಕರಡು ಜನ ಸೇರಿದ ಒಂಜಿ ಇಲ್ಲು ಕಟ್ಟಿಯ ಇಲ್ಲು ಕಟ್ಟದು ಅಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಜೋಕ್ಲು ಮತ್ತು ನೆಟ್ಟೆನೆ ಇತ್ತೀರು ಪೂರೇ ಇರಲ ಐಟ್ ಇತ್ತೆ ಸುಮಾರು ಜನ ತೀರು ಪೋಯರು ಅಂಚತ್ತೆ ಮೇರ್ಲತ್ತೆ ಒಂಜಿ ಫೆಡ್ರೇಷನ್ಡು ಒಂಜಿ ಹಂಗರ್ಕಟ್ಟೆ ಬ್ರ್ಯಾಂಚ್ಡು ಮ್ಯಾನೇಜರ್ ಆದಿತ್ಯರು ಬಕ್ಕ ಯಾನ್ಲತ್ತೆ ಅಲ್ಪ ಎಂಕ್ಲಿಗತ್ತೆ ಮೇರು ಹಂಗರ್ಗಟ್ಟೆಗೆ ಉಪ್ಪನ ಮೇರಿಗೆ ಹೆಚ್ಚ ಬರಿಯಾರ ತಿಕ್ಕೊಂದಿತ್ತು ಜಿ ಅಂಚೆ ನೆಟ್ಟೆ ಜೋಕ್ಲು ಉಳ್ಳಿರು ಜೋಕ್ಲು ರಡ್ಡು ಜೋಕ್ಲು ಒರ್ತಿ ಎಮ್ ಎಸ್ ಮಲ್ತಿದ್ದಿತ್ತಲ್ಲು ಬಕ್ಕೋರಿ ಇಂಜಿನಿಯರ್ ಅಂಚ ಹಾಲು ಕೆಲಸ ಹೊಡಿತಲ್ಲು ಒಯ್ಟೆ ನಮ್ಮ ಬ್ಯಾಂಗ್ಳೂರು IBM ಕೆಲಸ ಹೊಡಿತಲ್ಲು ಐಟೆ ಕೆಲಸ ಹೊಡಿತದಲ್ಲಿ ಒಂದು ಎಲ್ಲಿ ತೊಂದರೆ ತೋಜುಂಡು ಅಲ್ವಂತ ತೀರ್ಪಾಯಲ್ಲು ಅಲ್ಲಿಗೆ ಅಂದು ಎಡ್ಡೆ ಕೆಲಸ ಎತ್ತನ ಅಲ್ಲಿಗೆ ಅಮೇರಿಕೋ ಮಾತ ಪೋತಲಾಲು ಬಕ್ಕ ಮಗೆ ಇತ್ತೆ ನೆಟ್ಟೆನೆ ಉಳ್ಳಿ ಮಗನ ಬಡಿದುಲ್ಲ ಉಳ್ಳಲು ಬಾಲೆ ಉಳ್ಳಿ ಅಂಚಿ ತೆಂಕುಲು ಈತೆ ಜನ ಉಳ್ಳ ಇಲ್ಲಾಡು ಪುರ್ಸ ತುಪ್ಪನಗೋದ ತರಕಾರಿ ಮಾತ ಮಲ್ಪೋನು ಅಂಚ ತರಕಾರಿ ಒಂದು ಬೀಜಗಂತ ದೈತ್ಯಮಂತ ಕೊಟ್ಟು ಸುಮಾರು ತುರೆ ಮಲ್ತೆ ಐತೆ ಕಂಚಲ ಆತಂದು ಅಂಚ ಪೂರ ಮಲ್ತೊಂದುಲ್ಲೆ ಬಿಡು ಸಮಯದ ಒಂದು ಉಪಯೋಗ ಹಾಕೊಂಡು ಅಂಚ
0: ಇರಿಗೆ ಬಡದು ಒಂಜಿ ಇಷ್ಟದ ಒಂಜಿ ಪದನ ಇತ್ತೆ ಪ್ರಸಾರ ಮಲ್ಪಡಂಡ ಓ ಪದನ ಪ್ರಸಾರ ಮಲ್ಪಡ ಬಂದು ಇರ್ ಬಯಕುವ
1: ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟು ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ
0: ಬಾರಿ ಪೊರುಳದ ಪದನಕ್ಕೆ ಏನಾರು ಒಂಜಿ ಕುಟುಂಬದ ಒಂಜಿ ಸಾಮರಸ್ಯ ಬಕ್ಕ ಉಪ್ಪುನ ಬಕ್ಕ ಒಂಜಿ ಒಂಜಾತ್ ಮೋಕೆ ಪುಟ್ಟವನ ಒಟ್ಟಿಗೆ ಜತೆಟ್ಟು ಒಂಜಿ ಕುಟುಂಬಡು ಎಂಚ ಬದುಕೋಲಿ ಬನ್ಪಿನ ಒಂದು ತಿರಿಪವನ ಪ್ರೀತಿಡು ಬದುಕು ನಂಚಿನ ಒಂಜಿ ಒಂಜಿ ಸನ್ನಿವೇಶ ಸಂದರ್ಭ ಉಪ್ಪಿನಂಚಿನ ಒಂದು ಪದವನು ಇರ್ಲ ಕೇಂಡರ್ ಅಂಚನೆ ಈ ಪದವನ್ನು ಇತ್ತೆ ಪ್ರಸಾರ ಮಾಡ್ಕೋ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದು ಲರ್ ನನ್ನ ತುಂಬಗ್ ಕೆಲವೊಂದು ತುಳು ಪದಕುಲಿನ ಕೇನೊಂದು ಬರ್ಕ.

ದಾನೆ ಪನಡೆ ಸ್ವಾಮಿ ಅವನೇ ಎಂಚ ಪನಡೆ ಸ್ವಾಮಿ ವಿಷಯ ಕೇಂದಾದ ಏರ್ಲ ನೆರಡೆ ಎಂಕ

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM।
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವಾದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಫಾರ್ಮೆಲಿನ್ ಅವರು ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಫಾರ್ಮೆಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ಅವರು ಇಂದು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಫಾರ್ಮೆಲಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟಾವಾದಲ್ಲಿ ಆರಂಭಿಸಲಿವೆ. 2026 ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು ಈ ತಿಂಗಳ 9ರವರೆಗೆ ಮುಂದುವರೆಯಲಿದೆ. ಈ ಹಿಂದಿನ ಮಾತುಕತೆಗಳು ಕಳೆದ ತಿಂಗಳ 18ರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಉಭಯ ದೇಶಗಳ ನಡುವಿನ ಸಿಇಪಿಎ ಮಾತುಕತೆಗಳನ್ನು ಪೂರ್ಣಗೊಳಿಸಲು ವರ್ಷಾಂತ್ಯದ ಗಡುವನ್ನು ನಿಗದಿಪಡಿಸಿದರು. ಅಲ್ಲದೆ ಇಂಧನ ಮತ್ತು ಪ್ರಮುಖ ಖನಿಜ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಒಪ್ಪಿಕೊಂಡರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. 2024-25 ಭಾರತ ಮತ್ತು ಕೆನಡಾ ನಡುವಿನ ಸರಕುಗಳ ದ್ವಿಪಕ್ಷೀಯ ವ್ಯಾಪಾರ 8.66 ಶತಕೋಟಿ ಅಮೆರಿಕನ್ ಡಾಲರ್ಗಳಷ್ಟಿತ್ತು. ಇದರಲ್ಲಿ ಭಾರತದಿಂದ ರಫ್ತು 4.22 ಶತಕೋಟಿ ಅಮೆರಿಕನ್ ಡಾಲರ್ ತಲುಪಿತ್ತು. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತಾ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟ ಮತ್ತು ಹರ್ಷ ಮಲ್ಹೋತ್ರ ಪಾಲ್ಗೊಳ್ಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಪಿಂಚಣಿ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇ 13ರಂದು ನಡೆದ 16ನೇ ಪಿಂಚಣಿ ಅದಾಲತ್ತಿನ ಸಾಧನೆಗಳನ್ನು ದಾಖಲಿಸುವ ಕರಪತ್ರಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇದಲ್ಲದೆ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ವಿಷಯಗಳ ಕುರಿತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಕಿರುಹೊತ್ತಿಗೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 2017ರಲ್ಲಿ ಆರಂಭಿಸಲಾದ ಪಿಂಚಣಿ ಅದಾಲತ್ ಮೂಲಕ ಇದುವರೆಗೆ 20,676 ಕುಂದುಕೊರತೆ ಪ್ರಕರಣಗಳನ್ನು ಸ್ಥಳದಲ್ಲಿ ಪರಿಹರಿಸಲಾಗಿದೆ. ಶೇಕಡ 71.79% ಯಶಸ್ಸಿನ ದರವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆ ಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ದ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲಾಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತದ ಸಿದ್ಧಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಸಂಘರ್ಷ ಕೊನೆಗೊಳಿಸುವ ಪ್ರಯತ್ನಗಳ ಕುರಿತು ಇರಾನ್ ಮತ್ತು ಅಮೆರಿಕ ನಡುವೆ ಭಿನ್ನಾಭಿಪ್ರಾಯಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಜೂನ್ ತಿಂಗಳ ಮಧ್ಯಂತರ ಒಪ್ಪಂದದಲ್ಲಿ ವಿವರಿಸಲಾದ 7 ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯುವುದಿಲ್ಲ ಎಂದು ಇರಾನ್ ಘೋಷಿಸಿದೆ. ಈ ಕಾರ್ಯತಂತ್ರದ ಜಲಮಾರ್ಗವನ್ನು ಮತ್ತೆ ತೆರೆಯುವ ವಿಷಯದಲ್ಲಿ ಇರಾನ್ ನಿಲುವು ಸ್ಪಷ್ಟ ಮತ್ತು ದೃಢವಾಗಿದೆ. 7 ಷರತ್ತುಗಳು ಈಡೇರುವವರೆಗೆ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯಲಾಗುವುದಿಲ್ಲ ಎಂದು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಕಲಿಬಾಫ್ ತಿಳಿಸಿದ್ದಾರೆ.

ಮರುಸ್ಥಾಪಿಸಲು ಅಮೆರಿಕದಿಂದ ಸ್ಪಷ್ಟ ಹಾಗೂ ದೃಢವಾದ ಕ್ರಮಗಳ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. 2026 ಏಷ್ಯನ್ ಗೇಮ್ಸ್ಗೆ ನಿನ್ನೆ ಅದ್ದೂರಿಯಾಗಿ ತೆರೆಬಿದ್ದಿದೆ. ಮುಂದಿನ 2030 ಏಷ್ಯನ್ ಕ್ರೀಡಾಕೂಟ ದೋಹಾದಲ್ಲಿ ನಡೆಯಲಿದೆ. ಜಪಾನಿನ ನಗೋಯಾದ ಮಿಜುಹು ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಅಧ್ಯಕ್ಷರು ಕತಾರ್ ಪ್ರತಿನಿಧಿಗಳಿಗೆ ಸಮಾರಂಭದಲ್ಲಿ ಜ್ಯೋತಿ ಮತ್ತು ಧ್ವಜವನ್ನು ಹಸ್ತಾಂತರಿಸಿದರು. ಕ್ರೀಡಾಕೂಟದಲ್ಲಿ 2 ಚಿನ್ನ ಹಾಗೂ 1 ರಜತ ಪದಕ ಗಳಿಸಿದ ಭಾರತೀಯ ಶೂಟರ್ ನೀರು ದಾಂಡಾ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು. ಈ ಕ್ರೀಡಾಕೂಟದಲ್ಲಿ ಭಾರತ 21 ಚಿನ್ನ 27 ಬೆಳ್ಳಿ ಹಾಗೂ 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗಳಿಸಿ 4ನೇ ಸ್ಥಾನ ಪಡೆದಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಜಿಪ್ಟ್ನ ಕೈರೋದಲ್ಲಿ ನಡೆಯಲಿರುವ ಬಿಡಬ್ಲ್ಯೂಎಫ್ ವಿಶ್ವ ಜೂನಿಯರ್ ಮಿಶ್ರ ತಂಡಗಳ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಬ್ಯಾಡ್ಮಿಂಟನ್ ತಂಡ ಇಂದು ತನ್ನ ಅಭಿಯಾನ ಆರಂಭಿಸಲಿದೆ. ಭಾರತೀಯ ತಂಡದ ನೇತೃತ್ವವನ್ನು ತನ್ವಿ ಪತ್ರಿ ವಹಿಸಿದ್ದಾರೆ. ಇವರು ಇತ್ತೀಚೆಗೆ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 17 ವರ್ಷದೊಳಗಿನವರ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದರು. ಭಾರತ ಪೆರು ಮತ್ತು ಅಲ್ಜೀರಿಯಾ ಜೊತೆಗೆ ಡಿ1 ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ಭಾರತೀಯ ತಂಡ ನಾಳೆ ಅಲ್ಜೀರಿಯಾವನ್ನು ಮತ್ತು ಮಂಗಳವಾರ ಪೆರು ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮುಜ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ಒಬ್ರು ಪ್ರಶ್ನೆ ಮಾಡಿದ್ರು, ಆರೋಗ್ಯವಂತರಿಗೆ ಹಾರ್ಟ್ ಅಟ್ಯಾಕ್ಸ್ ಯಾಕೆ ಆಗ್ತಾ ಇದೆ ಅಂತ. ಆಕ್ಚುಲಿ ಈ ಪ್ರಶ್ನೆಯೇ ತಪ್ಪಾಗಿದೆ. ಆರೋಗ್ಯವಂತರಿಗೆ ಹಾರ್ಟ್ ಅಟ್ಯಾಕ್ಸ್ ಯಾಕೆ ಆಗ್ತಿದೆ ಅಂತ. ಇಲ್ಲ, ಆರೋಗ್ಯವಂತರಿಗೆ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದ್ರೆ ಅವರ ಒಳಗಡೆ ಆರೋಗ್ಯ ಚೆನ್ನಾಗಿರ್ಲಿಲ್ಲ, ಹೊರಗಡೆಯಿಂದ ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅಂತ ಅರ್ಥ ಅಷ್ಟೇ. ಜೊತೆಗೆ ಈ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಅಥವಾ ಸ್ಕ್ಯಾನಿಂಗ್ಗೆಲ್ಲ ನಿಲುಕದೇ ಇರುವಂಥ ಹಲವಾರು ವಿಷಯಗಳು ನಮ್ಮ ದೇಹದೊಳಗಿವೆ. ಹಾಗಾಗಿ ನಾವು ಈ ರಿಪೋರ್ಟ್ಸ್ ಎಲ್ಲ ಚೆನ್ನಾಗುಂಟು, ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ನಂದು ಬಿ ಪಿ ಸರಿ ಇದೆ, ಶುಗರ್ ಸರಿ ಇದೆ, ಹಾಗಾಗಿ ನಾನು ಆರೋಗ್ಯವಂತ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇಲ್ಲಿ ನಾನು ಇವತ್ತು ಹೇಳಲಿಕ್ಕೆ ಕೊಟ್ಟಿರುವಂಥ ವಿಷಯ ಸಂಪೂರ್ಣ ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಯಾಕೆಂದರೆ ಮಾಡರ್ನ್ ಸೈನ್ಸಲ್ಲಿ ಇದಕ್ಕೆ ಬೇಕಾದ ಎಕ್ಸ್ಪ್ಲನೇಷನನ್ನು ಹಲವಾರು ಎಕ್ಸ್ಪರ್ಟ್ಸ್ ನಿಮಗೆ ಆಲ್ರೆಡಿ ಕೊಟ್ಟಿರ್ತಾರೆ, ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯಗಳು ತುಂಬ ಇವೆ. ಆದರೆ ಆಯುರ್ವೇದ ಏನು ಹೇಳುತ್ತೆ, ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಏನೇನು ಹೇಳಿದ್ದಾರೆ, ಇದರ ಡೀಟೇಲ್ಸ್ ನಾನು ಇವತ್ತು ನಾನು ನಿಮಗೆ ಕೊಡ್ತೇನೆ. ಎಷ್ಟೋ ಬಾರಿ ನಿಮಗೆ ಅನಿಸ್ಬೋದು ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಇತ್ತೀಚೆಗೆ ಆಗ್ತಾ ಇರೋದು ಆಯುರ್ವೇದದಲ್ಲಿ ಹೃದಯದ ಬಗ್ಗೆ, ಅದರ ಫಂಕ್ಷನ್ಸ್ ಬಗ್ಗೆ ಎಲ್ಲ ಇರ್ಬೋದಾ ಅಂತ. ಖಂಡಿತ ಇದೆ. ಆಯುರ್ವೇದದ ಮೊದಲ ಸಂಹಿತೆ ಚರಕ ಸಂಹಿತೆಯಲ್ಲಿ ಕೂಡ, ನಮಗೆ ಇವತ್ತು ಲಭ್ಯ ಇರುವ ಸಂಹಿತೆಗಳಲ್ಲಿ ಅತ್ಯಂತ ಹಳೆಯದು ಚರಕ ಸಂಹಿತೆಯಲ್ಲಿ ಕೂಡ ತುಂಬ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಮಗೆ ಹೃದಯಕ್ಕೆ ಸಂಬಂಧಪಟ್ಟಾಗ ಸಿಗತ್ತೆ. ಹೃದಯ ಅನ್ನೋ ಶಬ್ದದಲ್ಲೇ ಅದರಲ್ಲಿರುವ ಸೈನ್ಸ್ ಅರ್ಥ ಆಗತ್ತೆ. ಹೃ ಅಂತಂದ್ರೆ ಕೊಡುವಂಥದ್ದು, ದ ಅಂತಂದ್ರೆ ತೆಗೆದುಕೊಳ್ಳುವಂಥದ್ದು, ಯ ಅಂದ್ರೆ ಬ್ಯಾಲೆನ್ಸ್ ಮಾಡುವಂಥದ್ದು ಅಂತ. ಜೊತೆಗೆ ನಮಗೆ ಆಧುನಿಕ ವಿಜ್ಞಾನದಲ್ಲಿ 250 ವರ್ಷಗಳ ಹಿಂದೆ ವಿಲಿಯಂ ಹಾರ್ವೆ ಅನ್ನುವ ವಿಜ್ಞಾನಿ ರಕ್ತದ ಪರಿಚಲನೆಯ ಬಗ್ಗೆ ಹೇಳ್ತಾನೆ. ಆದರೆ 4,000-5,000 ವರ್ಷಗಳ ಹಿಂದೆಯೇ ಆಯುರ್ವೇದದಲ್ಲಿ ಈ ರಕ್ತ ಸಂಚಾರದ ಬಗ್ಗೆ, ಹೃದಯದ ಫಂಕ್ಷನ್ಸ್ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ಹಾಗಾಗಿ ಇದು ಎಲ್ಲಿ ಸಂಪೂರ್ಣ ಸೈನ್ಸ್ ಅಲ್ವೇನು ಅನ್ನುವ ಭಾವನೆ ಬೇಡ. ಎಸ್, ಅವರು ಕೇಳಿದ ಹಾಗೆ ಈ ಥರ ಸಮಸ್ಯೆ ಆಗಲಿಕ್ಕೆ ಕಾರಣಗಳನ್ನು ನಾವಿವತ್ತು ನೋಡುವ. ಮಾಧವ ನಿಧಾನ ಅನ್ನುವ ಗ್ರಂಥದಲ್ಲಿ ಎಲ್ಲ ರೋಗಗಳಿಗೆ ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಹೃದ್ರೋಗ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಈ ಥರ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣಗಳನ್ನು ಹೇಳುವಾಗ ಒಂದೆರಡು

ಇನ್ನ ಶ್ಲೋಕ ಹೇಳ್ತಾರೆ, ಅದನ್ನು ನಾನು ನಿಮ್ಮ ಜೊತೆಗೆ ಅದರ ಅರ್ಥವನ್ನು ಹೇಳ್ತೇನೆ, ಆವಾಗ ನಿಮಗೆ ಸ್ಪಷ್ಟ ಆಗುತ್ತೆ ಯಾಕೆ ಈ ರೀತಿ ಹಾರ್ಟ್ ಅಟ್ಯಾಕ್ ಚಿಕ್ಕ ಚಿಕ್ಕ ವಯಸ್ಸಿಗೆ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ನಾವೆಲ್ಲ ಈ ಥರದ ಕಾರಣಗಳಿಂದ ದೂರ ಆದಷ್ಟು ದೂರ ಇರಬೇಕು, ಇಲ್ಲ ಅಂದರೆ ನಮಗೆ ಹಾರ್ಟ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಖಂಡಿತ ಬರ್ತವೆ. ಅತ್ಯುಷ್ಣ ಗುರು ತಿಕ್ತ ಕಷಾಯ ಶ್ರಮ ಅಭಿಘಾತ ಅಧ್ಯಶನ ಪ್ರಸಂಗೈಹಿ, ಇದು ಮೊದಲನೇ ಲೈನ್. ಅತ್ಯುಷ್ಣ ಗುರು ಅಂದರೆ ಅತಿಯಾಗಿ ಉಷ್ಣ ಅಂದರೆ ಅದರ ನೇಚರ್ ತುಂಬ ಉಷ್ಣ ಗುಣ ಇರುವಂಥ ಆಹಾರವನ್ನು ಅತಿಯಾಗಿ ತೆಗೆದುಕೊಂಡಾಗ, ಅತಿಯಾಗಿ ಹೆವಿ ಫುಡನ್ನು ತೆಗೆದುಕೊಂಡಾಗ ಕ್ವಾಂಟಿಟಿ ಮತ್ತು ಕ್ವಾಲಿಟಿಯಲ್ಲಿ, ಅಂದರೆ ತುಂಬ ಫ್ರೈಡ್ ಐಟಮ್ಸ್ ಅಂತ ತಿನ್ನೋದು ಅಥವಾ ಊಟ ಮಾಡುವಾಗ ಹೊಟ್ಟೆ ತುಂಬ ಊಟ ಮಾಡೋದು, ಈ ರೀತಿ ಮಾಡಿದಾಗ ಆಗ ಮುಂದೆ ಫ್ಯೂಚರಲ್ಲಿ ಸ್ರೋತಸ್ಸುಗಳು ಚಾನೆಲ್ಸ್ಗಳು ಬ್ಲಾಕ್ ಆಗಿ ಹೃದ್ರೋಗ ಬರುತ್ತೆ ಅಂತ ಆಯುರ್ವೇದ ಇದನ್ನು ಹೇಳುತ್ತೆ. ಮತ್ತು ಅತಿ ತಿಕ್ತ ಅತಿ ಕಷಾಯ ಅಂತ ಆಹಾರದ ಬಗ್ಗೆ ಹೇಳುವಾಗ, ಅತಿ ಉಷ್ಣ ಅತಿ ಗುರು ಅತಿ ತಿಕ್ತ ಅತಿ ಕಷಾಯ ಅಂದರೆ ತುಂಬ ಒಗರು ಇರುವಂಥ ಆಹಾರವನ್ನು ಅತಿಯಾಗಿ ತೆಗೆದುಕೊಂಡ್ರೆ, ತುಂಬ ಕಹಿ ಇರುವಂಥ ಆಹಾರವನ್ನು ಅತಿಯಾಗಿ ತೆಗೆದುಕೊಂಡ್ರೆ ಆವಾಗ ಕೂಡ ಹೃದಯ ವೀಕ್ ಆಗಿ ಈ ಸಮಸ್ಯೆ ಆಗುತ್ತೆ ಅಂತ. ಹಾಗಂತ ನಾವು ಈ ಕಹಿ ಇರುವಂಥದ್ದು ಒಗರು ಇರುವಂಥದ್ದು ತಿನ್ನಲೇಬಾರ್ದು, ಹಾಗಲಕಾಯಿ ತಿನ್ನೋದಿಲ್ಲ, ಖಂಡಿತ ಹಾಗಲ್ಲ. ಎಲ್ಲ ಟೇಸ್ಟನ್ನು ನಾವು ತೆಗೆದುಕೊಳ್ಳೇಬೇಕು, ಆದರೆ ಯಾವುದಾದ್ರೂ ಈ ಥರದ್ದನ್ನು ಅತಿಯಾಗಿ ತೆಗೆದುಕೊಂಡಾಗ ಹೃದಯ ಹಾಳಾಗತ್ತೆ ಅಂತ. ಶ್ರಮ ಅಂದರೆ ಅತಿಯಾಗಿ ಕೆಲಸ ಮಾಡೋದು, ಇಡೀ ದಿನ ಶಾರೀರಿಕವಾಗಿಯೋ ಮಾನಸಿಕವಾಗಿಯೋ ಅತಿ ಶ್ರಮ ಅಂತ. ಇಲ್ಲಿ ನಾವು ಕೆಲಸ ಮಾಡಬೇಕು, ಆದರೆ ಅತಿಯಾಗಿ ಇದು ಮಾಡಿದಾಗ ಆವಾಗ ದೇಹ ದಣಿತದೆ, ಹಾರ್ಟು ಕೂಡ ವೀಕ್ ಆಗ್ತದೆ. ಅಭಿಘಾತ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ಪೆಟ್ಟು ಬಿದ್ದಾಗ ಅದರಿಂದನೂ ಆಗತ್ತೆ. ಆಮೇಲೆ ಅಧ್ಯಶನ ಅಂದರೆ ಮಾಡಿರುವ ಊಟ ಜೀರ್ಣವಾಗುವ ಮೊದಲು ಮತ್ತೆ ಊಟ ಮಾಡಿದರೆ ಆಗ ಅದು ಆಮ ಆಗತ್ತೆ. ಆಮ ಅಂದರೆ ವಿಷ, ಆ ವಿಷವೇ ಮುಂದೆ ಚಾನೆಲ್ಸನ್ನು ಬ್ಲಾಕ್ ಮಾಡುತ್ತೆ ಅಂತ. ಪ್ರಸಂಗೈಹಿ ಅಂದರೆ ಅತಿಯಾಗಿ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವವನಿಗೂ ಕೂಡ ಹೃದ್ರೋಗ ಸಮಸ್ಯೆ ಬರ್ತದೆ. ಸಂಚಿಂತನೈಹಿ ವೇಗ ವಿಧಾರಣೈಹಿ ಅಂದರೆ ಅತಿಯಾಗಿ ಚಿಂತೆ ಮಾಡುವವನು, ಮಾನಸಿಕವಾಗಿ ಕ್ಷೋಭೆಯಲ್ಲೇ ಇರುವಂಥವನು. ವೇಗ ವಿಧಾರಣೈಹಿ ಅಂದರೆ ನಮಗೆ ಹಸಿವು, ನಿದ್ದೆ, ಬಾಯಾರಿಕೆ, ಮಲ ಮೂತ್ರ ವಿಸರ್ಜನೆ, ಈ ಥರದ ಎಲ್ಲರ 13 ರೀತಿಯ ವೇಗಗಳು, ಒಂದು ಸೀನು ಕೆಮ್ಮಿನಿಂದ ಹಿಡಿದು ಅಪಾನವಾಯುವನ್ನು ಹೊರಗೆ ಕಳಿಸೋದ್ರಿಂದ ಹಿಡಿದು ಈ ಎಲ್ಲ ನ್ಯಾಚುರಲ್ ಅರ್ಜಸ್ ಅಥವಾ ನಮ್ಮ ದೇಹ ಬಯಸುವಂಥದ್ದಿರುತ್ತೆ ಅಥವಾ ಅದನ್ನು ಬೇಡ ಅಂತ ಕೊಡುವಂಥದ್ದಿರುತ್ತೆ, ಅದನ್ನು ತಡಿಬಾರ್ದು. ಹಸಿವೆ ಆದ ತಕ್ಷಣ ಊಟ ಮಾಡಬೇಕು, ಬಾಯಾರಿಕೆ ಆದ ತಕ್ಷಣ ನೀರು ಕುಡಿಬೇಕು, ಮೋಷನ್ ಯೂರಿಂದ ಫೀಲಿಂಗ್ ಬಂದ ತಕ್ಷಣ ಅದನ್ನು ಪಾಸ್ ಮಾಡಲಿಕ್ಕೆ ಹೋಗಬೇಕು. ಅದಿಲ್ಲ ಅಂತಂದರೆ ಮುಂದೊಂದಿನ ಅದು ವಾತ ದುಷ್ಟಿಗೆ ಕಾರಣ ಆಗಿ ವಾಯು ಮೇಲ್ಮುಖ ಆಗಿ ಅಥವಾ ಆ ವಾಯು ಇಂದ ಬ್ಲಾಕೇಜಸ್ ಉಂಟಾಗಿ ನಮಗೆ ಖಂಡಿತ ಸಮಸ್ಯೆ ಆಗತ್ತೆ ಅಂತ. ಇವು ಈ ಥರದ ಕಾರಣಗಳಿಂದ ನಮಗೆ ಹೃದ್ರೋಗ ಬರುತ್ತೆ ಅಂತ ಮಾಧವ ನಿಧಾನ ಸಂಹಿತೆಯಲ್ಲಿ ಹೇಳ್ತಾರೆ. ಇದರ ಜೊತೆಗೆ ಅದರಲ್ಲಿ 5 ವಿಧ ಅಂತೇಳಿ ಆ 5 ವಿಧಗಳಿಗೆ ಸಪರೇಟ್ ಕಾರಣಗಳನ್ನು ಕೂಡ ಹೇಳ್ತಾರೆ. ಅದರ ಅಷ್ಟೊಂದು ಡೀಪ್ ಆಗಿ ಇವತ್ತು ನಾವು ಹೋಗೋದು ಬೇಡ. ಚರಕ ಸಂಹಿತೆಯಲ್ಲಿ ಕೂಡ ಇದೇ ರೀತಿಯ ಎಕ್ಸ್ಪ್ಲನೇಷನ್ ಬರುತ್ತೆ, ಆದರೆ 2-3 ಅಂಶಗಳನ್ನು ಅಲ್ಲಿ ಎಕ್ಸ್ಟ್ರಾ ಸೇರಿಸ್ತಾರೆ. ಅಂದರೆ ಅತಿಯಾಗಿ ವ್ಯಾಯಾಮ ಮಾಡುವವನು, ಮೊದಲನೇ ಶಬ್ದವೇ ವ್ಯಾಯಾಮ ಅಂತ ಬರುತ್ತೆ, ಅತಿಯಾಗಿ ಫಿಸಿಕಲ್ ಎಕ್ಸಸೈಸ್ ಮಾಡುವವನಿಗೆ ಸಮಸ್ಯೆ ಉಂಟಾಗತ್ತೆ. ಚಿಂತಾ ಭಯ ತ್ರಾಸ ಅಂತ ಹೇಳ್ತಾರೆ, ಅಂದರೆ ಚಿಂತೆ ಸಿಕ್ಕಾಪಟ್ಟೆ ಮಾಡಿಕೊಂಡ್ರೆ, ಅತಿಯಾಗಿ ಪದೇ ಪದೇ ಭಯಕ್ಕೊಳಗಾಗ್ತಾ ಇದ್ರೆ. ನಾವಿವತ್ತು ನಮಗೆ ಯಾವುದೋ ಪ್ರಾಣಿಯ ಭಯ ಇಲ್ಲದೇ ಇರ್ಬೋದು, ಆದರೆ ನಮಗೆ ಗೊತ್ತಿಲ್ಲದೆ ನಾವು ಹಲವಾರು ರೀತಿಯ ವಿಷಯಗಳಲ್ಲಿ ಭಯ ಪಟ್ಕೊಳ್ತಿರ್ತೇವೆ. ಅಯ್ಯೋ, ನಾನು ಸಾಲ ತೀರಿಸ್ಲಿಕ್ಕೆ ಆಗದೆ ಹೋದರೆ, ಅಥವಾ ನನಗೆ ಇನ್ನೊಂದು 2 ವರ್ಷದ ಹೊತ್ತಿಗೆ ಮನೆ ಕಟ್ಟಲಿಕ್ಕೆ ಆಗದೆ ಹೋದರೆ, ಈ ರೀತಿ ನನಗೆ ಹಣ ಮಾಡಲಿಕ್ಕೆ ಆಗದೆ ಹೋದರೆ, ನನ್ನ ಕೆಲಸ ಮುಗಿಸ್ಲಿಕ್ಕೆ ಆಗದೆ ಹೋದರೆ, ಈ ರೀತಿ ಭಯ ನಮಗೆ ಪ್ರತಿ ಕ್ಷಣವೂ ಆಗ್ತಾ ಇರುತ್ತೆ. ಹಾಗಾಗಿ ಈ ಕಾರಣದಿಂದಾಗಿ ನಮಗೆ ಗೊತ್ತಿಲ್ಲದೇ ನಮ್ಮ ಹಾರ್ಟ್ ಹಾಳಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಈ ಭಯ ತ್ರಾಸ ಅಂದರೆ ಪ್ಯಾನಿಕ್ ಆಗೋದು, ಪದೇ ಪದೇ ಪ್ಯಾನಿಕ್ ಆಗ್ತಿರೋರಿಗೂ ಕೂಡ ಈ ಥರ ಸಮಸ್ಯೆಗಳಾಗ್ತವೆ. ಆಮ ಅಂತಂದರೆ ನಾವು ತೆಗೆದುಕೊಂಡಿರುವಂಥ ಫುಡ್ ಸರಿಯಾಗಿ ಡೈಜೆಸ್ಟ್ ಆಗದೇ ಟಾಕ್ಸಿಸಿಟಿ ಹೆಚ್ಚಾಗೋದು ಬಾಡಿಯಲ್ಲಿ, ಈ ಥರದ್ದು ಆಗಬಾರ್ದು. ಈ ಥರದ್ದು ಆದಾಗ ಹೃದ್ರೋಗ ಬರುತ್ತೆ ಅಂತ ಚರಕ ಸಂಹಿತೆಯಲ್ಲಿ ಕೂಡ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ, ಬಹುತೇಕ ವೆರಿ ಇಂಪಾರ್ಟೆಂಟ್ ಅನ್ಸೋದನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ. ನಿಮಗೀಗ ಒಂದು ಕ್ವೆಶ್ಚನ್ ಬರ್ತದೆ, ಏನಂದರೆ ಈ ಥರದ ತಪ್ಪುಗಳನ್ನು ಎಲ್ಲರೂ ಮಾಡ್ತಾರಲ್ಲ, ಅವನು ಆ ಲೆಕ್ಕದಲ್ಲಿ ಅವನು ಬೆಟರ್ ಇದ್ದ, ಇನ್ನೊಬ್ಬ ಅವನ ತಮ್ಮ ಇನ್ನೂ ಜಾಸ್ತಿ ತಪ್ಪು ಮಾಡ್ತಾನೆ, ಅವನಿಗೆ ಯಾಕೆ ಸಮಸ್ಯೆ ಆಗಲಿಲ್ಲ, ಅವನಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ ಅಂತ. ಎಸ್, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬಾಡಿ ನೇಚರ್ ಇರುತ್ತೆ. ಒಂದು ಇನ್ನೊಂದೇನು ಅಂತಂದರೆ,
ಒಂದು ತಪ್ಪಿನಿಂದಾಗಿ ಒಬ್ಬನಿಗೆ ಒಂದು ರೀತಿ ಸಮಸ್ಯೆ ಆದರೆ ಇನ್ನೊಬ್ಬನಿಗೆ ಇನ್ನೊಂದು ರೀತಿ ಆಗ್ಬೋದು. ಈಗ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆದರೆ ಇನ್ನೊಬ್ಬನಿಗೆ ಲಿವರ್ ಸಮಸ್ಯೆ ಆಗ್ಬೋದು, ಇನ್ನೊಬ್ಬನಿಗೆ ಬ್ರೈನ್ ಸಮಸ್ಯೆ ಆಗ್ಬೋದು, ಮತ್ತೊಬ್ಬನಿಗೆ ಚರ್ಮದಲ್ಲಿ ಸಮಸ್ಯೆ ಆಗ್ಬೋದು, ಕಿಡ್ನಿ ಹಾಳಾಗ್ಬೋದು. ಹೀಗೆ ಒಬ್ಬೊಬ್ಬರಿಗೆ ಒಂದು ರೀತಿ, ಎಲ್ಲಿ ಯಾವ ಆರ್ಗನ್ ವೀಕ್ ಇದೆಯೋ ಅಲ್ಲಿ ಆ ಸಮಸ್ಯೆ ಉಂಟಾಗತ್ತೆ. ಹಾಗಾಗಿ ನಾವು ಸಿಂಪಲ್ ಆಗಿ ಅವನು ಕೂಡ ಇದೇ ಥರ ತಪ್ಪು ಮಾಡ್ತಿದ್ದ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಇವನಿಗೆ ಆಗಲಿಲ್ಲ, ಹಾಗಾಗಿ ಆ ತಪ್ಪು ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಲ್ಲ, ಖಂಡಿತ ಹೀಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇನ್ನೇನು ಅಂತಂದರೆ, ಕೆಲವೊಬ್ಬರಿಗೆ ತಕ್ಷಣಕ್ಕೆ ಆ ತಪ್ಪಿನ ರಿಯಾಕ್ಷನ್ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವೊಬ್ಬರಿಗೆ ಹಾಗಲ್ಲ, ದೀರ್ಘಾವಧಿಯವರೆಗೆ ಏನೂ ಅನಿಸೋದೇ ಇಲ್ಲ, ಇಲ್ಲ ನನಗೆ ಏನು ತಿಂದರೂ ನಾನು ಡೈಜೆಸ್ಟ್ ಮಾಡ್ಕೊಳ್ತೇನೆ, ನಾನು ಎಷ್ಟು ನಿದ್ದೆಗೆಟ್ಟರೂ ಏನೂ ಆಗೋದಿಲ್ಲ, ನನಗೆ ಚೆನ್ನಾಗಿ ಎಲ್ಲ ಆರಾಮಾಗಿರ್ತೇನೆ, ನಿನಗೆ ಪದೇ ಪದೇ ಆಸಿಡಿಟಿ ಆಗೋದು, ಹಾಗಾಗೋದು, ಹೀಗಾಗೋದು ಅಂತ ಕೆಲವೊಬ್ಬರು ಹೇಳ್ತಾರೆ. ಆದರೆ ಅವರಿಗೆ ಆ ಚಿಕ್ಕ ಪುಟ್ಟ ಆಸಿಡಿಟಿಯ ಸಮಸ್ಯೆಯೋ ಮೈಕೈ ನೋವಿನ ಸಮಸ್ಯೆಯೋ ಬರದೇ ಇರಬಹುದು, ಆದರೆ ಮುಂದೊಂದಿನ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿ ಫೇಲ್ ಆಗ್ಬೋದು, ಇನ್ನಿನ ಸಮಸ್ಯೆಗಳಾಗ್ಬೋದು. ಹಾಗಾಗಿ ನಾವು ಆ ರೀತಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇಷ್ಟೆಲ್ಲ ಕಾರಣಗಳನ್ನು ನಾವು ತಿಳ್ಕೊಂಡಾಯಿತು, ಇದಕ್ಕೆ ಪರಿಹಾರ ಏನು? ಮೊದಲನೆಯ ಪರಿಹಾರ ಈ ಎಲ್ಲ ಕಾರಣಗಳನ್ನು ಬಿಡೋದು, ಮತ್ತು ಸ್ರೋತಸ್ ಕ್ಲೀನಾಗಿ ಅದರಲ್ಲಿ ಧಾತುಗಳು ಸುಲಭವಾಗಿ ಹರಿಯತರ, ಸ್ರೋತಸ್ ಅಂದರೆ ಆಯುರ್ವೇದದಲ್ಲಿ ಚಾನೆಲ್ಸ್ ಅಂತ ಅರ್ಥ. ಸೊ ಚಾನೆಲ್ಸಲ್ಲಿ ಬ್ಲಾಕೇಜ್ ಬರದಿರೋ ಥರ ನೋಡ್ಕೊಳ್ಬೇಕು. ಅದು ಹೇಗೆ? ನಮ್ಮ ಆಹಾರದಲ್ಲಿ ಸ್ವಲ್ಪ ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು, ಅತಿಯಾಗಿ ತೆಗೆದುಕೊಳ್ಳೋದಲ್ಲ, ಅದನ್ನು ಕೂಡ ಸ್ವಲ್ಪ ಈ ದಾಳಿಂಬೆ ಹಣ್ಣು, ನೆಲ್ಲಿಕಾಯಿಯೋ, ಅಥವಾ ಆ ಅಡುಗೆಯಲ್ಲಿ ನಾವು ಬಳಕೆ ಮಾಡುವಂಥ ಹುಳಿ ಪದಾರ್ಥಗಳನ್ನು ಸ್ವಲ್ಪ ಹೆಚ್ಚು ಸೇವನೆ ಮಾಡೋದು, ಮತ್ತು ಕೆಲವೊಂದು ಪಂಚಕರ್ಮ ಚಿಕಿತ್ಸೆಗಳನ್ನು ನಾವು ಸರಿಯಾಗಿ ತೆಗೆದುಕೊಳ್ಳೋದ್ರಿಂದನೂ ಕೂಡ ಆವಾಗ ಆವಾಗ ವಮನ ವಿರೇಚನ ಈ ಥರದ್ದನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಸ್ರೋತಸ್ ಕ್ಲೀನ್ ಆಗಿರುತ್ತೆ. ನಾನು ಆಗ ಹೇಳಿದೆ ಅತಿಯಾದ ವ್ಯಾಯಾಮದಿಂದ ಹೃದ್ರೋಗ ಬರುತ್ತೆ ಅಂತ, ಅಂದರೆ ಅರ್ಥ ಆರಾಮಾಗಿ ತಿಂದು ಉಂಡು ಮನೆಯಲ್ಲಿ ಕುಳಿತುಕೊಳ್ಬೇಕು ಅಂತಲ್ಲ, ನಿತ್ಯವೂ ಯೋಗಾಸನಗಳು, ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಸರಿಯಾಗಿ ಅನುಸರಿಸುವವರಿಗೆ ಹೃದ್ರೋಗ ಸಮಸ್ಯೆಗಳು ಬರುವ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಜೊತೆಗೆ ಮನಸ್ಸು ತುಂಬ ಕ್ಲೀನಾಗಿ ಇರಬೇಕು, ಮನಸ್ಸಿನಲ್ಲಿ ಯಾವುದೇ ರೀತಿಯ ಈ ಕಲ್ಮಶಗಳಿರಬಾರ್ದು. ಇದನ್ನು ಚರಕ ಸಂಹಿತೆಯ ಸೂತ್ರಸ್ಥಾನದ 30ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಹೃದಯ, ಓಜಸ್ ಮತ್ತು ಧಮನಿಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ಧಮನಿಗಳು ಅಂದರೆ ಸ್ರೋತಸ್ಸುಗಳು ಅವುಗಳು ಚೆನ್ನಾಗಿರೋ ಥರ ಆಹಾರವನ್ನು ತೆಗೆದುಕೊಳ್ಬೇಕು, ಹೃದಯ ಚೆನ್ನಾಗಿರೋ ಥರ ಮನಸ್ಥಿತಿ ಇರಬೇಕು, ಓಜಸ್ಸಿಗೆ ಅಂದರೆ ಧಾತುಗಳ ಸಾರ, ಸಪ್ತ ಧಾತುಗಳ ಸಾರ ಓಜಸ್ ಚೆನ್ನಾಗಿ ಬಲವಾಗಿ ಇರೋ ಥರ ನೋಡ್ಕೊಳ್ಳಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ, ಪರಿಹಾರ್ಯ ವಿಶೇಷೇಣ ಮನಸ್ಸೋ ದುಃಖ ಹೇತವ ಅಂತ ಆಚಾರ್ಯ ಚರಕರು ಹೇಳ್ತಾರೆ. ಅಂದರೆ ಮನಸ್ಸಿಗೆ ದುಃಖವನ್ನು ಕೊಡುವಂಥ ಅಂಶಗಳನ್ನು ದೂರ ಇಡಬೇಕು, ಆವಾಗ ಹಾರ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಡಯಟ್ ವಿಷಯದಲ್ಲಿ ನಾವು ನೋಡ್ಕೊಳ್ಬೇಕು, ಡಯಟ್ ಯಾವ್ಯಾವುದು ತೆಗೆದುಕೊಂಡ್ರೆ, ಆಹಾರವನ್ನು ತೆಗೆದುಕೊಂಡ್ರೆ ಹಾರ್ಟಿಗೆ ಶಕ್ತಿ ಚೆನ್ನಾಗಿರುತ್ತೋ ಅನ್ನೇ ಆವಾಗ ಅದನ್ನು ಸರಿಯಾಗಿ ಫಾಲೋ ಮಾಡಬೇಕು. ಜೊತೆಗೆ ನಮ್ಮ ದಿನಚರಿ ಚೆನ್ನಾಗಿರಬೇಕು, ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಳ್ಬೇಕು. ಆಮೇಲೆ ಮನಸ್ಸು ಚೆನ್ನಾಗಿರಬೇಕು. ಹಾಗಾಗಿ ಆಹಾರ, ನಮ್ಮ ದಿನಚರಿ, ಜೊತೆಗೆ ನಮ್ಮ ಮನಸ್ಸು, ಇದು ಮೂರೂ ಚೆನ್ನಾಗಿದ್ದರೆ ಹೃದಯಕ್ಕೆ ಏನೂ ಆಗೋದಿಲ್ಲ, ಹಾರ್ಟ್ ಎಷ್ಟು ವರ್ಷ ಆದರೂ ಗಟ್ಟಿಯಾಗಿರುತ್ತೆ. ಕೇವಲ ನೀವು ರಿಪೋರ್ಟ್ಸ್ ನೋಡಿಕೊಂಡು ಅಥವಾ ಬಿ ಪಿ ನೋಡಿಕೊಂಡು ಇದನ್ನು ಹಾರ್ಟಿಗೆ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ, ಆದರೆ ಅವು ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಡಾಕ್ಟರ್ ಹೇಳಿದ ಹಾಗೆ ಬಿ ಪಿ, ಶುಗರ್ ಮತ್ತು ನಿಮ್ಮ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಇದೆಲ್ಲ ಚೆನ್ನಾಗಿ ಸರಿಯಾಗಿ ಇರೋ ಥರ ನೋಡಿಕೊಳ್ಳಿ. ಧನ್ಯವಾದ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: Radio Sarang 107.8 FM. കേട്ടുണ്ടുള്ളാർ, ഇത് റേഡിയോ സാരംഗ് 107.8 FM, രംഗ രംഗരോ ജീവന. ഇന്നത്തോ ബാരി വിശേഷ കാര്യക്രമത്തേക്ക് എല്ലാവർക്കും കൽബുണറിഞ്ഞു സ്വാഗത. ശ്രോത്രങ്ങളെ, ഇപ്പുറത്തേക്ക് ബാരി അധ്യയന പീഠ സംസ്ഥര തരഫുള്ള നടന്നെങ്കെത്തോ ബാരി നാലാചരണ ഇതരോ കാര്യക്രമത്തിൽ മുണ്ടിയതായോ കർണാടക ജാനപദ വിശ്വവിദ്യാനിലയത്തോ നിവൃത്ത ഉപകുലപതി ഡോക്ടർ കെ ചിന്നപ്പഗൌഡ അയാളുടെ പലക്കങ്ങ് കേട്ടു പറ.
1: ನಾನು ಸ್ವಲ್ಪ ವಿಷಾದದಿಂದ ನಿಂತಿದ್ದೇನೆ ನಿಮ್ಮ ಮುಂದೆ. ಸ್ವಲ್ಪ ಬೇಸರ, ದುಃಖ ಏನು ಅಂದರೆ ನನಗೆ ಬ್ಯಾರಿ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಲ್ಲ ಅಂತ. 68, 69, 70 ವರ್ಷ ಹತ್ತಿರ ಹತ್ತಿರ ಆಗ್ತಾ ಬಂತು, ನನ್ನ ಸುತ್ತಮುತ್ತ ಇರುವ ಒಂದು ಭಾಷೆಯಲ್ಲಿ, ಕನ್ನಡದಲ್ಲಿ ಮಾತಾಡ್ತೇವೆ, ಬೇರೆ ಭಾಷೆಯಲ್ಲಿ ಮಾತಾಡ್ತೇವೆ, ಇಂಗ್ಲೀಷಲ್ಲಿ ಮಾತಾಡ್ತೇವೆ, ಯಾಕೆ ಒಂದು 60-70 ವರ್ಷ ಇದ್ದ ಸಮುದಾಯಗಳ ಜೊತೆಗೇ ಇದ್ದ ಒಬ್ಬ ವ್ಯಕ್ತಿಗೆ ಯಾಕೆ ಒಂದು ಭಾಷೆಯನ್ನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ಅವಕಾಶಗಳು ಯಾಕೆ ಬರ್ತಾ ಇಲ್ಲ ಅಂದರೆ, ಈಗ ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ಅಂತ ನಾನು ಹೇಳ್ತಾ ಇದ್ದಾಗ ಹೇಳಿದೆ ಅವರಿಗೆ, ನೀವು ಯಾರು ಕನ್ನಡದಲ್ಲಿ ಮಾತಾಡಬೇಡಿ, ನೀವು ಬ್ಯಾರಿ ಭಾಷೆಯಲ್ಲೇ ಮಾತಾಡಿದ್ದು, ಬ್ಯಾರಿ ದಿನಾಚರಣೆ, ನಮಗೆ ಅರ್ಥ ಆಗದ್ರೂ ತೊಂದರೆ ಇಲ್ಲ, ಕೂತ್ಕೊಳ್ಳಿ, ಸ್ವಲ್ಪ ಕೇಳಿ, ಅರ್ಥ ಆಗದಿದ್ದರು ಅಂತ ಈ ಮನೋಭಾವ ಬೇಕು ನಮಗೆ. ಬಂದವರು ಆ ಭಾಷೆ ಬಾರದಿದ್ದರೂ ಕೂಡ ಆ ಭಾಷೆಯನ್ನು ಕೇಳಲಿ ಅಂತ. ಹಾಗೆ ನಾನು ಅವರು ಹೇಳಿದ್ದೇನೆ, ನೀವು ಬ್ಯಾರಿ ಭಾಷೆಯಲ್ಲೇ ಮಾತಾಡಿ, ಅರ್ಥ ಆಗ್ತದೆ, ಮಾತಾಡಲಿಕ್ಕಾಗಲ್ಲ. ಅಂದರೆ ಏನಾಯಿತು, ಭಾಷೆಯ ಒಂದು ಶಕ್ತಿಯಷ್ಟೇ ನನಗೆ ಗೊತ್ತಿರೋದು, ಭಾಷೆ ನನಗೆ ಅರ್ಥ ಆಗ್ತದೆ, ಆದರೆ ಆ ಭಾಷೆಯಲ್ಲಿ ಮಾತನಾಡಲಿಕ್ಕಾಗಲ್ಲ. ನಮ್ಮ ನನ್ನ ವಿದ್ಯಾರ್ಥಿಗಳಿಗೆ ನೋಡಿ, ಎಲ್ಲರಿಗೂ ತರಗತಿ ಅದು ಇಂಗ್ಲೀಷಲ್ಲಿ ಮಾಡಿ ಅರ್ಥ ಆಗ್ತದೆ, ಇಂಗ್ಲೀಷಲ್ಲಿ ಮಾತಾಡಿ ಅಂದರೆ ಮಾತಾಡಲಿಕ್ಕಾಗಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದರೆ, ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ನೀನು ಹೇಳು ಅಂತಂದರೆ ಹೇಳಲಿಕ್ಕೆ ಮಾತಾಡಲಿಕ್ಕಾಗಲ್ಲ ಭಾಷೆಯಲ್ಲಿ. ಅಂದರೆ ಇದು ಒಂದು ಶಿಕ್ಷಣದ, ಅದರ ಬಗ್ಗೆ ಹೆಚ್ಚು ವಿಸ್ತಾರಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ತಮಾಷೆಗೆ ಶುರು ಮಾಡುವ. ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಇತ್ತು, ಸಣ್ಣ ಮಗು ಮತ್ತು ತಾಯಿ, ನೋಡಿರ್ಬೋದು, ನೀವು ಕೇಳಿರ್ಬೋದು, ನೋಡಿರ್ಬೋದು. ಅಲ್ಲಿ ತಾಯಿ ಕೇಳ್ತಾಳೆ ಆ ಮಗುವಿಗೆ, ಆಯ್ತಲ್ಲ ಓದಿಯಲ್ಲ, ಆಯ್ತಾ ನಿನಗೆ ಅಂತ. ಆ ಮಗು, ಆಯಿತು ನಾನೆಲ್ಲ ಓದಿ, ಆಯಿತು ಎಲ್ಲ ಆಯಿತು ಅಂತ. ಹಾಗೆ ನನಗೆ ಪ್ರಶ್ನೆ ಕೇಳ್ತೇನೆ ಅಂತ ತಾಯಿ ಆ ಮಗುವಿಗೆ, ಸಣ್ಣ ಮಗು ಭಾಳ ಇನ್ನೋಸೆಂಟ್ ಬೇಬಿ, ಒಂದು ಪ್ರಶ್ನೆ ಕೇಳ್ತಾಳೆ, ಕಾವೇರಿ ಯಾವ ಸಂಧಿ, ವ್ಯಾಕರಣದಲ್ಲಿ ಸಂಧಿ ಸಮಾಸ ಎಲ್ಲ ಬರ್ತಾ ನೋಡಿ, ಕಾವೇರಿ ಯಾವ ಸಂಧಿ ಅಂತ. ಆಗ ಮಗು ಉತ್ತರ ಕೊಡ್ತದೆ, ಎಷ್ಟು ಚಂದ ಕಾವ್ಯದಾಗೆ ನನಗೆ ಕಂಡಿತ್ತು, ತಮಿಳುನಾಡಿಗೆ ಅದು ಆಗಮ ಸಂಧಿ, ತಮಿಳುನಾಡಿಗೆ ಅದು ಆಗಮ ಸಂಧಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ. ಯಾಕೆ ನೀರು ಹೋಗುದು ನೋಡಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ, ದೆಹಲಿಯ ಸುಪ್ರೀಂ ಕೋರ್ಟಿಗೆ ಅದು ಆದೇಶ ಸಂಧಿ. ಅವರು ಆದೇಶ ಕೊಡ್ತಾ ಇದ್ದಾರೆ, ನಮಗೆ ನೀರು ಹೋಗ್ತಾ ಉಂಟು, ಅಲ್ಲಿ ನೀರು ಬರ್ತಾ ಉಂಟು, ಅಲ್ಲಿ ಆದೇಶ ಕೊಡ್ತಾ ಇದ್ದಾರೆ. ಎಷ್ಟು ಚಂದ ಇದೆ ನೋಡಿ ಈ ಭಾಷೆ, ಒಂದು ಭಾಷೆ ಎಷ್ಟು ಚಂದ. ನೀವು ಸಂಧಿ ಮರೆತು ಬಿಡಿ, ವ್ಯಾಕರಣ ಮರೆತು ಬಿಡಿ, ಕಾವೇರಿ ಅಂದರೆ ಒಂದು ಯಾವ ಸಂಧಿ, ಕಾವು ಏರಿ ನಾವು ಅದನ್ನು ಅದು ಬಿಡಿ. ಆ ಮಗು ಕೊಡುವ ಮೂರು ವಾಕ್ಯಗಳಲ್ಲಿ ಒಂದು ಭಾಷೆಯ ಒಂದು ಕಾವ್ಯಾತ್ಮಕತೆ, ಭಾಷೆಯನ್ನು ಹೇಗೆ ಸೃಜನಶೀಲವಾಗಿ ಕ್ರಿಯೇಟಿವ್ ಆಗಿ ಬಳಸಬಹುದು ಒಂದು, ಇದು ಸಣ್ಣ ಉದಾಹರಣೆ ನಾನು ಕೊಡುವುದು. ಹುಬ್ಬಳ್ಳಿಗೆ ಹೋಗಿ, ಉತ್ತರ ಕರ್ನಾಟಕಕ್ಕೆ ಹೋಗಿ, ಅವ ಸೈಕಲ್ ತುಳಿಯೋಕೆ ಹತ್ಯಾನ ಅಂತ, ಸೈಕಲ್ ತುಳಿಯೋಕೆ ಹತ್ಯಾನ, ಮರ ಇಳಿಯೋಕೆ ಹತ್ಯಾನ, ಮತ್ತೆ ಮರ ಅಂದರೆ ಇಳಿಯೋದಕ್ಕೆ ಮರ ಹತ್ತಿದ್ದಾನೆ ಅಂತ, ಅವ ಮರ ಇಳಿಯೋಕೆ ಹತ್ಯಾನ. ಉತ್ತರ ಕರ್ನಾಟಕ ಚಂದ ಉಂಟು ನೋಡಿ ಆ ಭಾಷೆದು, ಅವ ಸೈಕಲ್ ತುಳಿಯೋಕೆ ಹತ್ಯಾನ ಅಂದರೆ ಸೈಕಲ್ ತುಳಿತಾ ಇದ್ದಾನೆ ಹೊರಟಿದ್ದ ಅಂತ. ನೀವು ಧಾರವಾಡಕ್ಕೆ ನಾನು ಆಚೆ ಕಡೆ ಹೋದಾಗ ಒಂದು ಹೀಗೆ ನೋಡಿದೆ, ಒಂದು ಬೋರ್ಡ್ ಇತ್ತಲ್ಲಿ, ನೋಡ್ತಾನೆ ಕಾರಾಕೇರಾ ಸೆಂಟರ ಅಂತ ಉಂಟು. ನಾನೆಂಥ ಕಾರದ ಅಂಗಡಿ ಇದು ಅಂತ ಹೀಗೆ ನೋಡಿದೆ, ಕಾರಾಕೇರಾ ಸೆಂಟರ ಅಂತ. ಅದು ನಿಜವಾಗಿ ಇಂಗ್ಲೀಷಿನ ಕಾರ್ ಕೇರ್ ಸೆಂಟರ್, ಕಾರ್ ಕೇರ್ ಸೆಂಟರ್ ಅನ್ನ ಕಾರಾಕೇರಾ ಸೆಂಟರ. ಒಂದು ಭಾಷೆಯನ್ನ ಇದು ನೋಡಿದರೆ ಅದನ್ನು ಹೇಗೆ ಬಗ್ಗಿಸಿಕೊಳ್ತಾರೆ ಒಂದು ಭಾಷೆಯನ್ನು ಅಂತ. ಇದೆಲ್ಲ ಒಂದು ಬೇರೆ ಬೇರೆ ನಮಗೆ ಅರ್ಥ ಆಗಲಿ ಆಗದಿರಲಿ ಅಪರಿಚಿತ ವಲಯದ ಒಂದು ಭಾಷೆಯನ್ನು ನಾವು ಬಹಳ ಕುತೂಹಲದಿಂದ ನೋಡಬೇಕಾದ ಸಂಗತಿಗಳನ್ನು ಹೇಳ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟು ಒಂದು ಎರಡು ಮೂರು ವಾಕ್ಯಗಳನ್ನು ಹೇಳ್ತೇನೆ ನಾನು. ಮೊದಲನೆಯ ವಾಕ್ಯ ನನ್ನ ಇವತ್ತಿನ ಮಾತಿನ ಸಾರಾಂಶ ಇದು. ಮೊದಲನೆಯ ಮಾತು, ಯಾವನೇ ಆಗಲಿ, ಯಾರೇ ಒಬ್ಬ ವ್ಯಕ್ತಿ ತನ್ನ ಭಾಷೆಯನ್ನು ಪ್ರೀತಿಸುವವನು ಮತ್ತೊಂದು ಭಾಷೆಯನ್ನು ದ್ವೇಷಿಸಲಾರ, ದ್ವೇಷಿಸಬಾರದು. ತನ್ನ ಭಾಷೆಯನ್ನು ನಂದು ತುಳು ಮಾತ್ರ. ನಾವು ಕನ್ನಡ ಮಾತಾಡ್ತೇವೆ, ಬೇರೆ ಭಾಷೆಯೇ ಮಾತಾಡ್ತೇವೆ, ಸಾಂದರ್ಭಿಕ ಬೇರೆ ಬೇರೆ ಕಾರಣಗಳಿಗಾಗಿ. ನನ್ನ ಮೊದಲ ಪ್ರಯಾರಿಟಿ ಯಾವುದು? ತುಳು. ತುಳು ನನ್ನ ಮೊದಲ ಪ್ರಯಾರಿಟಿ, ಅಂದರೆ ಆದ್ಯತೆ. ಅದು ನನ್ನ ಕುಟುಂಬದ, ನನ್ನ ಸಮುದಾಯದ ಭಾಷೆ. ಅದು ಒಂದು ಕುಟುಂಬದ ಸಂಬಂಧದ ಒಳಗಡೆ ಇರುವ ಪ್ರೀತಿಯ ಒಂದು ಭಾಗ ಅದು. ಅದನ್ನು ಹೆಚ್ಚು ವಿಸ್ತರಿಸಲಿಕ್ಕೆ ಸಮಯ ಇಲ್ಲ ನನಗೆ. ಹಾಗಾಗಿ ನನ್ನ ಮೊದಲನೆಯ ವಾಕ್ಯ ನಾವು ನೆನಪಿಟ್ಟುಕೊಳ್ಬೇಕಾದದ್ದು, ಒಬ್ಬ ವ್ಯಕ್ತಿ, ನಾವು ಯಾರೇ ಆಗಲಿ, ನಮ್ಮ ಭಾಷೆಯನ್ನು ಪ್ರೀತಿಸುವವರು ಮತ್ತೊಂದು ಭಾಷೆಯನ್ನು ದ್ವೇಷಿಸುವುದಿಲ್ಲ, ದ್ವೇಷಿಸಬಾರದು. ಇದು ಒಂದನೆಯ ಮಾತು. ಎರಡನೆಯ ಮಾತು, ನಮ್ಮ ಭಾಷೆ, ನಮ್ಮ ದೇವರು, ನಮ್ಮ ಆಚರಣೆಗಳು, ಒಟ್ಟಾರೆ ನಮ್ಮ ಸಂಸ್ಕೃತಿ ಇದೆಯಲ್ಲ, ಸಂಸ್ಕೃತಿಗಳು, ಕಲ್ಚರ್ಸ್ ನಿಂತುಕೊಳ್ಳುವ, ಇದು ಜನರನ್ನು ಜೋಡಿಸ್ತದೆಯೇ ಹೊರತು ಜನರನ್ನು ಬೇರ್ಪಡಿಸುವುದಿಲ್ಲ, ಬೇರ್ಪಡಿಸಬಾರದು. ಭಾಷೆ, ಜಾತಿ, ಧರ್ಮ, ದೇವರು, ಇವುಗಳು ಯಾವುದೂ ಕೂಡ ಮನುಷ್ಯರನ್ನು ಸೇರಿಸಬೇಕೆ, ಜೋಡಿಸಬೇಕೇ ಹೊರತು ಜನಗಳನ್ನು ಪರಸ್ಪರ ಪ್ರೀತಿಸುವ ಹಾಗೆ ಮಾಡಬೇಕೇ ಹೊರತು ಆ ಭಾಷೆಗಳು ದ್ವೇಷಿಸುವುದಕ್ಕಿರುವುದು ಅಲ್ಲವೇ ಇಲ್ಲ. ನೀವು ಮೂಲಭೂತವಾಗಿ ನೋಡಿ, ಯಾವ ಭಾಷೆ ದ್ವೇಷಿಸುತ್ತ ಕಲಿಸ್ತದೆ, ಯಾವ ಧರ್ಮ ದ್ವೇಷಿಸ್ತಕ್ಕೆ ಹೇಳ್ತದೆ ಹೇಳಿ? ಯಾವ 100 ಬಾರಿ 1000 ಬಾರಿ ಕೇಳಿದ್ದೇವೆ, ಧರ್ಮ ದೇವರು ಎಲ್ಲ ಮನುಷ್ಯನ ಒಳಿತಿಗಾಗಿಯೇ ಇರುವುದು, ಮನುಷ್ಯರನ್ನು ಪ್ರೀತಿಸುವಂತಲೇ ಹೇಳುವುದು. ಜಗತ್ತಿನ ಯಾವ ಧರ್ಮ ದೇವರು ನನಗೆ ಗೊತ್ತಿದ್ದಾಗೆ ಮತ್ತೊಬ್ಬರನ್ನು ಕೊಲ್ಲು ಅಂತ ಹೇಳುವುದಿಲ್ಲ, ಹೇಳುವುದರ ಧರ್ಮವಲ್ಲ ದೇವರು ಅಲ್ಲ. ಅದು ಇಷ್ಟು ಕ್ಲಿಯರ್ ಕಟ್ ಸ್ಫಟಿಕದಷ್ಟು ಸಹ ನಮಗೆ ಗೊತ್ತಿದೆ. ಭಾಷೆಯ ಕಾರಣಕ್ಕೆ ದ್ವೇಷಿಸಬೇಕಾಗಿಲ್ಲ, ಜಾತಿಯ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ, ಧರ್ಮದ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ ಅಂತ ಸ್ಫಟಿಕದಷ್ಟು ನಾವು ಹೇಳ್ತೇವಲ್ಲ, ಅಷ್ಟು ಕ್ಲಿಯರ್ ಇದೆ ಅದು. ಆದರೆ ಇದು ಗೊತ್ತಿದ್ದೂ ಕೂಡ ನಾವು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ, ಅದು ಜೋಡಿಸ್ತದೆ ಅಂತ ಹೇಳಿಯೂ ಕೂಡ ನಮ್ಮಲ್ಲಿ ಕೆಲವೊಮ್ಮೆ ನೋಡಿ, ಒಂದು ಭಾಷಾ ಸಮುದಾಯ ಇನ್ನೊಂದು ಭಾಷಾ ಸಮುದಾಯದ ಮೇಲೆ ಬಹಳ ಕೆಟ್ಟ ಬೆಳವಣಿಗೆ. ಅದು ನಾನು ತೀವ್ರವಾಗಿ ವಿರೋಧಿಸುವ ಅಂಶ. ಅದು ಬಹಳ ಡೆಮೋಕ್ರೆಟಿಕ್ ಒಂದು ಭಾಷೆ, ಬಹಳ ಪ್ರಜಾಸತ್ತಾತ್ಮಕವಾಗಿರ್ತದೆ ಒಂದು ಭಾಷೆ, ಇಟ್ಸ್ ಎ ವೆರಿ ಡೆಮೋಕ್ರೆಟಿಕ್ ಲ್ಯಾಂಗ್ವೇಜ್. ಅದನ್ನು ನಾವು ಕಟ್ಟಿದ್ದು ಹೇಳ್ತಾರೆ ನೋಡಿ. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ನೀವು ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಭಾಷೆ ಇದು ಕಲ್ಪಿಸು, ಬರೇ ಕಲ್ಪಿಸೋಕೆ ಅಸಾಧ್ಯ. ಭಾಷೆ ಒಂದು ಇಲ್ಲದೆ ಇರ್ತಾ ಇದ್ರೆ, ಭಾಷೆ ಒಂದು ಇಲ್ಲದ ಸ್ಥಿತಿಯೊಂದನ್ನು ಕಲ್ಪಿಸಿಕೊಳ್ಳಿ ನೀವು. ಈ ಕರೆಕ್ಟ್ ಇಮೋಜ್, ಯಾಕೆ ನಮಗೆ ಭಾಷೆ ಇರುವುದರಿಂದ ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ನಾವು ಭಾಷೆ ಒಂದು ಬೆಳಕು, ಭಾಷೆ ಒಂದು ಜ್ಞಾನ, ಭಾಷೆ ಒಂದು ಬದುಕು. ಇಂಥ ಭಾಷೆಯನ್ನು ಇಟ್ಟುಕೊಂಡು ಇಲ್ಲೊಂದು ಪದ ಬಳಸ್ತೇನೆ ನಾನು. ನಮ್ಮಲ್ಲಿ ಎರಡು ಪದ ಇದೆ, ಒಂದು ಭಿನ್ನತೆ, ಮತ್ತೊಂದು ವಿರೋಧ ಅಂತ. ಭಿನ್ನತೆ, ವಿರೋಧ, ಒಂದು ಡೈವರ್ಸಿಟಿ, ಭಿನ್ನ ಭಿನ್ನ ಭಿನ್ನ ಭಿನ್ನ ಹೇಳ್ತೇವೆ ನಾವು. ಅನೇಕ ಭಾಷೆಗಳಿವೆ, ಅನೇಕ ಸಂಸ್ಕೃತಿಗಳಿವೆ, ಅನೇಕ ಜೀವನ ಕ್ರಮಗಳಿವೆ, ಎಲ್ಲ ಹಲವು, ಬಹುತ್ವ. ಇದು ನಾವು ಗೌರವಿಸಬೇಕಾದ, ಕಾಪಾಡಿಕೊಳ್ಳಬೇಕಾದ ಆದ್ಯತೆ ಇದು. ಈ ಬಹುತ್ವ ಎನ್ನುವುದಿದೆಯಲ್ಲ, ಇದು ಒಂದು ಶಕ್ತಿ, ಇಟ್ಸ್ ಎ ಸ್ಟ್ರೆಂಗ್ತ್, ಅದು ವೀಕ್ನೆಸ್ ಅಲ್ಲ. ಅದು ಬಹುಭಾಷೆಗಳು ನಮ್ಮ ದೇಶದ ಶಕ್ತಿ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ನೀವು ಕಲ್ಪಿಸಿಕೊಳ್ಳಿ, ಇವತ್ತೊಂದು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದ ಮೇಲೆ ಎಷ್ಟು ಜನ ಬ್ಯಾರೆ ಭಾಷೆಯಲ್ಲಿ ಮಾತಾಡ್ತಾರೆ, ವೇದಿಕೆ ಮೇಲೆ ಮಾತಾಡ್ತಾರೆ, ಹಾಡ್ತಾರೆ. ಬಹುಭಾಷಾ ಕವಯಿತ್ರಿ ಇದ್ದಾರೆ ಇಲ್ಲಿ, ಲೇಖಕಿ ಇದ್ದಾರೆ ಇಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾರೆ. ಅಂತಂದರೆ ಬಹುಭಾಷೆಗಳನ್ನು ಪ್ರೀತಿಸುವ ಮನಸ್ಸಿದ್ದರೆ ಮಾತ್ರ ಇದು ಸಾಧ್ಯ. ಬಹುಭಾಷೆಗಳನ್ನು ಪ್ರೀತಿಸುವಂತಹ ಇದ್ದರೆ ಅದು ಮಾತ್ರ ಬಹುಭಾಷೆಗಳು. ಹಾಗಾಗಿ ನಾವು ಏನು ಬೇರೆ ಬೇರೆ ಭಾಷೆಗಳು ಇರುವ ಒಂದು ಒಂದು ಸಂದರ್ಭದಲ್ಲಿ ನಾನು ಇದನ್ನು ಹೇಳ್ತಿದ್ದೆ, ಭಿನ್ನತೆ ಮತ್ತು ವಿರೋಧ ಅಂತ, ವೈವಿಧ್ಯ. ಇನ್ನೊಂದು ವಿರೋಧ, ಭಿನ್ನತೆ ಬೇರೆ, ಭಿನ್ನವಾಗಿ ಆಲೋಚನೆ ಮಾಡೋದು ಬೇರೆ, ವಿರೋಧ ಬೇರೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ನನಗಿಂತ ಒಬ್ಬ ಭಿನ್ನವಾಗಿ ಹೇಳಿದರೆ ಅವನು ನನಗೆ ವಿರೋಧಿ ಅಂತ ಹೇಳುವುದು.

ವಿವರಿಸಲಿಕ್ಕೆ ಆಗ್ತಾ ಇಲ್ಲ ನನಗೆ. ಭಾಷೆ ಅಂದರೆ ಕೇವಲ ಪದಗಳ ಒಂದು ಬಳಕೆ ಅಲ್ಲ, ಅದು ಅದರ ಹಿಂದೆ ಒಂದು ಆಲೋಚನಾ ಕ್ರಮ ಇದೆ. ಒಂದೊಂದು ಭಾಷೆ ಹಿಂದೆ ಕೂಡ ಒಂದು ಲೋಕದೃಷ್ಟಿ ಒಂದು ಪದ ಉಂಟು, ವರ್ಲ್ಡ್ ವ್ಯೂ ಅಂತ ಹೇಳ್ತೇವೆ ನಾವು ಸಂಸ್ಕೃತಿ ಅಧ್ಯಯನದಲ್ಲಿ. ಒಂದು ವರ್ಲ್ಡ್ ವ್ಯೂ ಉಂಟು, ಲೋಕ ಹೇಗೆ ಅಸ್ತಿತ್ವಕ್ಕೆ ಬಂತು ಎನ್ನುವಲ್ಲಿಂದ ಈ ಲೋಕದ ಎಲ್ಲ ಜೀವರಾಶಿಗಳು ಹೇಗೆ ಉತ್ಪನ್ನಗೊಂಡು ಎನ್ನುವಲ್ಲಿವರೆಗೆ ಪ್ರತಿ ಸಮುದಾಯಗಳು ಕೂಡ ಅವರದ್ದೇ ಆದ ಒಂದು ಆಲೋಚನಾ ಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದು ದೊಡ್ಡ ವಿಷಯ ಅದು, ಅದಿರಲಿ. ಹಾಗಾಗಿ ನೋಡಿ, ನಮ್ಮಲ್ಲಿ ನೋಡಿ, ನಾನು ಹೇಳಿದ್ದನ್ನೇ ಎಲ್ಲರೂ ಒಪ್ಪುವುದಾದರೆ ಮತ್ತೆ ಅದಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ನಾವು ನೀನು ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ, ಆದರೆ ಗೌರವಿಸ್ತೇನೆ. ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ, ಆದರೆ ನಿನ್ನ ವಿಚಾರವನ್ನು ನಾನು ಗೌರವ ಇದು ಇದು ಇದು ಇದು ಬಹಳ ಮುಖ್ಯ. ಇಲ್ಲ, ನಿನ್ನ ವಿಚಾರ ಒಪ್ಪುವುದಿಲ್ಲ, ಹಾಗೆ ನನಗೆ ನೀನು ವಿರೋಧಿ, ಇದು ಬೇರೆ. ಇದು ಡೇಂಜರಸ್ ಸ್ಟೆಪ್. ಇದು ಅಲ್ಲಿ ಏನಾಗುತ್ತದೆ, ಹಿಂಸೆ ಆರಂಭ ಆಗುತ್ತೆ, ಆಕ್ರಮಣ ಆರಂಭ ಆಗುತ್ತೆ, ದೌರ್ಜನ್ಯ ಆರಂಭ ಆಗುತ್ತೆ. ನೀವು ಬೇರೆ ಬೇರೆ ಮಾತುಗಳನ್ನು ಧ್ವನಿಗಳನ್ನು ಸಹಿಸಿಕೊಂಡ್ರೆ ಆಗೇನಾಗುತ್ತೆ, ಸಹನೆ, ಸಂಸ್ಕೃತಿಗಳ ಸಮನ್ವಯ, ಸಂಘರ್ಷ ಇರ್ತದೆ, ಕಾನ್ಫ್ಲಿಕ್ಟ್ ಇಲ್ಲದೆ ಇರ್ತದೆ ಬದುಕಿನಲ್ಲಿ. ಕಾನ್ಫ್ಲಿಕ್ಟ್ ಇರ್ತದೆ, ಆಮೇಲೆ ಒಂದು ಸಮನ್ವಯಕ್ಕೆ ನಾವು ಬರ್ತೇವೆ, ಒಂದು ಸಾಮರಸ್ಯದ ಬದುಕಿಗೆ ನಾವು ಬರ್ತೇವೆ. ಅದು ನಾವು ಕಲಿತು ವಾಸ್ತವಿಕವಾಗಿ ಭಾಷಾ ದಿನಾಚರಣೆಯ ಮೂಲಕ ನಾವು ನಮ್ಮ ಭಾಷೆಯನ್ನು ಪ್ರೀತಿಸುವ, ಇತರ ಭಾಷೆಗಳನ್ನು ಕೂಡ ಗೌರವಿಸುವ, ಮತ್ತು ಸಾಧ್ಯ ಆದರೆ ಅದಕ್ಕೆ ನಾನು ಹೇಳಿದ್ದು, ಅಯ್ಯೋ ನನಗೆ ನಿಮ್ಮ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಬೇಜಾರಾಗ್ತದೆ ಅಂತ. ಕೇರಳದಲ್ಲಿ ಕಾಸರಗೋಡಿನಲ್ಲಿ ಕೆಲವು ಕಾರ್ಯಕ್ರಮಕ್ಕೆ ಹೋದೆ ನಾನಲ್ಲಿ, ಗಮನಿಸಿರ್ಬೋದು ಅಲ್ಲಿಗೊಂದು ಹೊಸ ಟ್ರೆಂಡ್ ಬಂದಿದೆ. ಅಲ್ಲಿ ಅಂದರೆ ಕನ್ನಡದವ್ರು ಹೋಗ್ತಾರೆ, ತುಳುವವರು ಹೋಗ್ತಾರೆ, ಹವ್ಯಕದವ್ರು ಹೋಗ್ತಾರೆ, ಮಲಯಾಳಿಗಳು ಇಲ್ಲಿ ಎಲ್ಲರೂ ಹೋಗ್ತಿರ್ತಾರೆ. ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದಲ್ಲ ನಿಮಗೆ ಯಾವ ಭಾಷೆಯಲ್ಲಿ ಬೇಕಾದ್ರೆ ಮಾತಾಡಿ, ಮೂರು ನಾಲ್ಕು ಭಾಷೆಗಳಲ್ಲಿ ಕಾರ್ಯಕ್ರಮಗಳು. ಅಂದರೆ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾನು ಹೋದರೆ ನಾನು ನೀವು ತುಳುವಲ್ಲಿ ಮಾತಾಡಿ ಅಥವಾ ಕನ್ನಡದಲ್ಲಿ ಮಾತಾಡಿ, ಬೇಕಾದರೆ ಸ್ವಲ್ಪ ಇಂಗ್ಲೀಷಲ್ಲಿ ಬೇಕಾದ್ರೆ ಹೇಳಿ ಅರ್ಥ ಆಗುವ ದೃಷ್ಟಿಯಿಂದ ಅಥವಾ ಕನ್ನಡದಲ್ಲಿ ಹೇಳಿ ಅಂತ. ಎಷ್ಟು ಸಂತೋಷ ಆಗ್ತಾ ಗೊತ್ತುಂಟ ಕೇಳಲಿಕ್ಕೆ, ಒಂದು ವೇದಿಕೆಯಲ್ಲಿ ಮೂರು ನಾಲ್ಕು ಭಾಷೆಗಳಲ್ಲಿ ಒಟ್ಟು ನಿಂತು. ಇದು ವಿದೇಶಗಳಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅವರು ಕೇಳ್ತಾರೆ, ನೀವು ವೆರ್ ಆರ್ ಯು ಫ್ರಮ್ ಹೋದಾಗ ಕೇಳ್ತಾರೆ, ನಾನು ಜರ್ಮನಿಗೆ ಹೀಗೆ ಹೋದಾಗ ಎಲ್ಲ ಕೇಳ್ತಾರೆ, ಫಿನ್ಲ್ಯಾಂಡಿಗೆಲ್ಲ ಹೋದಾಗ ಕೇಳ್ತಾರೆ, ಜಪಾನಿಗೆಲ್ಲ ಹೋದಾಗ ವೆರ್ ಆರ್ ಯು ಫ್ರಮ್, ನಾನು ಹೀಗೆ ಇಲ್ಲಿಗೆ ಬಂದದ್ದು, ಹೌ ಮೆನಿ ಲ್ಯಾಂಗ್ವೇಜಸ್, ನೀವು ಎಷ್ಟು ಭಾಷೆಯನ್ನು ಮಾತಾಡ್ತೀರಿ ಅಂತ. ನಾನು ಹೇಳೋದೊಂದು ಒಂದು ಎರಡು ಮೂರು ನಾಲ್ಕು ಭಾಷೆಗಳು ಸಹಜವಾಗಿ ನಮ್ಮ ಮಕ್ಕಳಿಗೆ ಬರ್ತದೆ. ಈಸ್ ಇಟ್ ಸೋ? ಒಂದು ಮಗು ಹುಟ್ಟಿದ ಒಂದು ಪರಿಸರದಿಂದಲೇ ಮೂರು ನಾಲ್ಕು ಭಾಷೆಗಳನ್ನು ಕಲಿತುಕೊಳ್ಳುವ ಅವಕಾಶ ಇರುವ ಸಂದರ್ಭಗಳನ್ನು, ಅಂಥ ಒಂದು ಸನ್ನಿವೇಶಗಳನ್ನು ನಾವು ಉಳಿಸಿಕೊಳ್ಳಬೇಕೇ ಹೊರತು ಅದನ್ನು ನಾಶ ಮಾಡುವುದಲ್ಲ, ಭಿನ್ನತೆಯನ್ನು ವಿರೋಧಿಸುವುದಲ್ಲ, ದ್ವೇಷಿಸುವುದಲ್ಲ. ಹಾಗಾಗಿ ಭಾಷೆ ನಮಗೆ ಕಲಿಸಬೇಕಾದದ್ದು ಸಹನೆಯನ್ನು, ಭಾಷೆ ನಮಗೆ ಕಲಿಸಬೇಕಾದದ್ದು ಪ್ರೀತಿಸುವುದನ್ನು, ಒಟ್ಟಿಗೆ ಬದುಕುವುದನ್ನು. ಭಾಷೆ ಒಂದು ಭಿನ್ನ ಭಾಷೆಯೇ ಹೊರತು ಅದು ಒಂದು ಭಾಷೆಗೆ ಮತ್ತೊಂದು ಭಾಷೆಗೆ ವಿರೋಧ ಅಲ್ಲ. ಇದು ನಾವು ನೆನ್ಪಿಟ್ಟುಕೊಳ್ಳಬೇಕಾದ ಬಹಳ ಮುಖ್ಯವಾದ. ಹಾಗಾಗಿ ನಾನು ಅದಕ್ಕೆ ಹೇಳ್ತಾ ಇರೋದು, ಯಾವ ಭಾಷೆಯಲ್ಲಿ ಬೇಕಾದರೂ ಮಾತಾಡಿ, ಕೇಳುವ ನಾವು ಅರ್ಥ ಆಗುವಷ್ಟು ಅರ್ಥ ಆಗ್ತದೆ. ಕನಿಷ್ಠ ಒಂದು ಆಯ್ತಪ್ಪ, ನೀವು ಕ್ಲಾಸಿಕಲ್ ಮ್ಯೂಸಿಕ್ಗೆ ನಮ್ಮಲ್ಲಿ ನಾವು ಹೇಳುವ ಒಂದು ಕ್ಲಾಸಿಕಲ್ ಮ್ಯೂಸಿಕ್ಗೆ ಹೋಗ್ತೀರಿ ನೀವು, ಎಷ್ಟು ಜನಕ್ಕೆ ರಾಗ ತಾಳ ಗೊತ್ತುಂಟು? ಕೇಳುವುದಿಲ್ಲ, ಸುಮ್ಮನೆ ತಲಗಿಯುದು. ಕೇಳು, ಭರತನಾಟ್ಯಕ್ಕೆ ಹೋಗ್ತಾರೆ, ಎಂಥ ಮುದ್ರೆಗಳು ಅರ್ಥ ಆಗ್ತದಾ ಯಾರಿಗೆ? ಆದರೆ ನೋಡ್ತೇವೆ ಕೇಳ್ತೇವೆ ಅಂದರೆ, ಒಂದು ಭಾಷೆ ಅಥವಾ ಒಂದು ಕಲೆ ಸಂವಹನ ಆಗುವುದಕ್ಕೆ ಅದರ ಸಂಜ್ಞೆಗಳು ಪರಿಭಾಷೆಗಳು ಗೊತ್ತು ಬೇಕಾಗುವುದಿಲ್ಲ. ದಯವಿಟ್ಟು ಗಮನಿಸಿ, ಒಂದು ಭಾಷೆ ನಿಮಗೆ ಸಂವಹನ ಆಗಬೇಕಾದರೆ ಅದರ ಪೂರ್ತಿ ನಿಮಗೆ ಅದರ ವ್ಯಾಕರಣ ಗೊತ್ತಿರಬೇಕು ಅಂತಿಲ್ಲ. ಪದಗಳು ನೀವು ನಂಬುತ್ತಿರೋ ಇಲ್ಲೋ, ಒಂದು ಭಾಷೆಯಲ್ಲಿ ಮಾತನಾಡುವುದಕ್ಕೆ 300-400 ಶಬ್ದಗಳು ಸಾಕಂತೆ. ಕೇವಲ ನಾವು ಒಂದು 300-400 ಭಾಷೆಗಳು ಮ್ಯಾಕ್ಸಿಮಮ್, ಒಂದು 500 ಹೆಚ್ಚಂದರೆ ಅಷ್ಟು ಪದಗಳು ಗೊತ್ತಿದ್ದರೆ ಆ ಭಾಷೆಯಲ್ಲಿ ಮಾತಾಡಲಿಕ್ಕೆ ಆಗ್ತದೆ ಅಂತಂದೆ. ಅದು ನಾನು ಹೇಳ್ತಿರೋದು, ನಾನು ಮುಖ್ಯವಾಗಿ ನನ್ನ ಎಳೆಯ ಮನಸ್ಸುಗಳಿಗೆ ಹೇಳುವಂಥದ್ದು, ಭಾಷೆಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ದೇವರ ಕಾರಣಕ್ಕೆ ನಾವು ಹತ್ತಿರ ಬರಬೇಕು ನಮ್ಮನ್ನೋದು. ಅದರ ಸ್ಪಿರಿಟ್, ಅದರ ಶಕ್ತಿ ಇರುವುದೇ ಅದು ಅಂತ ಹೇಳುವಂಥದ್ದು ಒಂದು ಮುಖ್ಯವಾದ ಭಾಗ. ಮೂರನೆಯ ಮಾತು ನಾನು ಹೇಳುವಂಥದ್ದು, ಒಂದು ಸರಳ ಪ್ರಶ್ನೆ ಕೇಳ್ತೇನೆ ನಾನು. ನನ್ನದು ತುಳು, ನಿಮ್ಮದು ಬ್ಯಾರಿ ಭಾಷೆ. ನನ್ನ ತುಳುವನ್ನು ನಾನಲ್ಲದೆ ಮತ್ತೆ ಯಾರು ಕಾಪಾಡುವುದು? ಸರಳ ಪ್ರಶ್ನೆ ಇದು. ನಿಮ್ಮ ಅಂತ ಹೇಳುವ ಅರ್ಥದಲ್ಲಿ ನಿಮ್ಮ ಬ್ಯಾರಿ ಭಾಷೆಯನ್ನು ನೀವಲ್ಲದೆ ಮತ್ತೆ ಯಾರು? ಅಮೇರಿಕದವ್ರು ಬರ್ತಾರ? ಇಸ್ ಆಸ್ ಸಿಂಪಲ್ ಆಸ್ ದಟ್. ಸರಳ ಪ್ರಶ್ನೆ ಇದು. ನಿಮ್ಮ ಇಂಗ್ಲೀಷಿನವರು ಬಂದು, ಅಮೇರಿಕದವರು ಬಂದು, ಯುರೋಪಿನವರು ಬಂದು, ಬೇರೆಯವರು ಬಂದು, ನಮ್ಮ ಭಾಷೆಯನ್ನು ನಾವು ಸಂರಕ್ಷಿಸಬೇಕು, ನಾವು ಪೋಷಿಸಬೇಕು ಎನ್ನುವುದು ಒಂದು ನೆಲೆ.
ಅದರ ಮುಖ್ಯವಾದ ಭಾಗ

0: ಹಾಗಾದರೆ ಸರಕಾರಕ್ಕೆ ಆಡಳಿತಕ್ಕೊಂದು ಜವಾಬ್ದಾರಿ ಇಲ್ಲವೋ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅಕಾಡೆಮಿಗಳು ಯಾಕೆ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೊಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅಂತ ಬೇಕು. ಯಾವಾಗಲೂ ಕೂಡ ವಿದ್ವಾಂಸರನ್ನು ಒಟ್ಟು ಸೇರಿಸಿ ಕೃತಿರಚನೆಗಳನ್ನು ಮಾಡಿಸುವಂಥದ್ದು, ಟ್ರಾನ್ಸ್ಲೇಷನ್ಸ್ ಮಾಡಿಸುವಂಥದ್ದು, ಅದು ಶೈಕ್ಷಣಿಕ ಅಕಾಡೆಮಿಕ್ ವರ್ಕ್. ಅದು ನಿಮ್ಮ ಭಾಷೆಯ ಶಕ್ತಿಯನ್ನು, ಸಾಹಿತ್ಯವನ್ನು ಬೇರೆಯ ಓದುಗರಿಗೆ, ಬೇರೆಯವರಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕು. ನಮಗೆ ಮಾಡಲಿಕ್ಕಾಗಲ್ಲ. ನಾವು ಮಾತಾಡ್ತೇವೆ, ನಾವು ಬಳಸ್ತೇವೆ, ವಿ ನೋ ಹೌ ಟು ಯೂಸ್ ಇಟ್, ನಿತ್ಯ ಬಳಸ್ತೇವೆ. ಆದರೆ ನಮಗೆ ಅದನ್ನು ಮತ್ತೊಬ್ಬ ನಮ್ಮ ಭಾಷೆಯ ಐಡೆಂಟಿಟಿ ಅಥವಾ ನಮ್ಮ ಭಾಷೆಯ ಅನನ್ಯತೆಯನ್ನು ಬೇರೆಯವರಿಗೆ ತಿಳಿಸಬೇಕಾದ್ರೆ ಅದಕ್ಕೆ ಸಾಂಸ್ಥಿಕ ಕೆಲಸ ಬೇಕು, ಅದಕ್ಕೆ ಅಕಾಡೆಮಿಗಳು ಬೇಕು, ಸರ್ಕಾರದ ಸಹಾಯ ಬೇಕು. ಅದನ್ನು ನಾನು ಹೇಳ್ತಿರೋದು ಕಲ್ಚರಲ್ ಲ್ಯಾಂಗ್ವೇಜ್ ಪಾಲಿಸಿ ಅಂತ. ನೋಡಿ, ಅದು ಲ್ಯಾಂಗ್ವೇಜ್ ಪಾಲಿಸಿ. ಅದು ನಮ್ಮ ಪಾಲಿಸಿ ಏನು? ನಾವು ಬಳಸುವುದು, ಮಾತನಾಡುವುದು, ಅದನ್ನು ಬೆಳೆಸುವುದು. ನಾವು ಮಾತನಾಡಬೇಕು, ಬೆಳೆಸಬೇಕು, ನಮ್ಮ ಕೆಲಸ ಅದು. ಅದಕ್ಕೆ ಕಾನೂನು ಮಾಡಿ ಪ್ರಯೋಜನ ಇಲ್ಲ. ಈ ಭಾಷೆಯ ಸಂರಕ್ಷಣೆ ಬೆಳೆಸುವುದು ಕಾನೂನಿನಿಂದ ಸಾಧ್ಯವೇ ಇಲ್ಲ. ನಾನು ಮಾತಾಡೋದಿಲ್ಲ ಅಂತ ಕೂತ್ರೆ ಎಂತ ಮಾಡ್ತೀರಿ? ಜೈಲಿಗೆ ಹಾಕ್ತೀರಾ? ನಾನು ಇಂಗ್ಲೀಷಲ್ಲೇ ಮಾತಾಡೋದು ಮನೆಯಲ್ಲಿ, ಎಂತ ಮಾಡ್ತೀರಿ? ಎಂತ ದುಡ್ಡು ನಿಮ್ಮಲ್ಲಿ ಕಾನೂನು ಎಂತ ಉಂಟು ಹೇಳಿ? ನನಗೆ ಸ್ವಾತಂತ್ರ್ಯ ಉಂಟು ಹೇಳ್ತಾನೆ. ಅಂದರೆ ದಿಸ್ ಎ ಮೋರಲ್ ರೆಸ್ಪಾನ್ಸಿಬಿಲಿಟಿ, ನೈತಿಕವಾದ ಒಂದು ಜವಾಬ್ದಾರಿ. ನನ್ನ ಭಾಷೆಯನ್ನು ನನ್ನ ಮನೆಯಲ್ಲಿ ನನ್ನ ಮಕ್ಕಳ ಜೊತೆ, ನನ್ನ ಸಮುದಾಯದ ಜೊತೆ ಸಾಧ್ಯವಾದಷ್ಟು ಸಮಾರಂಭಗಳಲ್ಲಿ ನನ್ನ ಭಾಷೆಯನ್ನು ಮಾತಾಡಿ ಅದರ ಚೆಲುವನ್ನು, ಸೊಬಗನ್ನು ಹೇಳುವಂಥದ್ದು ನನ್ನ ಎಲ್ಲರ ಕರ್ತವ್ಯ. ಅದು ಅದು ಸೋಷಿಯಲ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಮ್ಯುನಿಟಿ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ. ಹಾಗಾದರೆ ವಿದ್ವಾಂಸರ ಸರ್ಕಾರದ ಕೆಲಸ ಏನು ಅಂತಂದರೆ, ಸಣ್ಣ ಸಣ್ಣ ಭಾಷೆಗಳನ್ನು ನೋಡಿ, ಮೊನ್ನೆ ನೀವು ಪೇಪರ್ನಲ್ಲಿ ಓದಿರಬೇಕು, ಕುಂದಾಪುರದಲ್ಲಿ ಒಂದು ಬೆಳ್ಳಾರಿ ಭಾಷೆ ಅಂತ ಇತ್ತು, ಪೇಪರ್ನಲ್ಲಿ ಬಂತು ಬೆಳ್ಳಾರಿ ಭಾಷೆ. ಅದರ ಕೊನೆಯ ಅದರ ಬಳಕೆದಾರ ಅಥವಾ ಮಾತಾಡ್ತಿದ್ದವರು ಒಬ್ಬರದ್ದೇ, ಸಿದ್ಧ ಬೆಳಾರ ಅಂತ. ಅವರು ತೀರಿ ಹೋದರು, ಪೇಪರ್ನಲ್ಲಿ ಬಂತು, ಉದಯವಾಣಿಯಲ್ಲಿ ಬಂತು, ಬೆಳ್ಳಾರಿ ಭಾಷೆಯ ಕೊನೆಯ ವಕ್ತೃ ಮಾತುಗಾರ ತೀರಿ ಹೋದರು ಅಂತ. ಎಲ್ಲ ಯಾರಿಲ್ಲ. ಹಾಗಾದರೆ ಬೆಳ್ಳಾರಿ ಸಮುದಾಯ ಉಂಟಂತೆ, ಒಂದು 600 ಜನ ಇದ್ದಾರಂತೆ. ಅವರೆಲ್ಲ ಬೇರೆ ಭಾಷೆ ಮಾತಾಡ್ತಾರೆ, ಕುಂದಾಗ ಬೆಳ್ಳಾರಿ ಭಾಷೆ ಬರುವುದಿಲ್ಲ. ಒಂದು ಭಾಷೆ ಸತ್ತೇ ಹೋಯಿತು. ನೋಡಿ, ಅದನ್ನು ಮತ್ತೆ ಸೃಷ್ಟಿ ಮಾಡಿ ನೋಡುವ, ತಿಳ್ಕೊಳ್ಳಿ. ನಾವಿಷ್ಟೆಲ್ಲ ಮಾತಾಡ್ತೇವೆ ಭಾಷೆಗಳ ಬಗ್ಗೆ, ಒಂದು ಭಾಷೆ ಸೃಷ್ಟಿ ಮಾಡಲಿಕ್ಕೆ ನಮಗಷ್ಟು ಸುಲಭ ಇಲ್ಲ. ಒಂದು ಭಾಷೆ ಸೃಷ್ಟಿಯ ಹಿಂದೆ ಎಂಥ ಬ್ರೈನ್, ಅದು ಬಿಡಿ, ಅದು ಇನ್ನೊಂದೇ ವಿಷಯ. ಅದು ಕೆಲಸ ಮಾಡಿದೆ ಅಂತ, ಮಾತನಾಡೋದು, ಸಂವಹನ ಮಾಡೋದು ಅಲ್ವಾ. ಎಷ್ಟು ಬೇರೆ ಬೇರೆಯವರು, ಒಂದು ಆನೆ ಅಂತ ಇದ್ದರೆ ನಾವು ಆನೆ ಅಂತ ಕರೆದ್ರು, ಕೆಲವು ಹಾತ್ ಅಂತ ಕರೆದ್ರು, ಕೆಲವು ಎಲಿಫೆಂಟ್ ಅಂತ ಕರೆದ್ರು, ಒಂದೇ ಸಾಕಿರಲಿಲ್ಲ. ಅದು ಹೇಗೆ ಹಾಗೆ ಬಂತು? ಒಂದು ವೇಳೆ ನಮ್ಮ ಸಣ್ಣ ಮಗುವಿಗೆ ನಮ್ಮ ಭಾಷೆ ಕಲಿಯುವ ಮಗುವಿಗೆ ಇರುವೆ ಬಂದಾಗಲೆಲ್ಲ ಆನೆ ಬಂತು ಅಂತ ಹೇಳಿ, ಆ ಮಗು ಏನು ಮಾಡ್ತದೆ? ಇರುವೆ ಬಂದಾಗಲೆಲ್ಲ ಆನೆ ಬಂತು ಅಂತ ಹೇಳ್ತದೆ. ನೀವು ಆನೆ ಬಂದಾಗಲೆಲ್ಲ ಇರುವೆ ಬಂತು ಅಂತ ಹೇಳಿ, ಅದು ಇರುವೆ ಬಂತು ಅಂತ ಹೇಳ್ತದೆ. ಅಲ್ಲೋ, ಸಣ್ಣ ಉದಾಹರಣೆ ಕೊಡೋದು ನಾನು. ಎಷ್ಟು ಪದಗಳು ಒಂದೊಂದು ಕಡೆಯಿಂದ ಸೃಷ್ಟಿಯಾಗಿದೆ. ಹಾಗಾಗಿ ಇದು ದೈವ ಸೃಷ್ಟಿ ಅಂತ ಒಂದು ತತ್ವವಾದ ಉಂಟು. ದೇವರದ್ದಲ್ಲ, ಮನುಷ್ಯರ ಸೃಷ್ಟಿ ಮಾಡೋದು ಅಂತ ಭಾಳ ಖಾತ್ರಿ ಇದು. ಈ ವಿವರಗಳನ್ನು ನೋಡಿದರೆ ನಾನು ಹೇಳಬೇಕಾದದ್ದು ಒಂದು ಸಾಂಸ್ಥಿಕ. ಹಾಗಾಗಿ ಅಕಾಡೆಮಿಗಳು, ಸರ್ಕಾರ ಸಣ್ಣ ಭಾಷೆಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಸರ್ಕಾರಕ್ಕೆ ಇರಬೇಕು, ಪಾಲಿಸಿಗಳು ಬೇಕು. ನನ್ನ ಲೆಕ್ಕದಲ್ಲಿ, ನನ್ನ ವೈಯಕ್ತಿಕ ಇದು, ಇದನ್ನು ನಾನು ವಿವಾದಕ್ಕೆ ಅಂತ ಮಂಡಿಸುವುದಲ್ಲ. ಕರ್ನಾಟಕದ ಒಳಗಡೆ ಕನ್ನಡ ಭಾಷೆಯ ಪೋಷಣೆಗೆ, ಸಂರಕ್ಷಣೆಗೆ ನೀವು ಏನು ಆರ್ಥಿಕ ಧನ ಸಹಾಯ ಕೊಡ್ತೀರೋ, ಕನಿಷ್ಠ ಅಷ್ಟನ್ನಾದರೂ ಅಥವಾ ಅದಕ್ಕಿಂತ ಹೆಚ್ಚೇ ಬೇರೆ ಭಾಷೆಗಳ ಸಮೃದ್ಧಿಗೆ ಕೊಡಬೇಕು ಅಂತ ಹೇಳುವ ನಾನು. ಕರ್ನಾಟಕದ ಒಳಗಡೆ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಎಂಥದ್ದು, ಇನ್ನಂತೂ ಕನ್ನಡ ಸಾಹಿತ್ಯ ಅಕಾಡೆಮಿ ಎಷ್ಟು ಉಂಟು ನಿಮಗೆ? ಬೇರೆ ಭಾಷೆಗೆ ಒಂದು ಬಾರಿ ಸಾಹಿತ್ಯ ಅಕಾಡೆಮಿ ಹೊಂದಿರುವಂಥದ್ದು. ಹಾಗಾಗಿ ಇದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನು ಸಾಂಸ್ಥಿಕವಾಗಿ ಬೆಳೆಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಇದು ಆ ಕೆಲಸ. ಹಾಗಾಗಿ ಮೂರು ಸಂಗತಿಗಳನ್ನು ಹೇಳಿದೆ ನಾನು, ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಭಾಷೆಯನ್ನು ಪ್ರೀತಿಸುವ ನಾವು ಬೇರೆ ಭಾಷೆಯನ್ನು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ. ಭಾಷೆ, ಜಾತಿ, ಧರ್ಮ, ದೇವರು, ಇದರ ಬಹಳ ಪ್ರಾಥಮಿಕ, ಬಹಳ ಮುಖ್ಯ ಉದ್ದೇಶ ಏನು? ಮನುಷ್ಯರನ್ನು ಜೋಡಿಸುವುದೇ ಹೊರತು ಬೇರ್ಪಡಿಸುವುದಲ್ಲ. ಒಟ್ಟಿಗೆ ತರಬೇಕೇ ಹೊರತು ಒಟ್ಟಿಗೆ ಇರುವ ಹಾಗೆ ಮಾಡುವುದೇ ಭಾಷೆಯ ಕೆಲಸ ಹೊರತು ಭಾಷೆ. ಅದಕ್ಕೆ ನಮ್ಮಲ್ಲಿ ಕನ್ಸ್ಟ್ರಕ್ಟೆಡ್ ಎನಿಮಿ ಇಂಗ್ಲೀಷಲ್ಲಿ ಪದ ಉಂಟು. ಅದೇನು ಗೊತ್ತುಂಟ? ನಿಜವಾಗಿ ಸತ್ಯ ನಂತರ ಹೇಳ್ತಾ ಇದ್ದೇನೆ. ನಮ್ಮ ಜನಗಳನ್ನು ನೋಡಿ, ಕ್ರೈಸ್ತರು, ಮುಸ್ಲಿಮರು, ಗೌಡರು, ಶೆಟ್ಟರು, ಪೂಜಾರಿಗಳು, ಒಂದು ಪಬ್ಲಿಕ್ ಲೈಫಲ್ಲಿ ತುಂಬಾ ಎಲ್ಲಿ ಉಂಟು ಈ ಘರ್ಷಣೆ? ಎಲ್ಲಿ ಉಂಟು ತೋರಿಸಿ ನನಗೆ ನೀವು, ಎಲ್ಲಿ ಉಂಟು ಘರ್ಷಣೆ? ಎಲ್ಲಿ ಉಂಟು? ಒಂದೇ ಬಸ್ಸಲ್ಲಿ ಹೋಗ್ತೇವೆ, ಒಂದೇ ಅಂಗಡಿಗೆ ಹೋಗ್ತೇವೆ, ಶಾಪ್ ಹೋಗ್ತೇವೆ, ಒಂದು ಮೆಟ್ಟಿನ ಅಂಗಡಿ ಇದ್ರೆ ಎಲ್ಲರೂ ಹೋಗ್ತಾರೆ, ಬಟ್ಟೆ ಅಂಗಡಿಗೆ ಎಲ್ಲರೂ ಹೋಗ್ತಾರೆ, ಎಲ್ಲ ಪಬ್ಲಿಕ್ ಲೈಫ್ ನೋಡಿ ನೀವು. ಇದು ಇವರು ಹೋಗೋದು ಅದಕ್ಕೆ ನಾವು ಹೋಗುದಿಲ್ಲ, ಇದು ಇವರು ಉಂಟಾಗೆ ಇಲ್ಲ, ವಿ ಲಿವ್ ಟುಗೆದರ್. ನೀವು ನೋಡಿ ಸಾರ್ವಜನಿಕ ಬದುಕಿನಲ್ಲಿ ನಾವು ಇಷ್ಟಲಿರುವಾಗಲೂ ಕೂಡ ಇದನ್ನು ಏನು ಹೇಳುದು, ರಾಜಕಾರಣ ಅಂತಲ್ಲದೆ ಬೇರೆ ಪದ ಇಲ್ಲ ಇದಕ್ಕೆ. ಈಗ ನನ್ನ ಹತ್ರ ಬೇರೆ ಯಾವ ಶಬ್ದವಲ್ಲಿ ನಿಮ್ಮ ಹತ್ರ ಇದ್ರೆ ಹೇಳಿ, ನನಗೆ ಗೊತ್ತಿಲ್ಲ. ಇದು ಕೇವಲ ರಾಜಕೀಯ ಆಟಕ್ಕಾಗಿಯೇ ಹೊರತು ನನಗೆ ಬೇರೆ ಏನೂ ಕಾಣುವುದಿಲ್ಲ. ಇದನ್ನು ನಾನು ಕನ್ಸ್ಟ್ರಕ್ಟೆಡ್ ಎನಿಮೀಸ್ ಅಂತ ಹೇಳುದು. ನಿಜವಾಗಿ ನಾವು ವೈರಿಗಳಲ್ಲ, ಶತ್ರುತ್ವವನ್ನು ಕಲ್ಪಿಸುವುದು, ಶತ್ರುಗಳಲ್ಲ ನಾವು. ತೋರಿಸಿ ನನಗೆ ಆಸ್ಪತ್ರೆಗಳು, ಎಲ್ಲರೂ ಹೋಗುವುದಿಲ್ಲ ಎಲ್ಲ ಕಡೆಗೆ, ಯಾವ ಡಾಕ್ಟ್ರ ಕೇಳಿ, ನಮ್ಮ ಮಾತ್ರ ಎಲ್ಲರೂ ಬರ್ತಾರೆ. ಆದರೆ ಇತ್ತೀಚೆಗೆ ಕೆಟ್ಟ ಬೆಳವಣಿಗೆ ಆಗ್ತಿರೋದು ಅದು ಬೇರೆ, ಅದರ ವಿವರಕ್ಕೆ ನಾನು ಹೋಗ್ತಾ ಇಲ್ಲ. ಹೀಗೆ ಇಷ್ಟು ಪೀಸ್ಫುಲ್ ಆದ, ಇಷ್ಟು ಹಾರ್ಮೋನಿಯಸ್ ಆದ ಒಂದು ಸೊಸೈಟಿ ಇರುವಾಗ ಅದನ್ನು ಅದರ ಪಾಡಿಗೆ ಬಿಡಬೇಕೇ ಹೊರತು ಅದಕ್ಕೆ ಕೆಸರು ಮಾಡೋದು ಅಯ್ಯೋ ಅದನ್ನು ನೆನೆಸ್ಲಿಕ್ಕಾಗಲ್ಲ ನಮಗೆ. ಹಾಗಾಗಿ ನಮ್ಮ ಕೆಲಸ, ನಮ್ಮದು ನಮ್ಮ ಕೆಲಸ ಭಾಷೆಯನ್ನು ಸಂಸ್ಕೃತಿಯನ್ನು ಡಿಫೆಂಡ್ ಮಾಡೋದು. ನಮ್ಮ ಕೆಲಸದ ಮೂಲಕವೇ ನಾವು ಹೇಳಬೇಕು ಹೊರತು ನಾವು ಒಟ್ಟಿಗಿರ್ತೇವೆ ಅಂತ. ಇವತ್ತು ನಾವು ಒಂದು ಭಾಷಾ ಸಾಮರಸ್ಯ ಮಾಡಿದ್ದೇವೆ, ತುಳುವರು, ಕನ್ನಡದವರು, ಇಂಗ್ಲೀಷ್ನವರು ಎಲ್ಲ ಬಂದಿದ್ದಾರೆ. ನಮ್ಮಲ್ಲಿ ಭಿನ್ನ ಭಾಷೆ ವಿಷಯದಲ್ಲಿ ನಮ್ಮಲ್ಲಿ ಜಗಳ ಇಲ್ಲ. ಹಾಗಾಗಿ ನೀವು ಸುಮ್ಮನೆ ಭಾಷೆ ವಿಷಯದಲ್ಲಿ ಜಗಳ ಮಾಡಲಿಕ್ಕೆ ನಮ್ಮನ್ನು ಹೊರಡಿಸಬೇಡಿ ಅಂತ ಹೇಳಬೇಕು. ಯಾರಾದರೂ ಒಂದು ಆ ನಡುವೆ ತುಳು ಬಾತೇರ್ನೋಯೆ ಬಿಂದೂಂಜಿ ಬಾತೇರ್ನೋಯೆ ಅಂತ ಹೇಳಿಕೊಂಡು ಯಾರಾದರೂ ತಂದರೆ ನಾವು ಇಮ್ಮಿಡಿಯೇಟ್ಲಿ ವಿ ಶುಡ್ ರಿಯಾಕ್ಟ್. ಇಲ್ಲ ಇಲ್ಲ, ವಿ ಲಿವ್ ಪೀಸ್ಫುಲಿ. ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಅಕಾಡೆಮಿಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಮಾಡಲೇಬೇಕು. ನಿಜವಾಗಿ ಅಂದರೆ ಅಕಾಡೆಮಿಗಳು ಮಾಡಬೇಕಾದ ಕೆಲಸ ಬಹಳ ದೊಡ್ಡದಿದೆ. ಟ್ರಾನ್ಸ್ಲೇಷನ್ನ ವಿಷಯ ನನಗೆ ಅಲ್ಲಿ ಮಾತಾಡ್ತಾ ಇಲ್ಲ, ಅನುವಾದದ ಮೂಲಕ ಒಂದು ಭಾಷೆಯನ್ನು ಹೇಗೆ ವಿಸ್ತರಿಸಬಹುದು ಅಂತ. ನಮಗಿರುವ ಬಹಳ ದೊಡ್ಡ ಮಾರ್ಗ ಅಂದರೆ ಅನುವಾದಗಳು. ಬಹುಭಾಷಾ ಲೇಖಕಿದ್ದಾರೆ ಇಲ್ಲಿ, ಕನ್ನಡದಿಂದ, ಮಲಯಾಳದಿಂದ, ಬೇರೆ ಬೇರೆ ಭಾಷೆಗಳಿಂದ ಬ್ಯಾರಿ ಭಾಷೆಗೆ ತನ್ನಿ, ಬ್ಯಾರಿ ಭಾಷೆಯಿಂದ ಬೇರೆ ಭಾಷೆಗಳಿಗೆ ಕೊಡಿ, ಸಾಧ್ಯ ಆದವರು ಮಾಡಿ. ಅದನ್ನು ಆ ಥರದ ಕೆಲಸಗಳು ಆಗಬೇಕೇ ಹೊರತು ಆಗ ನಾವು ನಮ್ಮ ಭಾಷೆಯ ಶಕ್ತಿಯನ್ನು ತೋರಿಸಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಶ್ರೋತೃಗಳೇ, ಇದುವರೆಗೂ ಬ್ಯಾರಿ ಭಾಷೆಗೆ ಸಂಬಂಧಪಟ್ಟದ್ದು ಮುಂಡಿದಾಯು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಐಲ್ಡ ಪಲ್ಕಂಗ ಕೇಟೊಂಡ್ ಬಂದಾರೆ. ಇದು ಇಂಡತ್ತು ಬ್ಯಾರಿ ವಿಶೇಷ ಕಾರ್ಯಕ್ರಮ ಕೇಟೊಂಡಿಕರು. ಇದು ರೇಡಿ ಸಾರಂಗ್ 107.8 FM. ರಂಗ್ ರಂಗರು ಜೀವನ.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
5: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
6: ಹಲೋ ಪುಟ್ಟ.
4: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
6: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
4: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಂದೇಶಗಳು ಕೂಡ ಬಂದಿವೆ. ಸೊ ಮೊದಲನೇದಾಗಿ ಸಂದೇಶಗಳನ್ನು ಓದುವಾಗ ತುಂಬ ಅನೇಕ ಸಂದೇಶಗಳು ಕೂಡ ಬಂದಿದೆ. ಆದರೂ ಕೂಡ ಒಂದಿಷ್ಟು ಈ ಲೋಕವೆಲ್ಲ ಇಷ್ಟು ಅಂದರ ಈ ಒಂದು ಹಾಡನ್ನು ಇದೀಗ ಮೊದಲನೇದಾಗಿ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು.

ಯಶೋತ್ರಗಳು ಕೇಳ್ತಾ ಇರೋದು ಇದ್ರೇಡಿ ಸಾರಂಕುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಮೊದಲನೇದಾಗಿ ಸಂದೇಶವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದವರು ಶುಭ ಮಧ್ಯಾಹ್ನ ಸಾರಂಗ ನಿರೂಪಕರಿಗೆ. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಗುಣವಂತರು. ಈ ಹಾಡು ಸಿರಿವಂತರು ಮೂವಿಯಿಂದ. ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್ ಇವರು ಮಂಗಳಾದೇವಿಯಿಂದ ಹಾಡನ್ನು ಕೋರಿಕೆ ಮಾಡ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು. ಮೆಚ್ಚಿನ ನಿರೂಪಕರಿಗೆ ನಮಸ್ಕಾರ ಹಾಗೂ ಶುಭ ಮಧ್ಯಾಹ್ನ ಸರ್. ಇವತ್ತು ನನಗೆ ನಿನ್ನ ಪ್ರೀತಿಸುವೆ ಚಿತ್ರದಿಂದ ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು, ಹಾಡು ಪ್ರಸಾರ ಮಾಡಿ ಅಂತ ಬೆಂಗಳೂರಿನ ಭಾಗ್ಯಲಕ್ಷ್ಮಿ ಇವರು ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 07.8 FM, ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳು ಕೇಳ್ತಾ ಇರೋದಿದ್ರೆ ರೆಡಿ ಸಾರಂ 107.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆ ಮುಂದಿನ ಸಂದೇಶವನ್ನ ಮಾಡಿದವರು ಅಕ್ಷಯ್ ಇವರು, ನಿರ್ಮಾರ್ಗದಿಂದ ಸಂದೇಶವನ್ನ ಮಾಡಿದ್ದಾರೆ. ಸೋನ್ ನಿಗಮ್ ಅವರು ಹಾಡಿರುವ ನಿನ್ನನ್ನೇ ನೋಡುತ್ತಾ ಈ ಒಂದು ಹಾಡು ದಯವಿಟ್ಟು ಇದ್ದರೆ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆ ಮುಂದಿನ ಸಂದೇಶವನ್ನು ಮಾಡಿದವರು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಜೋಗರು ಗ್ರಾಮ, ನಮಗಾಗಿ ವರ್ಷ ಚಿತ್ರದಿಂದ ತನನ ತನನ ಹೃದಯದ ಸ್ವರಗಳು ಈ ಗೀತೆ ಸ್ನೇಹಿತರಾದ ಸುಬ್ರಹ್ಮಣ್ಯ ಐತಾಳ್ ಸರ್, ಭರತ್ ಕುಮಾರ್ ವಿಜಯಪುರ, ವೆಂಕಟೇಶ್ ಬಾಲಾಜಿ ಇವರಿಗೋಸ್ಕರ ಪ್ರಸಾರ ಮಾಡಿ ವಂದನೆ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ ರೆಡಿ ಸಾರ್ 107.85 ಬಣ್ಣ ಬಣ್ಣದ.

ಯಶೋತ್ರಗಳ ಕೇಳ್ತಾಯಿರೋದು ಇದ್ರೆ ಡಿ ಸಾರಂ ಕುನ್ 07.85. ಇದು ಬಣ್ಣ ಬಣ್ಣದ ಬದುಕು, ಒಂದು ಸಣ್ಣ ತಾಂತ್ರಿಕ ಅಡಚಣೆ ಉಂಟಾಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಕಾರ್ಯಕ್ರಮವನ್ನು ಖಂಡಿತ ಮುಂದುವರಿಸ್ತಾ ಇದ್ದೀನಿ. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಕಿಲಾಡಿ ಜೋಡಿ ಚಿತ್ರದಿಂದ ಟೈಟಲ್ ಸಾಂಗ್ ಪ್ರಸಾರ ಮಾಡಿ ಹೊನ್ನೂರ ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದಿಷ್ಟು ಹಾಡುಗಳು ನೀವು ಕೇಳಿರುವಂಥದ್ದು ಸಿಗ್ತಾ ಇಲ್ಲ. ಸೊ ಒಂದಿಷ್ಟು ಸಣ್ಣದಾದಂತಹ ತಾಂತ್ರಿಕ ಅಡಚಣೆ. ಸೊ ಅದರ ಬದಲಾಗಿ ಮತ್ತೊಂದು ಹಾಡು ಪ್ರೇಮಚಂದ್ರ ಹಾಡು ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಹಾಡು ಇದೀಗ ಕೇಳ್ತಾ ಬನ್ನಿ, ಕೇಳ್ತಾ ಇರಿ. ಇದು ರೇಡಿಯೋ ಸಾರಂ 07.85.

ಶ್ರೋತೃಗಳೇ ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ನಮಸ್ಕಾರ ಸುರೇಶ್ ಭಟ್ ಗೌರಿ ಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಚಿತ್ರ ಪ್ರೀತಿಸಿ ನೋಡು ಗೀತೆ ಬಳ್ಳಿ ಹೂವಿಗೆ ಗಾಸರೆ ಮರವು ಬಳ್ಳಿ ಗಾಸರೆ ಈ ಗೀತೆ ಕೇಳಲು ತುಂಬ ಇಂಪಾಗಿದೆ ದಯವಿಟ್ಟು ಪ್ರಸಾರ ಮಾಡಿ ಅಂತ ಸುರೇಶ್ ಭಟ್ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ಪೂರ್ಣಿಮಾ ಸಾಲತ್ತೂರು ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ನಮಸ್ತೆ, ಈ ಹಸಿರು ಸಿರಿಯಲ್ಲಿ ಮನಸ್ಸು ಮೆರೆಯಲಿ ನವಿಲೆ ಹಾಡು ಕೊಡಿ ಸರ್ ಅಂತ ಧನ್ಯವಾದಗಳು ಅಂತ ಸಂದೇಶ ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಮೂಡಿ ಬರ್ತಾ ಇದೆ. ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ಸಂಕಪ್ಪ ಪೂಜಾರಿ ಹಾಸನ ಜಿಲ್ಲೆಯಿಂದ. ನಮಗೆ ಶ್ರಾವಣ ಬಂತು ಚಿತ್ರದಿಂದ ಹೊಸ ಬಾಳಿನ ಹೊಸ್ತಿಲಲ್ಲಿ ಈ ಹಾಡು ಬೇಕಿತ್ತು. ಈ ಹಾಡು ನನ್ನ ಮೊಮ್ಮಕ್ಕಳಾದ ಶಿವಾನಿ ನಯನ ಅವರಿಗೋಸ್ಕರ ದಯಮಾಡಿ ನಾನು ಕೇಳಿರುವ ಹಾಡು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಮೂರು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಹಾಯ್, ಹಲೋ, ಗುಡ್ ಈವ್ನಿಂಗ್, ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ವಾಯ್ಸ್ ಆಫ್ ಮಂಜುಳದಲ್ಲಿ ಮಂಜುಳ ಈಗ ಪ್ರತ್ಯಕ್ಷ ಆಗಿಬಿಟ್ಟಿದ್ದೀನಿ ಕರೆಕ್ಟ್ ಆಗಿ 4 ಗಂಟೆಗೆ. ನೀವೆಲ್ಲಿಗೆ ಏನ್ ಮಾಡ್ತಿದ್ದೀರಿ? ನನ್ನ ಲೆಕ್ಕದಲ್ಲಿ ನೀವೆಲ್ಲ ಒಂದು ಬಿಸಿ ಬಿಸಿ ಟೀ ಕುಡಿತಾ ಇದ್ದೀರಿ ಅಂತ ಅಂದ್ಕೋತೀನಿ. ಈ ಟೀ ಜೊತೆಗೆ ಏನಿದ್ರೆ ಚಂದ? ಬಿಸ್ಕಿಟ್ ಇಲ್ದಿದ್ರೆ ಬಿಸಿ ಬಿಸಿ ಪಕೋಡ, ಬಿಸಿ ಬಿಸಿ ಬಜ್ಜಿ ಏನಾದ್ರೂ ಇದ್ರೆ ಚೆನ್ನಾಗಿರತ್ತಲ್ಲ. ಸರಿ, ಈಗ ನಾನು ಇನ್ನೊಂದು ಕಾಂಬಿನೇಷನ್ ಹೇಳ್ಯ. ಟೀ ಜೊತೆಗೆ ಬಿಸ್ಕಿಟ್, ಪಕೋಡ, ಬಜ್ಜಿ ಇದರ ಬದಲು ಬಿಸಿ ಬಿಸಿ ಟೀ ಕುಡಿತಾ ಒಂದು ಸೂಪರ್ ಆಗಿರೋ ಕತೆ ಕೇಳಿದ್ರೆ ಹೇಗಿರುತ್ತೆ ಅಲ್ವಾ? ಕತೆ ಕೇಳ್ತಾ ಕೇಳ್ತಾ ಒಂದು ಕಪ್ ಟೀ ಕುಡಿದ್ರೆ ಅದರ ಮಜಾನೇ ಬೇರೆ. ಈಗ ಕತೆ ಶುರು. ಹೇಗೆ? ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಒಬ್ಬ ಮಗಳಿದ್ಲು. ಅವಳು ನೋಡೋಕೆ ಎಷ್ಟು ಚಂದ ಇದ್ಲು ಹೇಳಿದ್ರೆ ದಂತದ ಗೊಂಬೆ ಥರ ಇದ್ಲು. ಸಾಧಾರಣವಾಗಿ ಎಲ್ಲ ಕತೆಗಳು ಈ ಥರ ಶುರುವಾಗುತ್ತೆ. ಈ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಲ್ಲಿ ಒಬ್ಬ ರಾಜ ಇದ್ದ.

ಅಂತ ಹೇಳಿದಾಗಲೇ ನಮಗೊಂದು ಕ್ಯೂರಿಯಾಸಿಟಿ, ಮುಂದೇನು ಅಂತ. ಇದನ್ನೆಲ್ಲ ನಾವು ಅಜ್ಜಿ ಕತೆ ಅಂತ ಹೇಳ್ತಿದ್ದೆವು ಅಲ್ವಾ. ಸಣ್ಣವರಿರುವಾಗ ನಮ್ಮ ಅಮ್ಮನ ಬಾಯಿಂದ, ಅಜ್ಜಿ ಬಾಯಿಂದ ಇಂತಹ ಕತೆಗಳನ್ನು ಕೇಳ್ತಾ ಕೇಳ್ತಾ ಬೆಳೆದವರು ನಾವು. ಆಮೇಲೆ ಪ್ರೈಮರಿ ಸ್ಕೂಲಿಗೆ ಹೋದಾಗ ಅಲ್ಲಿಯೂ ಟೀಚರ್ ನಮ್ಮ ಕತೆ ಹೇಳ್ತಾ ಇದ್ರು. ಅದರಲ್ಲಿ ಕತೆ ಸ್ವಲ್ಪ ಚೇಂಜ್. ಹೇಗೆ? ಒಂದು ದೊಡ್ಡ ಕಾಡಿತ್ತು. ಅಲ್ಲಿ ಹುಲಿ, ಸಿಂಹ, ನರಿ ಎಲ್ಲ ಒಟ್ಟಿಗೆ ವಾಸವಾಗಿರ್ತಿದ್ದು. ಹೀಗೆ ಕತೆ ಶುರು ಮಾಡ್ತಾ ಇದ್ರು. ಈ ಕತೆಯಲ್ಲಿ ಪ್ರಾಣಿಗಳು, ದೇವರು, ಪಕ್ಷಿಗಳು ಎಲ್ಲರೂ ಮಾತಾಡ್ತಾ ಇದ್ರು. ಅದರಲ್ಲೂ ಪಂಚತಂತ್ರದ ಕತೆಗಳನ್ನು ಹೇಳಿದ್ರೆ ನಮಗೆ ತುಂಬ ಇಷ್ಟ ಆಗ್ತಾ ಇತ್ತು. ಇನ್ಯಾವ ಕತೆ ಇಷ್ಟ ಆಗ್ತಿತ್ತು? ಹಾಂ, ತೆನಾಲಿ ರಾಮಕೃಷ್ಣನ ಕತೆ, ಆಮೇಲೆ ಬೀರ್ಬಲ್ಲನ ಕತೆ, ಇದೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲದಂತ ಇಂಥ ಕತೆಗಳನ್ನು ಕೇಳಿ ನಾವು ಬೆಳೆದದ್ದು ಅಲ್ವಾ. ರಾತ್ರಿ ಮಲಗುವಾಗಲಂತೂ ಅಮ್ಮ ಒಂದು ಕತೆಯನ್ನು ನಮಗೆ ಹೇಳಲೇಬೇಕಾಗಿತ್ತು. ಅದು ದಿನ ಹೇಳದ ಕತೆಯೇ ಆದರೂ ಸಹ ನಮಗೆಂತ ಬೇಸರ ಇಲ್ಲ. ಆ ಕತೆಯನ್ನು ಮರುದಿವಸ, ಅದರ ಮರುದಿವಸ, ಇಡೀ ವಾರ ಬೇಕಾದರೂ ಕೇಳ್ತಿದ್ದೆವು. ಅದರಲ್ಲೂ ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಮಂತ್ರವಾದಿಯ ಕತೆ, ಆಮೇಲೆ ಭೂತ ಪಿಶಾಚಿಯ ಕತೆ. ವಾವ್, ಏನು ಖುಷಿ! ಹಾಂ ಅಮ್ಮ, ಮತ್ತೇನಾಯ್ತಮ್ಮ, ಇನ್ನು ಇನ್ನೇನಾಯ್ತಮ್ಮ ಅಂತ ಕೇಳ್ತಾ ಕೇಳ್ತಾ ನಿದ್ರೆ ಮಡಿಲಿಗೆ ನಾವು ಜಾರ್ತಿದ್ದೆವು. ಅದೆಲ್ಲವೂ ಸುಖಕರವಾದ ರಸಮಯ ಕ್ಷಣಗಳು. ಹಾಗಿದ್ರೆ ಇವತ್ತು ಒಂದಷ್ಟು ಕತೆಗಳನ್ನು ಕೇಳೋಣ. ನಾನು ಕತೆಗಳನ್ನು ಹೇಳ್ತಾ ಹೋಗ್ತೇನೆ, ನೀವು ಟೀ ಕುಡಿತಾ ಕುಡಿತಾ ಈ ಕತೆಯನ್ನು ಕೇಳಬೇಕು. ಆದರೆ ಕತೆ ನಾನು ಹೇಳಬೇಕು ಅಂತ ಹೇಳಿದರೆ ಒಂದು ಕಂಡೀಷನ್, ಅದನ್ನು ನೀವು ಪಾಲಿಸಲೇಬೇಕು. ಏನು ಹೇಳಿದರೆ, ನಾನು ಕತೆ ಕೇಳುವಾಗ ನೀವು ಕೂತಲ್ಲಿ ಹೂಗುಡ್ತಾ ಇರಬೇಕು. ನಾನು ಕೇಳೋದಿಲ್ಲ ಅಂತ ತಿಳ್ಕೊಬೇಡಿ, ಖಂಡಿತ ನನಗೆ ಕೇಳಿಯೇ ಕೇಳಿಸುತ್ತೆ. ಯಾಕಂದರೆ ಈ ಕತೆಯ ಮಧ್ಯದಲ್ಲಿ ಹ್ಞೂ ಹ್ಞೂ ಅಂದರೆ ಅದೇ ಒಂದು ಚಂದ. ಯಾಕಂದರೆ ಕತೆ ಹೇಳೋದಕ್ಕೆ ನನಗೂ ಒಂಥರ ಸ್ಫೂರ್ತಿ. ಸರಿ, ಈಗ ಕತೆಯನ್ನು ಕೇಳೋದಕ್ಕೆ ನೀವು ರೆಡಿಯಾಗಿದ್ದೀರಿ, ಹೇಳೋದಕ್ಕೆ ನಾನು ರೆಡಿಯಾಗಿದ್ದೇನೆ. ಒಂದಷ್ಟು ಕತೆಗಳನ್ನು ಕೇಳೋಣ. ಈಗ ಬಿಸಿ ಬಿಸಿ ಚಾವನ್ನು ನೀವು ರೆಡಿ ಮಾಡಿಕೊಳ್ಳಿ. ನನಗೂ ಒಂದು ಕಪ್ ಟೀ ಬೇಕು, ನಾನು ಒಂದು ಟೀ ರೆಡಿ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಹೋಗಬೇಕಲ್ಲ, ಅದಕ್ಕಾಗಿ ಸೂಪರಾಗಿರೋ ಒಂದು ಹಾಡನ್ನು ಪ್ಲೇ ಮಾಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ವೆಲ್ಕಮ್ ಬ್ಯಾಕ್. ಟೀ ರೆಡಿ ಅಲ್ವಾ? ಕೈಯಲ್ಲಿ ಏನು ಬೇಡ, ಬಿಸ್ಕಿಟ್ ಬೇಡ, ಆಮೇಲೆ ಪಕೋಡ ಏನು ಬೇಡ, ಕಥೆನ ಕೇಳಿ. ಕಥೆನ ಕೇಳ್ತಾ ಕೇಳ್ತಾ ಒಂದೊಂದೇ ಸಿಪ್ ಟೀ ಕುಡಿತಾ ಇರಿ. ಸರಿ, ನಾ ಕತೆ ಶುರು ಮಾಡ್ಲಾ? ಮಾತ್ರ ಕಂಡೀಷನ್ ಮರಿಬಾರ್ದು, ಹೂ ಇರ್ತಾ ಇರಬೇಕು. ಸರಿ, ಒಂದ್ ಮನೆಯಲ್ಲಿ ಪುಟಾಣಿ ಅಣ್ಣ ಮತ್ತೆ ಪುಟ್ಟ ತಂಗಿ ಇಬ್ರು ಹೇಳಿದ್ರೆ ಅವರಿಬ್ರೇ, ಯಾಕಂದ್ರೆ ಅವ್ರಿಗೆ ಯಾರು ಇಲ್ಲ. ಹಾ, ಅವ್ರ ಹತ್ರ ಇಲ್ಲ ಹೇಳೋದಕ್ಕೆ ಒಂದಿತ್ತು. ಏನು ಹೇಳಿದ್ರೆ ಕೆಂಪು ಜುಟ್ಟಿನ ಹುಂಜ ಒಂದಿತ್ತು. ಅದೆಂದ್ರೆ ಇಬ್ಬರಿಗೂ ಬಹಳ ಪ್ರೀತಿ. ಒಂದು ದಿನ ಈ ತಂಗಿಗೆ ವಿಪರೀತ ಹಸಿವಾಯಿತು. ಮನೆಯಲ್ಲಿ ತಿನ್ನಲಿಕ್ಕೆ ಏನೂ ಇಲ್ಲ. ಅಣ್ಣ ಮನೆಯ ಮೂಲೆ ಮೂಲೆ ಹುಡುಕಿದ. ಈಗ ನೋಡಿ, ಕಣಜದ ಬುಡದಲ್ಲಿ ಒಂದಿಷ್ಟು ಗೋಧಿ ಕಾಳು ಇತ್ತು. ಅದನ್ನೇ ಬೀಸಿ ತಂಗಿಗೆ ಚಪಾತಿ ಮಾಡಿಕೊಡುವ ಅಂತ ಅಣ್ಣ ಅದನ್ನ ಒಟ್ಟು ಮಾಡಿದ. ಇನ್ನೇನು ಬೀಸಬೇಕು, ಹುಂಜ ಅವನನ್ನು ತಡೀತು. ಅವನು ಹೇಳಿತು, ಹುಂಜ, ಈ ಹುಡುಗ, ಎಲ್ಲ ಗೋಧಿನ ನೀನು ಬೀಸಬೇಡ, ಒಂದು ಕಾಳು ಗೋಧಿಯನ್ನ ಹೋಗಿ ಬಿತ್ತು ಅಂತ ಹೇಳಿ ಹೇಳಿತು. ಹುಡುಗ ಹಾಗೆ ಮಾಡಿದ. ಮಾರನೇ ದಿನ ಬಾಗಿಲು ತೆರೆದಾಗ ನೋಡುದೇನು, ಅವ ಬಿತ್ತಿದ ಗೋಧಿ ಕಾಳು ಮುಗಿಲು ಮೀರಿ ಬೆಳೆದಿತ್ತು. ಅಂಗಳ ತುಂಬ ಹರಡಿತ್ತು ಅದರ ದಪ್ಪ ಕಾಂಡ. ಹುಡುಗನಿಗೆ ಕುತೂಹಲ ತಡೆಯದೆ ಸರಸರನೆ ಆ ಕಾಂಡವೇರುತ್ತಾ ಹೋದ. ಹೋಗುತ್ತಾ ಹೋಗುತ್ತಾ ಮೋಡಗಳನ್ನು ದಾಟಿದ, ಆಕಾಶದ ನೀಲಿಯನ್ನು ದಾಟಿದ. ಆಮೇಲೆ ಗೋಧಿ ಗಿಡದ ತುದಿ ಎಲ್ಲಿ ಮುಗಿತದೆ ಅಲ್ಲಿ ಒಂದು ಮನೆ ಇತ್ತು. ಆ ಮನೆ ಎದುರು ಬಂದು ನಿಂತ. ಆ ಮನೆಯೊಳಗಿನಿಂದ ಘಮ ಘಮ ಘಮ ವಾಸನೆ. ಹುಡುಗ ಹೋಗಿ ನೋಡ್ತಾನೆ, ಒಂದು ಮಾಟಗಾತಿ ಮುದುಕಿ ಬೀಸಿನ ಕಲ್ಲು ಬೀಸುತ್ತಾ ಕುಳಿತಿದೆ. ಈಗ ಬೀಸುಕಲ್ಲು ಬೀಸುವಾಗ ಏನ್ ಬರ್ಬೇಕು ಹೇಳಿ? ಆ, ಅದರ ಹುಡಿ ಬೀಳ್ಬೇಕು. ಆದ್ರೆ ಇಲ್ಲಿ ಬೀಳೋದೇ ಬೇರೆ. ಏನ್ ಗೊತ್ತಾ, ದಂಡಿಯಾಗಿ ಅದರಿಂದ ದೋಸೆಗಳು, ಕಡುಬುಗಳು, ಹೋಳಿಗೆ, ಚಕ್ಕುಲಿ, ಕೋಡ್ಬಳೆ ಎಲ್ಲ ಬೀಳ್ತಾ ಇತ್ತು. ಆ, ಬಾಯಲ್ಲಿ ನೀರೂರ್ಲಿಕ್ಕೆ ಶುರುವಾಯಿತು ಹುಡುಗನಿಗೆ. ಹಾಗೆ ನೋಡ್ತಾ ನಿಂತವನಿಗೆ ಮುದುಕಿಯ ಎಡಗಣ್ಣು ಕುರುಡು ಅಂತ ಗೊತ್ತಾಯಿತು. ಕಳ್ಳ ಬೆಕ್ಕಿನ ಹಾಗೆ ಹೆಜ್ಜೆ ಇಡುತ್ತಾ ಎಡಬೆದೆಯಿಂದಲೇ ಮೆಲ್ಲನೆ ಸುರುಳಿ ಅಂಗಿಯನ್ನ ಕೊಟ್ಟೆಯ ಹಾಗೆ ಮಾಡಿಕೊಂಡು ಕೈಲಾದಷ್ಟು ತಿಂಡಿಯನ್ನ ಬಾಚಿ ಬಾಚಿ ತುಂಬಿಕೊಂಡು ಮತ್ತೆ ಸರಸರನೆ ಕಾಂಡ ಇಳಿದು ಮನೆ ಸೇರಿದ. ಅಣ್ಣ ತಂಗಿ ಹೊಟ್ಟೆ ತುಂಬ ತಿಂಡಿಗಳನ್ನ ತಿಂದ್ರು. ಕೆಂಪು ಜುಟ್ಟಿನ ಈ ಹುಂಜ ಉಂಟಲ್ಲ, ಅದು ಸಕ್ಕೊ ಕೊಕ್ಕೊ ಕೊಕ್ಕೊ ಅಂತ ಹೇಳ್ತಾ ಆ ತಿಂಡಿ ಎಲ್ಲ ತಿನ್ನೋದಕ್ಕೆ ಶುರು ಮಾಡಿತು. ಮತ್ತೆ ಮಾರನೇ ದಿನ ಹುಡುಗ ಕಾಂಡವೇರಿ ಮಾಟಗಾತಿಯ ಮನೆಯಿಂದ ತಿಂಡಿ ಹೊತ್ತು ತಂದ. ಹೀಗೆ ನಾಲ್ಕೈದು ದಿನ ಸಾಗಿತು. ಅದೊಂದು ದಿನ ಈ ಒಕ್ಕಣ್ಣಿನ ಮಾಟಗಾತಿಗೆ ಗೊತ್ತಾಯ್ತು. ನೋಡಿ, ಅವಳು ಮಾಟಗಾತಿಯಲ್ವಾ, ಅವಳಿಗೆ ಇಷ್ಟು ದಿನ ಎಡಗಣ್ಣಲ್ಲಿ ಕುರುಡಿತ್ತು. ಅವಳಿಗೆ ಏನೋ ಒಂದು ಸಂಶಯ ಬಂತು. ಯಾಕೆ ನಾನು ನನ್ನ ಬೀಸುಕಲ್ಲಿಂದ ಬರ್ತಿದ್ದ ತಿಂಡಿಯಲ್ಲಿ ಕಮ್ಮಿ ಏನ ಯಾಕಾಗ್ತಿದೆ ಅಂತ ಎಣಿಸ್ಕೊಂಡು ಅವಳು ಆ ಕುರುಡನ್ನ ಬಲಗಣ್ಣಿಗೆ ಶಿಫ್ಟ್ ಮಾಡಿದ್ಲು. ಇದೊಂದು ಗಮ್ಮತ್ತಲ್ವಾ? ಸರಿ, ಎಂದಿನಂತೆ ತಿಂಡಿ ಕದಿಯಲು ಹೋದ ಈ ಹುಡುಗ ತಪ್ಪ ಸಿಕ್ಕಿಬಿದ್ದ. ಕಟ ಕಟ ಕಟ ಹಲ್ಲು ಕಡಿಯುತ್ತ ಮಾಟಗಾತಿ, ಹುಡುಗ ನೀನೆಯೋ ಇಷ್ಟು ದಿನದಿಂದ ನನ್ನ ತಿಂಡಿಯನ್ನ ಕದೀತಿದ್ದದ್ದು, ತಡಿ, ನಿಂಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಕೂಗಾಡಿತು. ಹಂಡೆಯ ನೀರ್ ಕಾಯಿಸ್ಲಿಕ್ಕೆ ಹುಡುಗನನ್ನೇ ಕಟ್ಟಿಗೆ ಹಾಗೆ ಉರಿಸ್ತೀನಿ ಅಂತ ಹೊಂದ್ಕೊಂಡಿತು ಮುದುಕಿ. ಸೀದಾ ನೀರೊಲೆ ಹತ್ರ ಕರ್ಕೊಂಡು ಹೋಗಿ ಒಲೆಯೊಳಗೆ ತೂರಲೆ ಹೇಳಿತು. ಇಷ್ಟೆಲ್ಲ ಆದ್ರೂ ನಮ್ಮ ಹುಡುಗ ಸ್ವಲ್ಪನೂ ಹೆದರ್ಲಿಲ್ಲ. ಒಲೆ ಹತ್ರ ಹೋಗಿ, ಅಜ್ಜಿ ಅಜ್ಜಿ, ನಾನು ಇದರಲ್ಲಿ ಹಿಡಿಸೋಲ್ಲ ಅಂತ ನಾಟಕ ಆಡಿದ. ಮುದುಕಿಗೆ ರೇಗಿತ್ತು. ಮೈ ಮಡಚಿ, ತೂರಿಕ ಹುಡುಗ ಅಂತು. ಹ್ಮ್, ನಮ್ಮ ಹುಡುಗನ ನಾಟಕವೋ ನಾಟಕ. ಕೊನೆಗೆ ಆ ಹುಡುಗ ಏನಂದ, ಏ ಅಜ್ಜಿ, ನೀನೇ ತೋರಿಸು ಹೇಗೆ ತೂರ್ಬೇಕು ಅಂತ ಅಂದ. ಸರಿ, ಮುದುಕಿ ಒಲೆಯೊಳಗೆ ತೂರಿಕೊಂಡ್ಲು. ಹುಡುಗ ಅದೇ ಸಮಯ ಅನ್ನುತ್ತ ಸೀಮೆ ಎಣ್ಣೆ ಸುರಿದು ಬೆಂಕಿ ಕಡ್ಡಿ ಗೀರಿ ಮಾಟಗಾತಿಯನ್ನು ಸುಟ್ಟುಬಿಟ್ಟ. ಆಮೇಲೆ ಸೀದಾ ಮಾಯದ ಬೀಸ್ಕಲ್ಲನ್ನು ಹಿಡಿದು ಗೋಧಿ ಗಿಡ ಇಳಿದು ಮನೆ ಸೇರಿದ. ಆಮೇಲೆ ಅಣ್ಣ ತಂಗಿ ಸೇರಿ ಗಿಡದ ಕಾಂಡವನ್ನು ಕತ್ತರಿಸಿ ಹಾಕಿದ್ರು. ಆಮೇಲೆ ದಿನ ದಿನನೂ ಅಣ್ಣ ತಂಗಿ ಆಹಾ ಥರಥರಾವರಿ ತಿಂಡಿ ತಿನ್ನುತ್ತಾ ಸುಖವಾಗಿದ್ರು ಅಂತ ಕತೆಯಲ್ಲಿಗೆ ಮುಗಿಸ್ಬಿಡ್ಲಾ? ಕತೆ ಇಷ್ಟೇನಾ? ಅಲ್ಲಲ್ಲ, ಕತೆ ಇನ್ನೂ ಮುಂದುವರಿತದೆ, ಹೇಳ್ಬಿಡ್ಲಾ? ಆ ಊರಲ್ಲೊಬ್ಬ ದೊಡ್ಡ ರಾಜ. ಅವನಿಗೆ ಈ ಅಣ್ಣ ತಂಗಿಯಂದ್ರ ಹತ್ರ ಮಾಯದ ಬೀಸುಕಲ್ಲಿರುವ ಸಂಗತಿ ತಿಳಿಯಿತು. ಆ ಮಕ್ಕಳಿಂದ ಅದನ್ನು ಕಿತ್ಕೊಳ್ಬೇಕು ಅಂತ ಉಪಾಯ ಮಾಡಿದ. ಬೀಸುಕಲ್ಲನ್ನ ನೋಡಿಕೊಡುವುದಾಗಿ ಅದನ್ನ ತೆಗೆದುಕೊಂಡು ಬೇರೆದೇ ಒಂದನ್ನ ಕಳಿಸಿಕೊಟ್ಟ. ಎಂದಿನಂತೆ ಮಕ್ಕಳು ತಿಂಡಿಗಾಗಿ ಕಲ್ಲು ಬೀಸ್ತಾರೆ, ಅಲ್ಲೇನಿದೆ, ಅದರಿಂದ ಏನು ಬರ್ತಾನೇ ಇಲ್ಲ. ಇವರು ಹೋಗಿ ರಾಜನ ಹತ್ರ ನ್ಯಾಯ ಕೇಳಿದಾಗ ರಾಜ ಈ ಅಣ್ಣ ತಂಗಿಯನ್ನ ಗಡಿಪಾರು ಮಾಡಿಬಿಟ್ಟ.
ಸರಿ, ಈಗ ಯಾರು ಒಂದು ಎಂಟ್ರಿ ಕೊಟ್ಟರು ಹೇಳಿ ಈ ಕಥೆಯ ಮಧ್ಯದಲ್ಲಿ? ನಮ್ಮ ಕೆಂಪು ಜುಟ್ಟಿನ ಹುಂಜ ಈಗ ಬೀದಿಗೆ ಬಂತು. ಬಂದು ಬೇಲಿಗಳ ಮೇಲೆ ನಿಂತು ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡಿತು. ಕೊಕ್ಕಕ್ಕೋ ಕೊಕ್ಕಕ್ಕೋ, ಈ ದುಷ್ಟ ರಾಜ ಪಾಪದ ಬಡ ಮಕ್ಕಳಿಗೆ ಮೋಸ ಮಾಡಿ ಅವರ ಬೀಸಿಕೊಲ್ಲು ಕಿತ್ಕೊಂಡಿದ್ದಾನೆ. ಅಲ್ಲಿ ಆ ಪಾಪದ ಮಕ್ಕಳು ಉಪವಾಸ ಇದ್ರೆ ಇವನಿಲ್ಲಿ ಬಗೆ ಬಗೆಯ ಭಕ್ಷ್ಯ ತಿಂತಿದ್ದಾನೆ. ನಾಚಿಗೇಡು ನಾಚಿಗೇಡು ಅಂತ ಕಿರಿಚಿತು. ಈ ಕೆಂಪು ಜುಟ್ಟಿನ ಹುಂಜದ ಕೂಗು ಕೇಳಿ ಜನ ಆಶ್ಚರ್ಯಪಟ್ರು. ಗುಸ್ಗುಸು ಮಾತಾಡ್ತಾ ಹುಂಜದ ಬಳಿ ಹೋಗಿ ಏನು ವಿಷಯ ಅಂತ ಮತ್ತೆ ತಿಳ್ಕೊಂಡ್ರು. ಹೀಗೆ ಕೆಂಪು ಜುಟ್ಟಿನ ಹುಂಜ ಉಂಟಲ್ಲ, ಗಲ್ಲಿ ಗಲ್ಲಿಯಲ್ಲಿ ಕೊಕ್ಕೊಕ್ಕೋ ಕೊಕ್ಕೊಕ್ಕೋ ಅಂತ ಹೇಳ್ತಾ ಕೊನೆಗೆ ರಾಣಿಯ ಅಂತಃಪುರದ ಕಿಟಕಿ ಮೇಲೆ ನಿಂತು ಕೊಕ್ಕೊಕ್ಕೋ, ಮಕ್ಕಳ ಕೈಯಿಂದ ಬೀಸಿಕಲ್ಲು ಕಿತ್ತುಕೊಂಡ ರಾಜನ ಹೆಂಡತಿಯೇ ಅನ್ನುತ್ತಾ ರಾಣಿಯನ್ನು ಛೇಡಿಸಿತು. ರಾಣಿಗೆ ನಾಚಿಗೆಯಾಗಿ ಹೋಯಿತು. ಅವಳು ರಾಜನೊಟ್ಟಿಗೆ ಜಗಳ ಆಡಿದ್ಲು. ಈ ಹೊತ್ತಿಗೆ ಇದು ಎಲ್ರಿಗೂ ವಿಷಯ ಗೊತ್ತಾಯಿತು. ಆದರೆ ಈ ಕೆಂಪು ಜುಟ್ಟಿನ ಹುಂಜ ಮಾತ್ರ ತನ್ನ ಪಾಡಿಗೆ ತಾನು ಕೂಗನ್ನ ಮುಂದುವರಿಸಿತು. ಇದರಿಂದ ರಾಜನಿಗೆ ಸಿಟ್ಟು ಬಂದು ಹೋಯಿತು. ಅವನೇನು ಮಾಡಿದ, ತನ್ನ ಅಡಿಗೆಯವರಿಗೆ ಒಂದು ಆದೇಶವನ್ನ ಕೊಟ್ಟ. ಈ ಹುಂಜವನ್ನ ಕೊಯ್ದು ಸಾರು ಮಾಡಿ ಬಡಿಸಿ ಅಂತೇಳಿ ಆಜ್ಞೆ ಮಾಡಿದ. ಈ ಅಡಿಗೆಯವರು ಕೂಗುತ್ತಿದ್ದ ಹುಂಜವನ್ನ ಕೊಯ್ದು ಮಸಾಲೆ ಅರೆದು ಸಾರು ಮಾಡಿದರು. ಆಹಾ, ರಾಜನಿಗೆ ಖುಷಿಯಾಯಿತು. ಇನ್ ಮುಂದೆ ಏನು ಕಿರಿಕಿರಿಲ್ಲ ಅಂತ ಹೇಳಿ ಸಾರನ್ನು ಸುರ್ಕೊಂಡು ಗಟ್ಟಿಯಾಗಿ ತಿಂದ. ಊಟ ಮಾಡಿ ಮಲಗುವ ಕೋಣೆಗೆ ಹೋದ. ಮಲಗಬೇಕು, ಅಷ್ಟರಲ್ಲಿ ರಾಜನ ಹೊಟ್ಟೆಯಿಂದ ಮತ್ತೆ ಹುಂಜದ ಕೂಗು. ಕೊಕ್ಕೊಕ್ಕೋ, ದುಷ್ಟರಾಜ ಮಕ್ಕಳಿಂದ ಬೀಸುಕಲ್ಲು ಕಿತ್ತುಕೊಂಡ ಕೆಂಪು ಜುಟ್ಟಿನ ಹುಂಜ ನನ್ನನ್ನು ಸೆರೆಮನೆಗೆ ತಳ್ಳಿದ. ಈಗ ಈ ದುಷ್ಟ ನನ್ನನ್ನು ಬೇಯಿಸಿ ತಿಂತಿದ್ದಾನೆ. ಅಲ್ಲಿ ಬಡ ಮಕ್ಕಳು ಉಪವಾಸ ಬಿದ್ದಿದ್ದಾರೆ, ಇಲ್ಲಿ ರಾಜ ತಿಂದು ತೇಗ್ತಾ ಇದ್ದಾನೆ ಅಂತ ಹೇಳಿ ಕಿರಿಚಿಲಿಕ್ಕೆ ಶುರು ಮಾಡಿತು. ಹೀಗಂತೂ ರಾಜನಿಗೆ ಬೊಗಸೆ ನೀರಲ್ಲಿ ಮುಳುಗಿ ಸಾಯುವಷ್ಟು ನಾಚಿಕೆ ಆಯಿತು. ಅವನು ಹೋದಲ್ಲಿ ಬಂದಲ್ಲೆಲ್ಲ ಕೆಂಪು ಜುಟ್ಟಿನ ಈ ಹುಂಜದ ಕೊಕ್ಕೊಕ್ಕೋ ಕೊಕ್ಕೊಕ್ಕೋ ನಡೆದೇ ಇತ್ತು. ಕೈ ಕೈ ಹಿಸುಕಿಕೊಂಡ ರಾಜ ಆಮೇಲೆ ಅವಮಾನ ತಾಳಲಾರದೆ ತಿಂದದ್ದನ್ನೆಲ್ಲ ಕಕ್ಕಿಕೊಂಡ. ಕೆಂಪು ಜುಟ್ಟಿನ ಹುಂಜ ಇಡೀ ಇಡಿಯಾಗಿ ಹೊರ ಬಂದು ಅರಮನೆ ಬೇಲಿಯತ್ತ ಹಾರಿ ಹೋಯಿತು. ಮತ್ತೆ ತನ್ನ ಕೂಗು ಮುಂದುವರಿಸಿತು. ಈಗಂತೂ ರಾಣಿ ರಾಜನನ್ನ ತರಾಟೆಗೆ ತೆಗೆದುಕೊಂಡು ಬೀಸಿಕೊಲ್ಲು ಕೊಟ್ಟು ಬಿಡು ಮಾರಾಯ ಅಂತ ಬುದ್ಧಿ ಹೇಳಿದ್ಲು. ಕೊನೆಗೂ ರಾಜ ಕೆಂಪು ಜುಟ್ಟಿನ ಹುಂಜದ ಕಾಟಕ್ಕೆ ಬೇಸತ್ತು ಆ ಮಕ್ಕಳನ್ನು ಕರೆಸಿದ. ಅವರ ಬೀಸುಕಲ್ಲು ಅವರಿಗೆ ಮರಳಿಸಿದ. ಆಮೇಲೆ ಅಣ್ಣ ತಂಗಿ ದಿನವೂ ಬೀಸುಕಲ್ಲು ಬೀಸಿ ಬೀಸಿ ರುಚಿ ರುಚಿಯಾದ ತಿಂಡಿಗಳನ್ನು ಪಡೆಯುತ್ತಾ ಬಡವರಿಗೆಲ್ಲ ಹಂಚುತ್ತಾ 100 ವರ್ಷ ಸುಖವಾಗಿದ್ದರು. ಕೆಂಪು ಜುಟ್ಟಿನ ಹುಂಜವು ರಾಜನ ಪ್ರಾರ್ಥನೆಗೆ ಒಪ್ಪಿ ಮುಂದೆ ಯಾವತ್ತೂ ಅವನ ವಿರುದ್ಧ ಕೂಗಲಿಲ್ಲ. ತಾನೂ ತಿಂಡಿಯಲ್ಲಿ ಪಾಲು ಪಡೆದು ಅಣ್ಣ ತಂಗಿಯರೊಟ್ಟಿಗೆ ಸುಖವಾಗಿ ಇದ್ದು ಬಿಟ್ಟಿತು. ಸುಖತೆ ಹೇಗಿತ್ತು? ಚೆನ್ನಾಗಿತ್ತಲ್ವಾ? ಸರಿ, ಇನ್ನೊಂದು ಕತೆ ಕೇಳೋದಕ್ಕೆ ರೆಡಿಯಾಗಿ ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ.

ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಓಕೆ, ಕತೆ ಹೇಳ್ತಾ ಇದೆ ಅಲ್ವಾ. ಒಂದು ಕೆಂಪು ಜುಟ್ಟಿನ ಒಂಜದ ಕತೆ ಮುಗೀತು, ಈಗ ಇನ್ನೊಂದು ಕತೆ ಹೇಳೋ ಹೊತ್ತು. ಸರಿ, ಕೇಳೋದಕ್ಕೆ ರೆಡಿಯಲ್ಲ? ಹೂ ಬಿಡ್ತಾ ಇದ್ದೀರಲ್ಲ, ಕೆಲವರದೆಲ್ಲ ಹೂ ಹೂ ಹೂ ಅಂತ ನನಗೆ ಕೇಳಿಸ್ತಾ ಇದೆ ಇಲ್ಲಿಗೆ. ಸರಿ, ಯಾರೆಲ್ಲ ಹೇಳ್ತಾ ಇಲ್ಲ ಹೇಳಬೇಕು ಈಗ. ಓಕೆ, ಈಗ ಇನ್ನೊಂದು ಕತೆ. ಬೆಳಕಿನ ವಿಚಾರವಾಗಿ ಬೆಳಕು ಬೆಳಕು ಕೊಡುವಲ್ಲಿ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅನ್ನುವ ತರ್ಕಗಳು ದೇವಲೋಕಕ್ಕೆ ಈ ತರದ ಸುದ್ದಿಗಳು ಬರ್ತಾ ಇತ್ತು. ಯಾರೆಲ್ಲ ಈ ತರ ಹೇಳ್ತಿದ್ರು ಅಂದ್ರೆ, ಸೂರ್ಯ ಚಂದ್ರ ನಕ್ಷತ್ರ ಪ್ರತಿನಿತ್ಯ ಇದೇ ವಿಷಯದ ಬಗ್ಗೆ ಸಂಬಂಧಿಸಿದವರ ಮೂಲಕ ತಮ್ಮನ್ನೇ ಶ್ರೇಷ್ಠರೆಂದು ಗುರುತಿಸಬೇಕು ಅನ್ನುವ ಬಲವಂತವನ್ನ ಹೇರತೊಡಗಿದವು. ಯಾರನ್ನು ತಾನು ಶ್ರೇಷ್ಠನೆಂದು ಗುರುತಿಸಬೇಕೆಂದು ಬ್ರಹ್ಮನಿಗೆ ಸಹ ಇಲ್ಲಿ ಗಲಿಬಿಲಿ ಉಂಟಾಯಿತು. ಈ ವಿಚಾರದಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳೋದಕ್ಕೆ ನಿರ್ಧರಿಸಿ ಬ್ರಹ್ಮ ಒಂದು ತುರ್ತು ಸಭೆಯನ್ನ ಕರೀತಾನೆ. ಸಭೆಗೆ ಇಂದ್ರಾದಿಗಳು ಸೇರಿದಂತೆ ಎಲ್ಲ ದೇವತೆಗಳು ಬಂದರು. ಸೂರ್ಯ ಚಂದ್ರ ಹೀಗೆ ಯಾರ್ಯಾರು ಸ್ಪರ್ಧೆಯಲ್ಲಿದ್ದಾರೋ ಅವರಿಗೆಲ್ಲ ಕರೆ ಹೋಯಿತು. ಎಲ್ಲರೂ ಬಂದು ಸೇರಿದಾಗ ಸಭೆ ಆರಂಭವಾಯಿತು. ಈಗ ಭೂಮಿ ಕಡೆಯಿಂದ ಯಾರಾದರೂ ಸ್ಪರ್ಧೆಗೆ ಹೋಗಬೇಕಲ್ಲ, ಯಾರು ಹೋಗಿದ್ರು ಹೇಳಿದ್ರೆ ನಮ್ಮ ಮಿಂಚುಹುಳು ಹೋಗಿತ್ತು. ಆಗ ಬ್ರಹ್ಮ ಕೇಳ್ತಾನೆ, ಭೂಮಿಯೊಳಗಿನ ಬೆಳಕಿಗೆ ಪ್ರತಿನಿಧಿ ನೀನು ಒಬ್ನೇನಾ, ಮತ್ತಾರು ಇಲ್ವೇ, ಹಣತಿ ಯಾಕೆ ಬಂದಿಲ್ಲ ಅಂತ ಸಭೆಯಲ್ಲಿ ಕೇಳಲಾಯಿತು. ಆಗ ಮಿಂಚುಹುಳು, ಹಣತಿಯನ್ನ ನಾನು ಕರೆದಿ ಸ್ವಾಮಿ, ಆದರೆ ಹಣತೆ ನಾನು ಸ್ಪರ್ಧಿಸಲು ಸೂಕ್ತನಾದವನೋ ಇಲ್ಲವೋ ಗೊತ್ತಿಲ್ಲ, ನೀವು ಹೋಗಿ ಬನ್ನಿ ಅಂತ ನನ್ನನ್ನು ಕಳಿಸಿತು ಅಂತೇಳಿ ಹೇಳಿತು. ಈಗ ಬ್ರಹ್ಮನಿಗೆ ಈ ಸಭೆಯಲ್ಲಿ ಹಣತೆ ಇರುವುದು ಸೂಕ್ತವೆನಿಸಿ ತುರ್ತಾಗಿ ಹಣತಿಯನ್ನು ಕೂಡ ಕರೆಸ್ತಾನೆ. ಸಭೆಯಲ್ಲಿ ಮೊದಲು ವಾದಿಸುವ ಮತ್ತು ಹಕ್ಕು ಮಂಡಿಸುವ ಅಧಿಕಾರವನ್ನ ಸೂರ್ಯನಿಗೆ ನೀಡಲಾಯಿತು. ಸೂರ್ಯ ಹೇಳ್ತಾನೆ, ಬ್ರಹ್ಮದೇವ, ನನಗೆ ಪ್ರತಿಸ್ಪರ್ಧಿಯೇ ಇಲ್ಲ, ಈ ಸಭೆಯ ಅವಶ್ಯಕತೆಯೂ ಇರಲಿಲ್ಲ, ನಾನು ಇಲ್ಲದೆ ಜಗತ್ತೇ ಇಲ್ಲ, ಜೀವನ ನಡೆಯುವುದು ನನ್ನ ಬೆಳಕಿನಿಂದಲೇ ಎಂದು ಹೇಳಿ ಅಹಂನಿಂದ ಎಲ್ಲರ ಕಡೆ ನೋಡಿತು. ಅನಂತರ ಚಂದ್ರ ಏನ್ ಹೇಳ್ತಾನೆ ಹೇಳಿದ್ರೆ, ಈ ಸೂರ್ಯ ಎಲ್ಲ ಕಾಲದಲ್ಲೂ ಇರೋನಲ್ಲ, ಹಗಲು ಮಾತ್ರ ಅವನ ಕೆಲಸ, ರಾತ್ರಿ ನಾನು ಇಲ್ಲದೆ ಬದುಕಿಲ್ಲ, ಕವಿಗಳಿಗೆ ಪ್ರೇಮಿಗಳಿಗೆ ನನ್ನಷ್ಟು ಸಹಾಯ ಮಾಡಿದವರು ಯಾರೂ ಇಲ್ಲ, ನಾನು ಸೂರ್ಯನಷ್ಟು ಪ್ರಖರವಾದ ಬಿಸಿಲು ನೀಡಿ ಜನರಿಗೆ ತೊಂದರೆ ಕೊಡೋದಿಲ್ಲ ಅಂತ ವಾದಿಸಿತು. ಆಗ ನಕ್ಷತ್ರಗಳು, ಸೂರ್ಯನ ಬೆಳಕು ಹಗಲು ಮಾತ್ರ, ಮತ್ತು ಚಂದ್ರ ತಿಂಗಳಲ್ಲಿ ಕೆಲವು ದಿನ ಮಾತ್ರ, ಆದರೆ ರಾತ್ರಿಯಲ್ಲಿ ನಾವು ಯಾವತ್ತೂ ಇರ್ತೀವಿ. ನಮ್ಮ ಬೆಳಕು ಜನಸಾಮಾನ್ಯರಿಗೆ ಚಿಕ್ಕದಿರಬಹುದು, ಆದರೆ ಅಷ್ಟರಲ್ಲೇ ಅವರಿಗೆ ಹಾದಿ ತೋರಿಸ್ತೀವಿ, ಮಕ್ಕಳಿಗೂ ನಮ್ಮನ್ ಕಡ್ರೆ ಅಕ್ಕರೆ ಅಂತ ಹೇಳಿತು. ಮಿಂಚುಹುಳ ಕೂಡ, ನಾನು ಸಣ್ಣವನಾದರೂ ಯಾರ ಸಹಾಯವಿಲ್ಲದೆ ಇಡೀ ಕತ್ತಲೆಯಲ್ಲಿ ಒಂದು ಬೆಳಕಿನ ಸೊಬಗನ್ನ ಮೂಡಿಸುವೆ ಅಂತ ಹೇಳಿತು. ಈಗ ಮುಂದಿನ ವಾದ ಮಂಡಿಸುವ ಹಕ್ಕು ಹಣತೆಗೆ. ಆಗ ಹಣತೆ ಶುರು ಮಾಡಿತು, ನನಗೆ ವಾದ ಮಂಡಿಸಲು ಆಸೆ ಏನೂ ಇಲ್ಲ ಬ್ರಹ್ಮದೇವ, ನಾನು ಶ್ರೇಷ್ಠನೆಂದು ನಾನೆಂದೂ ಭಾವಿಸಿಲ್ಲ, ಕನಿಷ್ಠವೆಂದೂ ಭಾವಿಸಿಲ್ಲ, ನಾನು ನನ್ನ ಕೆಲಸವನ್ನು ಮಾಡುತ್ತಿದ್ದೇನೆ, ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕು ನೀಡುವುದರಲ್ಲಿ ನನಗೆ ಖುಷಿ ಇದೆ, ಅದು ಕೇವಲ ಸ್ವಲ್ಪ ಬೆಳಕಾಗಲಿ, ನನ್ನನ್ನು ನಂಬಿ ಹಚ್ಚಿದವರಿಗೆ ನಾನು ಮೋಸ ಮಾಡಲ್ಲ, ಅವರು ಬಯಸುವವರಿಗೂ ಬೆಳಕು ಕೊಡುತ್ತೇನೆ, ಅವರು ಬೇಡವೆಂದರೆ ನನ್ನ ಬೆಳಗುವಿಕೆ ನಿಲ್ಲಿಸುತ್ತೇನೆ, ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಬೇಡವೆಂದರೆ ನಿಲ್ಲಿಸಿಯಾರೆ, ಜನರಿಗೆ ಬೇಕೋ ಬೇಡೋ ಗೊತ್ತಿಲ್ಲದೆ ತಮ್ಮ ಪಾಡಿಗೆ ತಾವು ಉರಿಯುತ್ತಲೇ ಇರುತ್ತಾರೆ, ನಾನು ಇಲ್ಲದೆ ಹೋಗಿದ್ದರೆ ಮನುಷ್ಯರ ಜಗತ್ತು ಹೇಗಿರುತ್ತಿತ್ತು ಎಂದು ಊಹಿಸಿ, ಆದರೆ ನನಗೆ ಅದರಲ್ಲಿ ಹೆಗ್ಗಳಿಕೆ ಇಲ್ಲ, ಅದು ನನ್ನ ಕೆಲಸ, ನನ್ನ ಪಾಡಿಗೆ ನಾನು ಉರಿದು ಬೆಳಕು ಕೊಡುವುದು ಕರ್ತವ್ಯ, ಕರ್ತವ್ಯದಲ್ಲಿ ಶ್ರೇಷ್ಠತೆಯ ಲೆಕ್ಕ ಹಾಕುವುದು ನನಗೆ ಸರಿ ಬರುವುದಿಲ್ಲ, ಅದಕ್ಕಾಗಿ ನಾನು ಮೊದಲೇ ಸಭೆಗೆ ಬಂದಿರಲಿಲ್ಲ, ಕ್ಷಮಿಸಿ ಎಂದು ಕೈ ಮುಗಿಯಿತು. ಹಣತೆಯ ಮಾತು ಮುಗಿಯುತ್ತಲೇ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಆಗ ಬ್ರಹ್ಮ, ಯಾರು ಶ್ರೇಷ್ಠರು ಎಂಬುದನ್ನು ನಾನು ತೀರ್ಮಾನಿಸುವ ಅಗತ್ಯ ಇಲ್ಲ, ಇಡೀ ಸಭೆಯೇ ಅದನ್ನು ಗುರುತಿಸಿದೆ, ಶ್ರೇಷ್ಠತೆ ಬರುವುದು ಬರೀ ಬಲದಿಂದಲ್ಲ, ತನ್ನ ಶಕ್ತಿಯಿಂದಲ್ಲ, ಅದರ ಜೊತೆಗೆ ನಡವಳಿಕೆಯಿಂದಲೂ ಗುಣ ಬರಬೇಕು, ಸಣ್ಣ ಬೆಳಕು ಕೊಟ್ಟರೂ ಹಣತೆಯ ವ್ಯಕ್ತಿತ್ವ ಗುರುತರವಾದದ್ದು ಎಂದ. ಎಲ್ಲರೂ ಹಣತೆಗೆ ಜಯಕಾರ ಹಾಕಿದರು. ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಸೊ ಈಗೊಂದು ಚಂದದ ಕತೆ ಕೇಳಿದ್ರಲ್ಲ, ಹಾಗೀಗ ಚಂದದ ಒಂದು ಹಾಡು ಕೇಳುವ ಹೊತ್ತು. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು. ಈಗ ಹೆಂಗ ಗೊತ್ತಾ, ಈ ಅಜ್ಜಿ ತೊಡೆ ಮೇಲೆ ಕೂತು ಕತೆ ಕೇಳಿದ್ರೆ ಮಾತ್ರ ಮಲಗುವ ಸಮಯ ಅಂತ ಒಂದಿತ್ತು. ಕತೆ ಕೇಳುವಾಗಿನ ಅಜ್ಜಿಯ ಹಾವಭಾವ ನಮ್ಮನ್ನು ಯಾವುದೋ ಸುಂದರ ಲೋಕಕ್ಕೆ ಕರೆದೊಯ್ತಾ ಇತ್ತು. ಆಕೆಯ ಕಥೆಯನ್ನ ಕಣ್ಣರಳಿಸಿ ಬಾಯಿ ಬಿಟ್ಟುಕೊಂಡು ಕೇಳುತ್ತಿದ್ದ ನಮಗೆ ಆ ಅನುಭವವೇ ರಸದೌತಣ. ಬೀರಬಲ್ನ ಜಾಣತನಕ್ಕೆ ಹೆಮ್ಮೆ ಪಟ್ಟ ದಿನಗಳೆಷ್ಟು, ತೆನಾಲಿರಾಮನ ಹಾಸ್ಯಕ್ಕೆ ನಕ್ಕು ನಕ್ಕು ಮಲಗಿದ ಕ್ಷಣಗಳೆಷ್ಟು, ಅಲ್ಲಾವುದ್ದೀನ್ನ ಮಾಯಾದೀಪಕ್ಕೆ ಭೇಟಿ ಕೊಟ್ಟದ್ದು, ಪಂಚತಂತ್ರ ಕಥೆಗಳಲ್ಲಿ ಕೆಲವು ಅರ್ಥವಾಗದೆ ಅಜ್ಜಿಯನ್ನ ಕಾಡಿ ಬೇಡಿ ಅರ್ಥೈಸಿಕೊಂಡದ್ದು, ಈ ಸೋಪನ ನೀತಿ ಕಥೆಗಳು, ವಿಕ್ರಮ್ ಮತ್ತು ಬೇತಾಳ ಕತೆ ಕೇಳಿ ಬೇತಾಳ ನಮ್ಮ ಹೆಗಲನ್ನೇ ಇರುತ್ತೇನೋ ಎನ್ನುವಂತೆ ಭಯದಿಂದ ಅಜ್ಜಿಯ ಸೆರಗಿನಲ್ಲಿ ಮುಖ ಮುಚ್ಚಿ ನಿದ್ರಿಸುವ ಪ್ರಯತ್ನ ಮಾಡಿದ್ದು ಎಲ್ಲವೂ ಅವಿಸ್ಮರಣೀಯ ಕ್ಷಣಗಳ ಬುತ್ತಿ. ಅಜ್ಜಿ ಹೇಳುತ್ತಿದ್ದ ಕಾಗಕ್ಕ ಗುಬ್ಬಕ್ಕನ ಕಥೆಯಲ್ಲಿ ಕಾಗಕ್ಕ ಗುಬ್ಬಕ್ಕನ ಮನೆಗೆ ಬಂದು ಗುಬ್ಬಕ್ಕನ ಮರಿಗಳನ್ನು ತಿಂದಾಗ ಕಾಗೆ ಮೇಲೆ ವಿಪರೀತ ಸಿಟ್ಟು, ಗುಬ್ಬಕ್ಕನ ಮೇಲೆ ಅಷ್ಟೇ ಪ್ರೀತಿ ಕರುಣೆ. ಅಮ್ಮ ಅಕ್ಕಿ ಆರಿಸಲು ಕುಳಿತರೆ ತಿನ್ನಲು ಬರುತ್ತಿದ್ದ ಗುಬ್ಬಚ್ಚಿಗಳಿಗೆ ಪ್ರೀತಿಯಿಂದ ಕಾಳು ತಿನ್ನಲು ಅವಕಾಶ ಕೊಡುವುದು, ಅದೇ ಸಮಯಕ್ಕೆ ಕಾಗೆ ಏನಾದರೂ ಬಂದರೆ ಅದು ಕಣ್ಣಿಂದ ಮರೆಯಾಗುವವರೆಗೂ ಅದನ್ನು ಓಡಿಸಿದಾಗ ಏನೋ ಸಂತೃಪ್ತಿ. ಇದು ಅಜ್ಜಿಯ ಕಥೆಯ ಪ್ರಭಾವ. ಸರಿ, ಇನ್ನೊಂದು ಕಥೆಯನ್ನ ಕೇಳುವ ಹೊತ್ತು. ಸೊ ಕೇಳಿಯ ಕಥೆಯನ್ನ. ಒಂದು ಊರಲ್ಲಿ ಒಬ್ಬ ಚತುರನಾದ ನಾಪಿತನಿದ್ದ. ನಾಪಿತ ಅಂದ್ರೆ ಕ್ಷೌರಿಕ. ಅದೇ ಊರಿನಲ್ಲಿ ಪಂಚಾಂಗವನ್ನು ಓದುವಂತ ಒಬ್ಬ ಬ್ರಾಹ್ಮಣರಿದ್ರು. ನಾಪಿತನಿಗೆ ಬ್ರಾಹ್ಮಣರ ಮೇಲೆ ಬಹಳ ವಿಶ್ವಾಸ. ಏನೇ ಕೆಲಸ ಮಾಡಬೇಕಿದ್ರು ಆತನನ್ನ ಕೇಳಿಯೇ ಮಾಡ್ತಾ ಇದ್ರು. ಆ ಊರಿಂದ 4 ಯೋಜನ ದೂರದಲ್ಲಿ ಮಹಾದೇವನ ಕ್ಷೇತ್ರ ಒಂದಿತ್ತು. ವರ್ಷಕ್ಕೊಮ್ಮೆ ಅಲ್ಲಿ ಜಾತ್ರೆ. ಜಾತ್ರೆಗೆ ತುಂಬಾ ಜನ ಸೇರ್ತಾ ಇದ್ರು. ನಾಪಿತ ಅವನಿಗೆ ಕ್ಷೌರಿಕ ವೃತ್ತಿಯಿಂದಲೂ ಇನ್ನೊಂದು ಗೊತ್ತಿತ್ತು, ಅವನಿಗೆ ನಾದಸ್ವರ ವಾದಕ ಆಗಿದ್ದ ಅವನು. ಜಾತ್ರೆಯ ಸಮಯದಲ್ಲಿ ನಾನು ಅಲ್ಲಿದ್ರೆ ಅಂದ್ರೆ ಆ ಮಹಾದೇವನ ದೇವಳದಲ್ಲಿ ಇದ್ರೆ ದೇವರ ಸೇವೆ ಮಾಡಿದಾಗೂ ಆಗುತ್ತೆ, ಆಮೇಲೆ ನಾನು ನಾದಸ್ವರ ಓದಿದಾಗ ಖುಷಿಯಾಗಿ ದೇವಸ್ಥಾನದ ಮಂಡಳಿಯವರು ನನಗೇನಾದರೂ ಸ್ವಲ್ಪ ಹಣವನ್ನ ಕೊಡಬಹುದು ಅಂತಹ ಯೋಚನೆ ಮಾಡ್ತಾನೆ. ಹಾಗಾಗಿ ಬ್ರಾಹ್ಮಣರಲ್ಲಿ ಈ ವಿಷಯವನ್ನ ತಿಳಿಸಿ ಯಾತ್ರೆಗೆ ಒಳ್ಳೆಯ ಮುಹೂರ್ತವನ್ನ ಹೇಳಬೇಕು ಅಂತ ಕೇಳ್ತಾನೆ. ಬ್ರಾಹ್ಮಣರಿಗೆ ಆ ದಿವಸ ಏನೋ ತೋಚುದಿಲ್ಲ, ಸುಮ್ನೆ ಹೋಗಪ್ಪ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಹೊರಡು ಅಂತಾನೆ. ಆದ್ರೆ ಬ್ರಾಹ್ಮಣರ ಮಾತಿನಲ್ಲಿ ವಿಶ್ವಾಸವಿದ್ದಂತ ಈ ನಾಪಿತ ಸೂರ್ಯೋದಯಕ್ಕೆ ಸರಿಯಾಗಿ ಹೊರಟ. ಸಾಕಷ್ಟು ದೂರ ನಡೆದ ಮೇಲೆ ಒಂದು ದಟ್ಟವಾದ ಕಾಡನ್ನ ಪ್ರವೇಶಿಸ್ತಾನೆ. ಅಲ್ಲಿ ನರಭಕ್ಷಕನಾಗಿದ್ದ ಹುಲಿಯೊಂದು ಮಹಾ ಉಗ್ರವಾಗಿ ಆರ್ಪಟಿಸುತ್ತಾ ಎದುರಾಗ್ತದೆ. ಆಗ ನಾಪಿತ, ಅಯ್ಯೋ ದೇವ, ಇನ್ನು ನನಗೆ ಸಾವಿಯೇ ನಿಶ್ಚಿತ, ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ, ಇನ್ನೇನು ಗತಿಯ ಅಂದುಕೊಳ್ತಾನೆ. ಹುಲಿ ಹತ್ರ ಹತ್ರ ಹತ್ರ ಬರ್ತಾ ಇದೆ. ಆವಾಗ ಇನ್ನೂ ಒಂದು ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ನಾಪಿತ ತನ್ನ ಕೈಗಳಿಂದ ಭುಜಗಳನ್ನು ಬಡಿದುಕೊಳ್ಳುತ್ತಾ ಜೋರಾಗಿ ಅಟ್ಟಹಾಸ ಮಾಡಿ, ಎಲವೋ ಹುಲಿಯೇ, ದಷ್ಟಪುಷ್ಟನಾಗಿರುವ ನೀನು ದೇವರ ದಯದಿಂದ ನನಗೆ ಸಿಕ್ಕಿದ್ದೀಯ, ಬಾ ಮುಂದಕ್ಕಡಿಯಿಡು ಎಂದು ಕೂಗುತ್ತಾ ಕೈಯಲ್ಲಿದ್ದ ಹಗ್ಗದ ತುಂಡೊಂದನ್ನು ಹುಲಿಯ ಕೊರಳಿಗೆ ಕಟ್ಟುವನಂತೆ ಹಾಕುತ್ತಾ ಮುಂದೆ ಮುಂದೆ ಹೋಗ್ತಾನೆ. ಆಗ ಹುಲಿ, ಹಾ ಇದೇನು ಅಚ್ಚರಿ, ಭಯಂಕರವಾದ ನನ್ನನ್ನು ಮುಂದಕ್ಕೆ ಬಾ ಮುಂದಕ್ಕೆ ಬಾ ಅಂತ ಕರಿತಾ ಇದ್ದಾನಲ್ಲ, ನನ್ನನ್ನು ನೋಡಿದ್ರೆ ಎಲ್ಲರೂ ಹದ್ದೇರ್ತಾರೆ, ಇವನದ್ದೇನು ಕತೆ ಎಂದ ತಿಳ್ಕೊಂಡು ಹೆದರಿ ಕೇಳ್ತದೆ. ಎಲ್ಲವೋ ಮನುಷ್ಯರನ್ನು ತಿಂದು ತೇಗುವ ನನ್ನನ್ನು ಕಂಡು ಅಟ್ಟಹಾಸ ಮಾಡ್ತಾ ಎದುರು ಬರ್ತಿದೆಯಲ್ಲ, ನೀನ್ಯಾರು ಅಂತ. ಆಗ ನಾಪಿತ ಹೇಳ್ತಾನೆ, ಎಲ್ಲವೋ ಕ್ಷುದ್ರ ಜಂತುವೆ, ನಿನಗೆ ಗೊತ್ತಿಲ್ಲ ನಮ್ಮ ಲೋಕಾಧಿಪತಿಯಾದಂತಹ ದೇವೇಂದ್ರ ಇದ್ದಾನಲ್ಲ, ಸ್ವರ್ಗಲೋಕದಲ್ಲಿ ವ್ಯಾಘ್ರ ಯಜ್ಞವನ್ನ ಮಾಡ್ತಾ ಇದ್ದಾನೆ. ನಾವು 5 ಮಂದಿ ಗಂಧರ್ವರನ್ನು ಈ ಭೂಲೋಕಕ್ಕೆ ಕಳಿಸಿದ್ದಾನೆ. ನಮಗೆ ಒಬ್ಬೊಬ್ಬರಿಗೆ ತಲಾ 100 ಹುಲಿಗಳನ್ನು ಹಿಡಿದು ತರುವಂತೆ ಕಟ್ಟಪ್ಪಣೆ ಮಾಡಿದ್ದೇವೆ. ಅದಕ್ಕಾಗಿ ನಾವು ಮಾನವರ ಹಾಗೆ ವೇಷ ಧರಿಸಿ ಇಲ್ಲಿಗೆ ಬಂದಿದ್ದೇವೆ. ನಾನೀಗಲೇ 94 ಹುಲಿಗಳನ್ನ ಹಿಡಿದು ಒಪ್ಪಿಸಿ ಆಗಿದೆ, ಇನ್ನಿಷ್ಟು ಬೇಕು, ನನಗೆ 6 ಹುಲಿ ಬೇಕು. ನಿನ್ನೆ ಬಂದವನು ನಾನು, ಈ ಮಹಾರಣ್ಯದಲ್ಲಿ ಇನ್ನೊಂದು ಹುಲಿಯನ್ನು ನಿನ್ನ ಹಾಗೆ ಇತ್ತಪ್ಪ, ಒಂದು ಹುಲಿಯನ್ನು ಹಿಡಿದು ನನ್ನ ಕಂಕುಳಲ್ಲಿ ಬಂಧಿಸಿಟ್ಟುಕೊಂಡಿದ್ದೇನೆ. ಅಲ್ಲ ನೀವೆಂತ ಅವಳಿ ಜವಳಿಯ, ಬಾ ಬಾ ಬಾ ನರಭಕ್ಷಕನಾದ ನಿನ್ನನ್ನು ಬಂಧಿಸ್ತೇನೆ ಬಾ ಅಂತ ಹೇಳ್ತಾನೆ. ಆಗ ಹುಲಿಗೆ ಒಳಗೊಳಗೆ ಭಯ ಆಗ್ತದೆ, ಆದರೂ ಹೇಳ್ತದೆ, ಆ ನನ್ನ ಹತ್ರ ಎಲ್ಲ ನಿನ್ನ ಸುಳ್ಳು ಬೇಡ ಆಯ್ತಾ, ನಿನ್ನ ಕಂಕುಳಲ್ಲಿರೋ ಹುಲಿಯನ್ನು ತೋರಿಸು ಅಂತ ಹೇಳಿ. ಆಗ ಹುಲಿ ಭೀತಗೊಂಡಿರುವುದನ್ನು ಮನಗಂಡ ನಾಪಿತ ಏನ್ ಮಾಡ್ತಾನೆ ಹೇಳಿದ್ರೆ, ಓಹೋಹೋ ನನ್ನನ್ನೇ ಪರೀಕ್ಷಿಸ್ತಾ ಇದೆಯಲ್ಲ, ನೋಡಿಲ್ಲಿ ಎನ್ನುತ್ತಾ ಕಂಕುಳದಲ್ಲಿ ಒಂದು ಅವನ ಚೀಲ ಇತ್ತು. ಆ ಚೀಲದಿಂದ ಕನ್ನಡಿಯನ್ನು ತೆಗೆದು ತೋರಿಸ್ತಾನೆ. ಕನ್ನಡಿಯಲ್ಲಿ ತನಗಿಂತಲೂ ದೊಡ್ಡದಾಗಿ ಕಾಣುತ್ತಿದ್ದ ತನ್ನಂತೆಯೇ ಇರುವ ಹುಲಿಯನ್ನು ನೋಡಿ, ಯಬ್ಬಾ ಇಷ್ಟು ಸಣ್ಣ ಒಂದು ಚೌಕಟ್ಟಿನಾಗೆ ಕಾಣ್ತಾ ಉಂಟು, ಅದರಲ್ಲೇ ಒಂದು ಹುಲಿಯನ್ನು ಈತ ಬಂಧಿಸಿದ್ದಾನೆ. ಶಿವ ಶಿವ, ಇವನು ನರಮನುಷ್ಯ, ಇನ್ನು ಇವನನ್ನು ತಿಂದ್ರೆ ನನಗೆ ನನ್ನ ಗತಿ, ನನ್ನ ಸಾವೇ ಗತಿ ಅಂತ ನಡುಗುತ್ತಾ ಆತನ ಕಾಲಿಗೆ ಬಿದ್ದು, ದಮ್ಮಯ್ಯ
ನನ್ನನ್ನೊಮ್ಮೆ ಬಿಟ್ಟು ಬಿಡು, ನಾನು ನಿನ್ನ ಗುಹೆಗೆ ಕರೆದುಕೊಂಡು ಹೋಗ್ತೇನೆ. ಅಲ್ಲಿ ಈ ಮನುಷ್ಯರನ್ನು ತಿಂದ ಮೇಲೆ ಅಲ್ಲಿದ್ದ ಚಿನ್ನಾಭರಣವನ್ನು ನನ್ನ ಗುಹೆಯೊಳಗೆ ನಾನು ಕೂಡಿಸಿಟ್ಟಿದ್ದೇನೆ, ಅವುಗಳನ್ನೆಲ್ಲ ನಾನೇನು ಕೊಡ್ತೇನೆ. ದಮ್ಮಯ್ಯ ಮಾರಯ್ಯ, ನನ್ನನ್ನು ಕರ್ಕೊಂಡು ಹೋಗಬೇಡ ಅಂತ ಹೇಳಿತು. ಹೌದಾ, ಎಲ್ಲಿ ನಿನ್ನ ಗುಹೆ ನೋಡೋಣ ಅಂತೇಳಿ ಇದು ಒಳಗೊಳಗೆ ಹೆದರಿಕೆ ಉಂಟು, ಆದರೂ ಹೇಳ್ತಾನೆ. ಗುಹೆಗೆ ಕರ್ಕೊಂಡು ಹೋಗಿ ತೋರಿಸ್ತದೆ. ಮನುಷ್ಯನ ಮೂಳೆ ಮಾಂಸಗಳಿಂದ ಕೊಳಕಾಗಿರುವ ಜಾಗದ ಒಂದೆಡೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದ ದುಡ್ಡು ಚಿನ್ನವನ್ನು ನೋಡ್ತಾನೆ. ಅದರಲ್ಲಿ ತಾನು ಹೊರುವಷ್ಟನ್ನು ಕಟ್ಟಿಕೊಂಡು, ಎಲ್ಲವೋ ಹುಲಿಯೇ, ನಿನ್ನನ್ನು ಉಳಿಸಿದ್ದೇನೆ, ಧರ್ಮದಿಂದ ಜೀವನ ನಡೆಸು. ನನ್ನಂತೆಯೇ ಇನ್ನು ನಾಲ್ವರು ಗಂಧರ್ವರು ಹುಲಿಗಳಿಗೋಸ್ಕರ ಹುಡುಕ್ತಾ ಇದ್ದಾರೆ, ಅವರ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳಿ ಬದುಕಿದೆಯ ಬಡ ಜೀವ ಇವೆ ಎಂದುಕೊಂಡು ಕ್ಷಣದಿಂದ ಅಲ್ಲಿ ಹೊರಟು ಊರು ಸೇರ್ತಾನೆ. ತಂದ ಸಂಪತ್ತಿನಲ್ಲಿ ಅರ್ಧದಷ್ಟನ್ನು ಬ್ರಾಹ್ಮಣನಿಗೆ ಕೊಡ್ತಾನೆ, ಉಳಿದದ್ರಲ್ಲಿ ತಾನೂ ಸುಖವಾಗಿರ್ತೇನೆ. ಇಲ್ಲಿ ಕತೆ ಮುಗೀತಾ? ಖಂಡಿತ ಮುಗಿಲಿಲ್ಲ ಕತೆ, ಹೇಳ್ತೀನಿ. ಇನ್ನೊಂದಷ್ಟು ಇದರ ಮುಂದಿನ ಕತೆ ಇದೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

ವೆಲ್ಕಮ್ ಬ್ಯಾಕ್. ಹೇಳ್ತಾ ಇದ್ದಾರೆ ರೇಡಿ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇವತ್ತು ನಾನು ಕತೆ ಹೇಳ್ತಾ ಇದ್ದೆ ಅಲ್ವಾ. ಸೊ ಇವಾಗ ಒಂದು ಕತೆ ಹೇಳಿದ್ದಲ್ಲ, ಹುಲಿಯ ಕತೆ, ನಾಪಿತನ ಕತೆ ಅಲ್ವಾ. ಈಗ ಹುಲಿಯಿಂದ ತಪ್ಪಿಸಿಕೊಂಡು ಬಂದಂತ ನಾಪಿತ ತನ್ನ ಮನೆಯನ್ನ ಸೇರಿದ. ಇಲ್ಲಿಗೆ ಕತೆ ಸ್ಟಾಪ್ ಆಗಿತ್ತು. ಮುಂದಿನ ಕತೆ ಏನು ಹೇಳಿದ್ರೆ, ಮುಂದಿನ ವರ್ಷ ಪುನಃ ಜಾತ್ರೆ ಬಂತು. ಈಗ ಅವನಿಗೆ ಆಯ್ತು, ನಾಪಿತನಿಗೆ ಹೋದ ವರ್ಷ ಅಂತೂ ನನಗೆ ಮಹಾದೇವನ ಉತ್ಸವದಲ್ಲಿ ಭಾಗವಹಿಸುವ ಅವಕಾಶ ಸಿಗ್ಲಿಲ್ಲ, ಈ ವರ್ಷ ಆದರೂ ಭಾಗವಹಿಸಬಹುದಲ್ಲ ಅಂತ ಹೇಳಿ ಆತ ಏನ್ ಮಾಡ್ತಾನೆ, ಹೋಗಿ ಅದೇ ಬ್ರಾಹ್ಮಣರ ಹತ್ರ ಹೋಗಿ ಕೇಳ್ತಾನೆ, ನಾನು ಹೀಗೀಗೆ ದೇವತಾ ಯಾತ್ರೆಗೆ ಹೊರಡಬೇಕು ಅಂತ ಇದ್ದೇನೆ, ಹೇಗೆ ಯಾವಾಗ ಹೊರಡ್ಲಿ ಅಂತ ಹೇಳಿ. ಆಗ ಬ್ರಾಹ್ಮಣರು ತಿಳ್ಕೊಳ್ತಾರೆ, ಇವನು ಧನ ಸಂಪಾದನೆಗೆ ಹೋಗ್ತಾ ಇದ್ದಾನೆ, ಕಳೆದ ಬಾರಿ ನನಗೊಂದಷ್ಟು ಕೊಟ್ಟ, ಇನ್ನಿಷ್ಟು ತಂದಿದ್ದಾನೋ ಕಾಣೆ, ಆದ್ದರಿಂದ ನಾನು ಇವನೊಡೆ ಹೋಗುವುದು ಒಳ್ಳೇದು ಅಂತ ಯೋಚಿಸಿ, ಎಲ್ಲವೋ ನಾಪಿತನೆ, ನಾನು ಯಾತ್ರೆಯ ಸಂಕಲ್ಪವನ್ನ ಮಾಡಿ ನಾಳೆ ಸೂರ್ಯೋದಯದಲ್ಲಿ ಹೊರಡುವವನಿದ್ದೇನೆ, ಜೊತೆಯಾಗಿ ಹೋಗೋಣ ಎಂತಾರೆ. ಹಾಗಾಗಿ ಕೊನೆಗೆ ನಾಪಿತ ಮತ್ತು ಈ ಬ್ರಾಹ್ಮಣ ಒಟ್ಟಿಗೆ ಸೇರಿ ಹಳೆಯ ದಾರಿಯನ್ನು ಬಿಟ್ಟು ಬೇರೆ ದಾರಿಯನ್ನ ಹಿಡ್ಕೊಂಡು ಹೋಗ್ತಾರೆ. ಇಲ್ಲಿ ಏನಾಯ್ತು ಹೇಳಿದ್ರೆ, ಈ ನಾಪಿತನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಅವನಿಂದ ಬಿಡುಗಡೆ ಹೊಂದಿದ್ದಂತಹ ಹುಲಿ ಉಂಟಲ್ಲ, ಒಂದು ಹರಕೆಯನ್ನು ಹೇಳ್ಕೊಂಡೇ ಇರ್ತದೆ. ನಾನು ಇವನಿಂದ ಬಿಡುಗಡೆಗೊಂಡರೆ ಯಾರಿಗೆ, ದೇವನಾದಂಥ ಮಹಾದೇವನಿಗೆ ಒಂದು ದೊಡ್ಡ ಸಮಾರಾಧನೆಯನ್ನು ಮಾಡಿ ನನ್ನ ಬಂಧು ಬಾಂಧವ ಹುಲಿಗಳಿಗೆಲ್ಲ ಔತಣ ನೀಡ್ತೇನೆ ಅಂತ ದೇವರಿಗೆ ಒಂದು ಹರಕೆ ಮಾಡಿತ್ತು. ಹಾಗಾಗಿ ಅದು ಬೇರೆ ಕಾಡಿಗೆ ಬಂದು ಸೇರ್ಕೊಂಡಿತ್ತು. ಇನ್ನು ಆ ಕಾಡಲ್ಲಿ ಇರುವುದೇ ಬೇಡ, ಇನ್ನ ನಾಲ್ಕು ಗಂಧರ್ವರು ಎಲ್ಲಿ ಆದರೂ ಪ್ರತ್ಯಕ್ಷ ಆದರೆ ಅಂತೇಳಿ. ಹಾಗಾಗಿ ಇದು ಆ ದಿವಸ ಏನು ಮಾಡಿತು, ಆ ಜಾತ್ರೆಯ ದಿವಸವೇ ಅದು ಹರಕೆ ಹೇಳಿಕೊಂಡದ್ದು. ಹಾಗಾಗಿ ಔತಣಕ್ಕಾಗಿ ತನ್ನ ಬಳಗದವರನ್ನೆಲ್ಲ ಕರೆದುಕೊಂಡು ಅದಕ್ಕೆ ಇನ್ವಿಟೇಷನ್, ಎಲ್ಲರಿಗೂ ಒಂದು ಇನ್ವಿಟೇಷನ್ ಕೊಟ್ಟಿತು, ಬರಬೇಕು ಇವತ್ತು ನನ್ನ ಪರವಾಗಿ, ನಿಮಗೆಲ್ಲ ಒಂದು ಊಟ ಇದೆ ಅಂತ ಹೇಳಿ. ಸರಿ, ಎಲ್ಲ ಹುಲಿಗಳು ಅಂದರೆ ಆವತ್ತಿದ್ದುದು ಒಂದು ಹುಲಿಯಲ್ಲಿ ನೂರಾರು ಹುಲಿಗಳು ಒಂದು ಮರದ ಕೆಳಗೆ ಬಂದು ಸೇರಿತು. ಅಲ್ಲಿ ಇವತ್ತು ಸಮಾರಾಧನೆ, ಊಟ ಎಲ್ಲರಿಗೆ ಸಹ. ಈಗ ನಾಪಿತ ಮತ್ತು ಬ್ರಾಹ್ಮಣರಿಬ್ಬರು ಬಂದಾಗ ಈ ಹುಲಿಗಳ ಹಿಂಡನ್ನು ನೋಡ್ತಾರೆ, ಓ ಇದು ಕೆಟ್ಟಿತ್ತು, ಆವತ್ತು ಒಂದು ಹುಲಿ ಇವತ್ತು ನೂರಾರು ಹುಲಿ, ಏನು ಮಾಡೋದು ಅಂತ ಹೇಳಿ ನಾಪಿತನು ಬ್ರಾಹ್ಮಣರ ಹತ್ರ ಹೇಳ್ತಾನೆ, ನೋಡಿ ನೀವು ಇಲ್ಲೊಂದು ಮರ ಇದೆಯಲ್ಲ, ನಾವಿಬ್ರು ಈ ಮರವನ್ನು ಹತ್ತಿ ಕೂತ್ಕೊಳ್ವ, ಮಾತಾಡಬಾರ್ದು ಮರದ ಮೇಲೆ, ಅಲುಗಾಡದೆ ಕೂತ್ಕೊಳ್ಬೇಕು ಅಂತ ಹೇಳ್ತಾನೆ. ಹಾಗೆ ಅವರಿಬ್ರು ಮರವನ್ನು ಹತ್ತಿ ಕೂತ್ಕೊಳ್ತಾರೆ. ಇಲ್ಲಿ ಕೆಳಗೆ ಮರದ ಕೆಳಗೆ ಈ ಹುಲಿಗಳೆಲ್ಲ ಸೇರಿ ಚೆನ್ನಾಗಿ ತಿನ್ನಲಿಕ್ಕೆ ಶುರು ಮಾಡುತ್ತೆ. ಆಯ್ತಾ, ಯಾವುದನ್ನೆಲ್ಲ ಮೃತ ಪ್ರಾಣಿ ಪಕ್ಷಿ ಅಲ್ಲೆಲ್ಲ ಇಟ್ಟಿರ್ತಾರಲ್ಲ, ಅದರ ಮಾಂಸ ಅದರ ಎಲುಬು ಎಲ್ಲವನ್ನ ತಿನ್ನಲು ಆರಂಭಿಸ್ತದೆ. ಆವಾಗ ಈ ತಿಂದು ಎಲ್ಲಾದ್ಮೇಲೆ ನಮಗೆ ನೋಡಿ ಹೊಟ್ಟೆ ತುಂಬ ತಿಂದ್ರೆ ಏನ್ ಬರ್ತದೆ, ಕೊನೆಗೆ ತೇಗು ಬರ್ತದೆ. ಹಾಗೆ ಎಲ್ಲ ಹುಲಿಗಳು ಎಟ್ ಎ ಟೈಮ್ ಜೋರಾಗಿ ತೇಗನ್ನ ತೇಗ್ತದೆ. ಇದನ್ನ ಈ ಸದ್ದನ್ನ ಕೇಳಿದಂತ ಮೇಲಿದ್ದ ಮರದ ಮೇಲಿದ್ದಂತ ನಾಪಿತ ಕೈಯನ್ನ ಬಿಟ್ಟು ದಡಕ್ ಅಂತ ಕೆಳಗೆ ಬಿದ್ದು ಬಿಡ್ತಾನೆ ಹುಲಿಗಳ ಮಧ್ಯ. ಇಲ್ಲಿ ನಾಪಿತ ಎಣಿಸ್ಕೊಳ್ತಾನೆ, ಆಯ್ತು ಸತೇ ಹೋಯ್ತು, ಇನ್ ಎಂತ ಮಾಡೋದು, ಇವ ಬಿದ್ದಲ್ಲ, ಈಗ ಒಂದು ತಲೆಗರ್ಚು ಮಾಡಬೇಕು ಅಂತ ಹೇಳಿ ಮೇಲಿದ್ದಂತ ನಾಪಿತ ಹೇಳ್ತಾನೆ, ಓ ಬ್ರಾಹ್ಮಣರೇ, ಅಲ್ಲಿ ಒಂದು ಗಡ್ಡದ ಹುಲಿ ಉಂಟಲ್ಲ, ಅದುವೇ ನಮಗೆ ಬೇಕಾದದ್ದು, ಹಿಡಿರಿ ಹಿಡಿರಿ ಅಂತ ಹೇಳಿ ಗಟ್ಟಿಯಾಗಿ ಹೇಳ್ತಾನೆ. ಇದನ್ನು ಕೇಳಿದಂತ ಹುಲಿಗಳಿಗೆಲ್ಲ ಹೆದರಿಕೆ ಶುರುವಾಯಿತು. ದೇವರೇ, ಇನ್ನು ಈ ಗಂಧರ್ವನದ ಸಿಕ್ಕಿ ಬಿದ್ದರೆ ಬಹಳ ಕಷ್ಟ ಅಂತ ಹೇಳಿ ಎಲ್ಲ

ಬರ್ತದೆ. ನರಿ ಹೇಳ್ತದೆ, ನೋಡು ನಿನಗೆ ಹೆದರಿಕಾದ್ರೆ ನೀನು ಹಿಂದೆ ಬಾ, ನಾನು ಎದುರಿಗೆ ಹೋಗ್ತೇನೆ ಅಂತ ಹೇಳಿ. ಹೀಗೆ ನರಿ ಮತ್ತು ಹುಲಿ ಬರುವುದನ್ನ ನೋಡ್ತಾನೆ ನಾಪಿತ. ಓ ಕೆಟ್ಟಿತು, ಇದು ನರಿದೊಂದು ಬುದ್ಧಿ, ನೋಡಿ ಹುಲಿಯನ್ನ ಪುನಃ ಕರ್ಕೊಂಡು ಬರ್ತಾ ಉಂಟು ಅಂತೇಳಿ ಪುನಃ ತಲೆ ಖರ್ಚು ಮಾಡಿ ಹೇಳ್ತಾನೆ. ಎಲ್ಲೋ ನರಿಯೇ, ನಿನ್ನ ಹತ್ರ ನಾನು ಏನು ಹೇಳಿದ್ದು? 5 ಹುಲಿಯನ್ನ ತಗೊಂಡ್ ಬಾ ಅಂತ ಹೇಳಿದ್ರೆ ನೀನೀಗ ಏನ್ ಮಾಡ್ತಾ ಇದ್ದಿ? 1 ಹುಲಿಯನ್ನ ಹಿಡ್ಕೊಂಡು ಬರ್ತಾ ಇದ್ದೆ. ತಪ್ಪಲ್ವಾ? ನಿನಗೆ ನಾನು ಏನ್ ಹೇಳಿದ್ದು? ನೀನು ಪ್ರಾಮಿಸ್ ಮಾಡಿದ್ದಿ ತಾನೇ 5 ಹುಲಿ ತಗೊಂಡ್ ಬರ್ತೀನಿ ಅಂತೇಳಿ, ಈಗ 1 ಕರ್ಕೊಂಡು ಬರ್ತಾ ಇದೀಯಾ ಅಂತ ಕೇಳಿದಾಗ ಹುಲಿ ಮತ್ತೆ ಹೆದರಿತು. ಓ, ಇದು ನೀನು ಆ ನಾಪಿತ, ಎಲ್ಲರೂ ಒಂದೇ ಗ್ರೂಪ್ ನೀವು ಎಲ್ಲ ಅಂತ ಹೇಳಿಕೊಂಡು ಹುಲಿ ಅಲ್ಲಿಂದ ಓಡಿ ಹೋಗ್ತದೆ. ಆಮೇಲೆ ಇಲ್ಲಿ ನಾಪಿತ ಈ ನರಿಗೆ ಕಲ್ಲು ಹೊಡೆದು ಸಾಯಿಸ್ತಾನೆ, ಯಾಕಂದ್ರೆ ಇನ್ನು ಬುದ್ಧಿವಂತಿಕೆ ಮಾಡೋದು ಬೇಡ ಅಂತೇಳಿ. ಇದು ಒಂದು ರೀತಿಯ ಕತೆ. ಸೊ ಕತೆ ಹೇಗಿತ್ತು ಅಲ್ವಾ? ಸೊ ಕಥೆಯನ್ನು ಕೇಳ್ತಾ ನಾನು ಇನ್ನೊಂದಷ್ಟು ವಿಷಯಗಳನ್ನು ಹೇಳಬೇಕು. ಯಾಕಂದರೆ ಈ ಕಥೆಗಳಿಗೆ ಮಕ್ಕಳಲ್ಲಿ ಒಂದು ರೀತಿಯ ಮಾಂತ್ರಿಕ ಜಗತ್ತನ್ನೇ ಸೃಷ್ಟಿಸಿ ಮಂತ್ರಮುಗ್ಧಗೊಳಿಸುವ ಜಾದು ಶಕ್ತಿ ಇದೆ. ಅವು ಬದುಕಿನ ಬಗ್ಗೆ ಹೇಳ್ತದೆ, ನಮ್ಮ ಬಗ್ಗೆ, ಇತರರ ಬಗ್ಗೆ ಕೂಡ ಒಂದು ಕುತೂಹಲವನ್ನು ಸೃಷ್ಟಿಸುತ್ತದೆ. ಇದು ಮಕ್ಕಳಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಸಲು, ಸಂಸ್ಕೃತಿ ಇತಿಹಾಸವನ್ನು ಪರಿಚಯಿಸಲು ತಕ್ಷಣಕ್ಕೆ ಸಿಗುವ ಸಾಧನೆ ಎನ್ನಬಹುದು. ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾದರೆ ಅವರಿಗೆ ಕಥೆಗಳನ್ನು ಹೇಳಿ. ಅವರು ಇನ್ನೂ ಹೆಚ್ಚು ಬುದ್ಧಿವಂತರಾಗಬೇಕಾದರೆ ಇನ್ನೂ ಹೆಚ್ಚು ಹೆಚ್ಚು ಕಥೆಗಳನ್ನು ಹೇಳಿ ಎಂದು ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಹೇಳಿಕೆಯನ್ನು ಇಲ್ಲಿ ಪ್ರಸ್ತಾಪಿಸಬಹುದು. ಹಾಗಾಗಿ ಇವತ್ತು ಒಂದಿಷ್ಟು ಕಥೆಗಳನ್ನು ಕೇಳಿದ್ರಿ, ಖುಷಿಯಾಯಿತು ಅಂತ ಅಂದ್ಕೊಳ್ತೇನೆ. ಸೊ ನಿಮ್ಮ ಟೀ ಕುಡಿದು ಮುಗಿದಿರ್ಬೋದು, ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: रेडियो सारंग 107.8 एफएम
1: नाडु कंडा ख्यात शिक्षण तज्ञ करुणाळु बाबिळक्के ख्यातिय डॉक्टर गुरुराज करजगी.
2: ಅಹಮದಾಬಾದಲ್ಲಿ ನೂಲಿನ ಗಿರಣಿಗಳು ಚಳವಳಿ ಶುರು ಆಯ್ತು. ಕೂಲಿಕಾರರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇತ್ತು. ಆರ್ಗನೈಸ್ ಆಗಿರಲಿಲ್ಲ, ನಮ್ಮ ಕಾರ್ಮಿಕರು ಒಂದಾಗಿರಲಿಲ್ಲ ಯಾವತ್ತೂ. ಅದರಿಂದ ಗಾಂಧೀಜಿ ಅಲ್ಲಿ ಹೋಗಿ ಕಾರ್ಮಿಕರನ್ನೆಲ್ಲ ಒಂದುಗೂಡಿಸಿ ಮಾಲೀಕರ ಚರ್ಚೆ ಮಾಡಿ ಅವ್ರಿಗೂ ನ್ಯಾಯ ಕೊಡಿಸಿದ್ರು. ಎರಡನೇ ಜಯ ಬಂತು. ಮುಂದೆ ಗುಜರಾತ್ನಲ್ಲಿ ಖೇಡಾ ಜಿಲ್ಲೆ ಒಳಗೆ ಬರಗಾಲ ಬಂದು ಏನ್ ಬೆಳೆನೇ ಇಲ್ಲ. ಗವರ್ಮೆಂಟ್ ಹೇಳ್ತಾ ಇತ್ತು 25% ಕಂದಾಯ ಕೊಡಬೇಕು ಅಂತ. ರೈತರು ಕಂಗಾಳಕ್ಕೆ ಹೋದ್ರೆ ಎಲ್ಲಿದ್ದು ಕೊಡೋದು ಕಂದಾಯ, ಮಳೆನೆ ಬಂದಿಲ್ಲ, ಬೆಳೆ ಬಂದಿಲ್ಲ ಅಂತ ಗವರ್ಮೆಂಟ್ ಕೇಳಲಿಲ್ಲ. ಆಗ ಗಾಂಧೀಜಿ ಮತ್ತೆ ಹೋಗಿ ರೈತರ ಪರವಾಗಿ ಹೋರಾಡಿ ಅದಕ್ಕೊಂದು ಜಯ ಕೊಡಿಸ್ಕೊಟ್ರು. ಈ ಮೂರು ಜಯಗಳಿಂದ ಸಾಕಷ್ಟು ಗಾಂಧೀಜಿ ಒಳ್ಳೆ ಹೆಸರು ಭಾರತದಲ್ಲಿ ಬಂತು. ಇನ್ನೊಂದು ಸೈಮಲ್ಟೇನಿಯಸ್ ಇಲ್ಲೊಂದು ಕೆಲಸ ಆಗ್ತಾ ಇತ್ತು ಅಂದ್ರೆ ಪ್ರಪಂಚದಲ್ಲಿ ಎಷ್ಟು ವಿಚಿತ್ರ ಘಟನೆಗಳು ಆಗ್ತಾ ಇತ್ತು. ಆಗ ಅಂತ ಮೊದಲನೇ ಮಹಾಯುದ್ಧ ನಡೆದಿತ್ತು. ಮೊದಲನೇ ಮಹಾಯುದ್ಧ ಶುರು ಆದಾಗ ಗಾಂಧೀಜಿ ಹಡಗಿನಲ್ಲಿದ್ದರು. ಅಲ್ಲಿ ಹೋಗಿ ವಾಲಂಟಿಯರ್ ಅಂತ ಹೋಗೋರಲ್ಲ, ರೆಡ್ ಕ್ರಾಸ್ ವಾಲಂಟಿಯರ್ ಅಂತ ಹೋಗಿ ಕೆಲಸ ಮಾಡಿದವರು. ಹಡಗಿನಿದ್ದರಿಂದ ಹೋಗೋಕ್ಕಾಗಲಿಲ್ಲ ಅವರಿಗೆ. ಈಗ ಯುದ್ಧ ಯಾವ ಪರಿಸ್ಥಿತಿ ಬಂದ್ಬಿಡ್ತು, ಜರ್ಮನಿ ಗೆಲ್ಲತ್ತೆ ಅಂತ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಸೈನಿಕರು ಬೇಕಾದ್ರು, ಸೈನಿಕರು ಬೇದಾಗ ಬ್ರಿಟಿಷ್ ಕಮಿಷನರ್ ಇದ್ದಾರಲ್ಲ, ಅವ್ರು ಹೇಳಿದ್ರಂತೆ ಸೈನಿಕರು ಬೇಕು, ನೀವೆಲ್ಲ ಸಹಾಯ ಮಾಡಿ ಅಂತ ಕಾಮರ್ಸ್ ಒಂದು ಮೀಟಿಂಗ್ ಕರೆದ್ರಂತೆ. ಪ್ರಮುಖರನ್ನೆಲ್ಲ ಕರೆದು ಭಾರತೀಯರಿಗೆಲ್ಲ ಪ್ರಚೋದನೆ ಮಾಡಿ ಸೈನಿಕರು ಬರೋ ಹಾಗೆ ಮಾಡಿಕೊಡಿ ನಮಗೆ ಅಂತ. ಬಹಳ ಜನ ಒಪ್ಪಲಿಲ್ಲ, ಬ್ರಿಟಿಷರಿಗೆ ಯಾಕೆ ಸಹಕಾರ ಕೊಡ್ಬೇಕು, ನಾವು ಸಹಕಾರ ಕೊಡೋದು ಬೇಡ ಅಂತ. ತಮಾಷೆ ಅಂದ್ರೆ ಗಾಂಧೀಜಿ ಹೇಳಿದ್ರು ಸಹಕಾರ ಕೊಡಬೇಕು ಅಂದ್ರು, ಸೈನಿಕರನ್ನು ಕೊಡಬೇಕು ಅವರಿಗೆ, ಕೊಡಿಸ್ಕೊಳ್ಳೋಣ ಅಂತ. ಬಹಳ ಜನ ವಿರೋಧ ಮಾಡಿದರು. ಬ್ರಿಟಿಷರಿಗೆ ಸಹಕಾರ ಯಾಕೆ ಕೊಡಬೇಕು ಯುದ್ಧದಲ್ಲಿ ಇವರಿಗೆ? ಆದರೆ ಗಾಂಧೀಜಿ ಹೇಳೋದು ಎರಡು ಕಾರಣಕ್ಕೆ ಹೇಳ್ತಿದ್ರು. ಮೊದಲು ಜರ್ಮನಿ ಅಹಂಕಾರದಿಂದ ದೌರ್ಜನ್ಯದಿಂದ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಹಿಂಸೆ ಶುರು ಆದದ್ದು ಜರ್ಮನಿಯಿಂದ. ಆ ಜರ್ಮನಿನ ಹತ್ತಿಕ್ಕಬೇಕೀಗ, ಯಾಕಂದ್ರೆ ಜರ್ಮನಿಯಿಂದ ಹಿಂಸೆ ನಿಲ್ಲದೆ ಹೋದ್ರೆ ಪ್ರಪಂಚಕ್ಕೆಲ್ಲ ಅನಾಹುತಕ್ಕಾದಿದೆ. ಅದನ್ನು ಜರ್ಮನಿ ಕಂಟ್ರೋಲ್ ಮಾಡಬೇಕಾದ್ರೆ ಈ ಅಲೈಡ್ ಫೋರ್ಸಸ್ ಎಲ್ಲ ಗಟ್ಟಿಯಾಗಬೇಕು, ಅದನ್ನು ಬಲಪಡಿಸಬೇಕು. ಬ್ರಿಟಿಷರ ಅಲೈಡ್ ಫೋರ್ಸ್ಗಳು ಇರೋದ್ರಿಂದ ಅವ್ರು ಸಪೋರ್ಟ್ ಮಾಡಬೇಕು ಅಂತ ಒಂದು ಆರ್ಗ್ಯುಮೆಂಟು. ಇನ್ನೊಂದು ಅವ್ರು ಹೇಳೋದು, ಬ್ರಿಟಿಷರು ಇದುವರೆಗೆ ಇದ್ದಾರಲ್ಲ, ಅವರಿಂದ ಕೆಲಸ ಆಗಬೇಕಾದ್ರೆ ನಾವೊಂದು ಸಣ್ಣ ಸಹಾಯ ಮಾಡೋಣ, ದೊಡ್ಡ ಸಹಾಯ ಪಡ್ಕೋಬಹುದು ಅವ್ರ ಕಡೆಯಿಂದ. ಅವರಿಗೆ ಒಳ್ಳೆ ಮನಸ್ಸು ಇದ್ರೆ, ಅವ್ರು ಸಹಾಯ ಮಾಡಿದ್ರೆ ನಮಗೆ ಬೇಕಾದವ್ರು ಖಂಡಿತ ಸಹಾಯ ಮಾಡ್ತಾರೆ, ಎರಡು ಕಾರಣಕ್ಕೋಸ್ಕರ ಕೊಡ್ತೀವಿ ಅಂದ್ರು. ಐ ಅಬ್ಸಲ್ಯೂಟ್ಲಿ ಎಂಡೋರ್ಸ್ ದಿಸ್ ಪ್ರಪೋಸಲ್ ಅಂತ ಬರೆದು ಕಳಿಸಿದ್ದಾರೆ.

0: You're listening to Radio Sarang, 107.8 FM.
1: ಇವ್ರ ಖಾಸಾ ಶಿಷ್ಯ ವಲ್ಲಭಭಾಯ್ ಪಟೇಲ್. ಪಟೇಲ್ ಅವರಿಗೆ ಗಾಂಧಿ ಮೇಲೆ ಇದ್ದಂತ ವಿಶ್ವಾಸ ಅದ್ಭುತವಾದದ್ದು. ಅದು ಆಂಜನೇಯ ಇದ್ದಂಗೆ, ಅದು ಬಾಪು ಹೇಳಿದ್ರೆ ಮುಗಿದೋಯ್ತು ಅಷ್ಟು ವಿಶ್ವಾಸ. ಅವರಿಬ್ರು ಬರೀತಾರೆ, ದಿನ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಸಾಯ್ಕಲ್ ತಗೊಳ್ಳದಂತೆ, ಯಾವುದೋ ಧರ್ಮಶಾಲೆಯಲ್ಲಿ ಮಲ್ಕೊಳ್ಳಿ, ಊರೂರಿಗೆ ಹೋಗೋದು. ನಿಮ್ಮ ಊರ್ಲಿ ಎಷ್ಟು ಜನ ಇದ್ದೀರಿ ಹುಡುಗರು? 600 ಜನ ಇದ್ದೀರಾ? ಒಂದು 200 ಜನ ಹೋಗ್ಬೋದ ಸೈನ್ಯಕ್ಕೆ ಅನ್ನೋದಂತೆ. ಹೋಗಿ ಮಾತಾಡೋದು. ಅವ್ರು ಹೇಳ್ತಾರೆ, ಗಾಂಧೀಜಿ ನನ್ನ ಭಾಷಣ ಕೇಳೋದಕ್ಕೆ 1000 ಜನ ಬರ್ತಾ ಇದ್ರು ಬರೋರು, ನಾಳೆ ಬೆಳಿಗ್ಗೆ ಸೈನ್ಯಕ್ ಸೇರೋರೆಲ್ಲ ಬಂದ್ರೆ ಅಂದ್ರೆ ಒಬ್ರು ಇಬ್ರು ಬರ್ತಿದ್ರು, ಅವ್ರು ಬಂದ ಕುಂಟ್ ನೆವ ಹೇಳಿ ಹೋಗ್ಬಿಡೋರು, ಯಾರು ಬರ್ತಿರ್ಲಿಲ್ಲ. ಭಾಷಣ ಕೇಳೋಕೆಲ್ಲರೂ ಬರೋರು, ಮರುದಿ ಸೈನ್ಯಕ್ ಸೇರ್ಕೊಳ್ಳಿ ಅಂದ್ರೆ ಯಾರು ಬರ್ತಿರ್ಲಿಲ್ಲ. ಬಹಳ ಕಷ್ಟ ಆಗ್ಬಿಡ್ತು, ಟೆನ್ಷನ್ ಆಗ್ಬಿಟ್ಟಿದೆ. ಇದು ಯಾವಾಗ್ಲೂ ಆಗೋದು ಹೀಗೆ, ಮಾತು ಕೊಟ್ಟು ಬಂದ್ಬಿಡ್ತೀವಿ ಸ್ನೇಹಿತರಿಗೆ, ನಾಳೆ ದಿವಸ ನಿಮ್ಗೆ ಕೊಡ್ತೀನಿ ಬಿಡೋದನ್ನ ಅಂತ ಹೇಳ್ತೇನೆ. ಮರು ದಿವಸ ಸಿಗೋಲ್ಲ ಕೊಡೋದಕ್ಕೆ, ಅದು ಎಷ್ಟು ಟೆನ್ಷನ್ ಆಗ್ಬಿಡುತ್ತೆ ಗೊತ್ತಾ. ಮಾತು ಕೊಟ್ಟು ಬಂದಿದ್ದೀವಿ ಕೊಡ್ತೀವಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ, ಸೈನಿಕರನ್ನು ಕೊಡ್ತೀನಿ ಅಂತ, ಯಾರೂ ಸೇರ್ತಾ ಇಲ್ಲ. ಎಷ್ಟು ಟೆನ್ಷನ್ ಆಗ್ಬಿಡ್ತು ಅಂದ್ರೆ ಒಂದು ಕಡೆ ಬರೀತಾ ಇರೋರು ಸುಶೀಲ ನಯ್ಯರಿಗೆ ಹೇಳಿದ್ರಂತೆ, ನನಗೆ ಬಹಳ ಆರೋಗ್ಯ ಕೆಟ್ಟ ಹೋಗ್ಬಿಟ್ಟಿದೆ, ನಾನೇನು ಬದುಕ್ತೀನಿ ಅಂತ ಅನ್ಸೋಲ್ಲ ಇನ್ನ, ಬಹುತೇಕ ನನ್ನ ಕಡೆ ದಿವಸ ಬಂತು ಅಂತ ಹೇಳಿ ಗಾಬರಿ ಆಗ್ತಿದ್ರು, ಟೆನ್ಷನ್. ಪುಣ್ಯಕ್ಕೆ 2 ದಿವಸ ಅದನ್ನು ಫೋನ್ ರೇಡಿಯೋದಲ್ಲಿ ನ್ಯೂಸ್ ಬಂತಂತೆ, ಮೆಸೇಜ್ ಬಂತು, ಜರ್ಮನಿ ಯುದ್ಧದಲ್ಲಿ ಸೋತು ಹೋತು, ಯುದ್ಧ ನಿಂತಿದೆ, ಇನ್ನೇನು ಸೈನಿಕರು ಬೇಡ ಅಂತ. ಇವ್ರು ಕೊಡೋಕ್ಕೂ ಆಗಿರ್ಲಿಲ್ಲ, ಸೈನ್ಯ ಬೇಡ ಅಂದಾಗ ಇವ್ರಿಗೆ ಆರಾಮಾಯ್ತಂತೆ, ಪಾರಾದೆ ನಾನಿನ್ನ ಅಂತ ಹೇಳಿದ್ರು. ಅಂದ್ರೆ ಯಾವುದೋ ಒಂದು ವಿಚಾರಕ್ಕೊಂಡು ಸಹಾಯ ಮಾಡ್ತೀನಿ ಅಂತ ಹೋದ್ರು, ನಿಟ್ಟಿಸಿರು ಬಿಟ್ರಂತೆ. ಇವ್ರಿಗೇನಿತ್ತು, ನಾವು ಬ್ರಿಟಿಷರು ಸಹಾಯ ಮಾಡ್ತೀವಿ ಅಂತ ಹೇಳಿದೀವಲ್ಲ, ಅದನ್ನು ಮುಂದೆ ನಮ್ಗೆ ಅನುಕೂಲ ಮಾಡ್ತಾರೆ ಅವರು ಅಂತಿತ್ತು. ಆದ್ರೆ ಆದದ್ದು ಸಂಪೂರ್ಣ ತಿರುಗುಮುರುಗಾಗ್ಬಿಡ್ತು. ಆಗ ಸರ್ಕಾರ ಏನ್ಮಾಡ್ತು ಅಂದ್ರೆ, ನ್ಯಾಯಾಧೀಶ ರೌಲಟ್ ಅಂತಿದ್ರು, ಅವ್ರ ನೇತೃತ್ವದಲ್ಲಿ ಸೇರಿಸಿ ಒಂದು ಆಕ್ಟ್ ಮಾಡಿದ್ರು, ರೌಲಟ್ ಆಕ್ಟ್ ಅಂತ. ರೌಲಟ್ ಆಕ್ಟ್ ಬಂದಾಗ ಏನಾಯ್ತು ಅಂದ್ರೆ, ಭಾರತದ ಪ್ರಜೆಗಳಿಗಿರಬಹುದಾದಂತಹ ಯಾವುದೊಂದು ಸವಲತ್ತುಗಳಿದೆಯೋ, ಅಧಿಕಾರಗಳಿದೆಯೋ, ಅದನ್ನೆಲ್ಲ ಮೊಟಕುಗೊಳಿಸುವಂತ ಒಂದು ಆಕ್ಟ್. ಅದು ಗಾಂಧೀಜಿಗೆ ಆಘಾತ ಆಗೋಯ್ತು. ನಮ್ಮ ಸ್ನೇಹಿತರಿವರು ನಮಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡ್ರೆ, ನಮಗಿರುವಂತಹ ನ್ಯಾಯಗಳನ್ನ, ಅವಕಾಶಗಳನ್ನೆಲ್ಲ ಮೊಟಕ್ ಮಾಡ್ತಾರಲ್ಲ ಅಂತ ಹೇಳಿ ಸಿಟ್ಟು ಬಂದು ಅವಾಗ ಹೇಳಿದ್ರಂತೆ, ಇದನ್ನ ಸತ್ಯಾಗ್ರಹ ಮಾಡ್ಬೇಕೀಗ. ಅಲ್ಲಿ ಅವ್ರಿಗೆ 2 ವರ್ಷ ಸುಮ್ಮನೆ ಇದ್ದಾರೆ ಮನೆಯಲ್ಲಿ, ಈಗೇನ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು, ಸತ್ಯಾಗ್ರಹ ಸಭಾ ಅಂತ. ಸತ್ಯಾಗ್ರಹ ಸಭಾ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿ ಒಂದಿಷ್ಟು ಜನ ಸೇರಿಸ್ಕೊಂಡು ಪಟೇಲ್ರಂತೂ ಜೊತೆಗಿದ್ರು. ಅವ್ರು ಹೇಳಿದ್ರು, ಇದು ಮಸೂದೆ ಆಕ್ಟ್ ಆಗಿದೆಯಲ್ಲ, ಶಾಸನ ಆಗಿ ಬರ್ತದಿಲ್ಲ ನೋಡೋಣ ಅಂತ. ಇವ್ರು ಅನ್ಕೊಳ್ಳೋ ಹೊತ್ತಿಗೆ ಎಷ್ಟು ಬೇಗ ಆಯ್ತು ಅಂದ್ರೆ, ಶಾಸನ ಆಗಿ ಬಂದೇ ಬಿಡ್ತು, ಅಂಗೀಕಾರ ಆಗಿ ಬಂದ್ಬಿಡ್ತು. ಅದನ್ನ ತಪ್ಪಿಸ್ಬೇಕು ಹೇಗಾದ್ರೂ ಮಾಡಿ, ರಾಷ್ಟ್ರೀಯ ಹರತಾಳ ಮಾಡಬೇಕು ಅಂತ ತೀರ್ಕೊಂಡ್ರಂತೆ. ಗಮನಿಸಿ, ಭಾರತಕ್ಕೆ ಹರತಾಳ ಹೊಸದಾಗಿರಲಿಲ್ಲ, ಹರತಾಳ ಅನ್ನುವಂಥ ಕಲ್ಪನೆ ಹೊಸದಾಗಿರಲಿಲ್ಲ, ರಾಷ್ಟ್ರೀಯ ಹರತಾಳ ಅನ್ನೋದು ಪೂರ್ತಿ ಹೊಸದಾಗಿ ಕಲ್ಪನೆ ಅದು.

0: रेडियो सारंग 107.8 FM
1: ಇಡೀ ದೇಶ ಒಬ್ಬ ಮನುಷ್ಯ ಅನ್ನುವಾಗ ನಿಂತು ವಿರೋಧ ಮಾಡೋದಿದೆಯಲ್ಲ, ಬಹಳ ಅಪರೂಪ ಸಂಗತಿ. ಅವಾಗೆಲ್ಲ ಸಣ್ಣ ಸಣ್ಣ ಊರಲ್ಲಿ ಪಿಕೆಟ್ ಮಾಡೋದು, ಗಲಾಟೆ ಮಾಡೋದಿರ್ತಿತ್ತು. ಆದ್ರೆ ಇಡೀ ದೇಶ ಒಂದೇ ಸಲ ನಿಂತ್ಕೊಳ್ಳೋದಿದೆಯಲ್ಲ. ದಯವಿಟ್ಟು ಗಮನಿಸಬೇಕಾದಂದ್ರೆ ಆ ಕಾಲಕ್ಕೆ ಟೆಲಿವಿಷನ್ ಇಲ್ಲ, ರೇಡಿಯೋ ಕೂಡ ತುಂಬಾ ಅಪರೂಪ. ಸುದ್ದಿ ಕಳಿಸೋದು ಹೇಗೆ ಒಂದು ಕಾರ್ನರ್ ಮತ್ತೊಂದು ಕಾರ್ನರ್ಗೆ? ಇಂಥ ದಿವಸಗಳಲ್ಲಿ ಎಲ್ಲರೂ ಒಂದೇ ಸಲ ಉತ್ತೇಜನ ಕೊಟ್ಟು ಮಾಡುವಂತಹದ್ದಿದೆಯಲ್ಲ, ತುಂಬಾ ಕಷ್ಟ ಅಂತಿತ್ತು. ಆದ್ರೆ ಗಾಂಧೀಜಿ ಏನ್ ಮಾಡಿದ್ರು, ಮಾಡಬೇಕು ಮಾಡಬಾರ್ದು ಅಂತ ವಿಚಾರ ಮಾಡ್ತಿದ್ರಂತೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನ, ಚಿಂತೆ ಮಾಡಿ ಹೇಗೆ ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ. ಒಂದ್ ದಿವಸ ಬೆಳಿಗ್ಗೆ 4-4:30 ಆಗಿರ್ಬೇಕು, ಎಚ್ಚರ ಆಯ್ತು ನನಗೆ. ಚಿಂತೆಯಲ್ಲಿ ಮಾಡ್ತಾ ಸ್ವಲ್ಪ ನಿದ್ದೆ ಹೋದೆ, ಅರ್ಧ ನಿದ್ರೆ ಅರ್ಧ ಎಚ್ಚರ ಆಯ್ತು. ಅರ್ಧ ನಿದ್ದೆ ಆಚೆ ಎಚ್ಚರದೊಳಗೆ ತಕ್ಷಣ ತಲೆಗೆ ಒಂದು ಹೊಳೆದ್ಬಿಡ್ತು ನನಗೆ, ಹೊಳೆದ್ಬಿಟ್ಟು ರಾಷ್ಟ್ರೀಯ ಹರತಾಳ ಮಾಡು ಅಂತ ಹೇಳ್ದಂಗಾಯ್ತು. ಅವ್ರು ಯಾವಾಗ್ಲೂ ಮಾತಾಡ್ತಿದ್ದಾರೆ ನಮ್ಮ ಇನ್ನರ್ ಕಾನ್ಶಿಯನ್ಸ್ ಅಂತ, ನನ್ನ ಆತ್ಮಪ್ರಜ್ಞೆ ಏನೋ ಹೇಳ್ತದೆ ಅಂತ ಹೇಳೋರು, ಒಳಗಿನ ಧ್ವನಿ ಹೇಳ್ತದೆ ಅಂತ ಹೇಳಿದ್ರಂತೆ. ರಾಷ್ಟ್ರೀಯ ಹರತಾಳ ಮಾಡೋಣ ಅಂತ ತೀರ್ಮಾನ ಮಾಡಿ ರಾಜಗೋಪಾಲಾಚಾರ್ಯ ಫೋನ್ ಮಾಡಿದ್ರಂತೆ. ಮೊದಲು ಹೀಗೆ ಮಾಡ್ಬೇಕಂತಿದ್ದೀನಿ ಸರಿನಾ ಅಂತ. ಅವರಂದ್ರು ಖಾತ್ರಿ ಮಾಡೋಣ, ನಾನು ದಕ್ಷಿಣದಲ್ಲಿ ಆರ್ಗನೈಸ್ ಮಾಡ್ತೀನಿ, ಜನಕ್ಕೆ ಹೇಳಿಸ್ತೀನಿ ಅಂತ ತೀರ್ಮಾನ ಆಗಿ ಡೇಟ್ ಫಿಕ್ಸ್ ಆಯ್ತು. ಡೇಟ್ ಫಿಕ್ಸ್ ಮಾಡಿ ಕರ್ವರು ಎಲ್ಲ ಸಿದ್ಧ ಆಗಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅದನ್ನ 6 April 1919, ಬಹಳ ಇಂಪಾರ್ಟೆಂಟ್ ದಿವಸ ಇದು. 6 April 1919 ಹರತಾಳೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಕರೆ ಹೋಯಿತು, ಜನಕ್ಕೆಲ್ಲ ಸುದ್ದಿ ಮೂಡಿತು, ಹರತಾಳೆ ಅಭೂತಪೂರ್ವ ಯಶಸ್ಸು ಆಯಿತು. ಇಡೀ ಇಡೀ ಭಾರತ ದೇಶ ನಿಂತುಬಿಡ್ತು ಒಂದು ದಿವಸ, ಹರತಾಳ ಆಯಿತು. ಆದರೆ ಕೆಲವೊಂದು ಕಡೆಗೆ ಅತಿ ಉತ್ಸಾಹದಿಂದ, ಯಾವಾಗಲೂ ಆಗೋದು ಹಾಗೇನೆ, ನಾಯಕತ್ವ ಸಣ್ಣ ಸಣ್ಣ ಮಟ್ಟದಲ್ಲೂ ಚೆನ್ನಾಗಿರಬೇಕು. ಸೆಂಟ್ರಲ್ ನಾಯಕತ್ವ ಅಷ್ಟೇ ಅಲ್ಲ, ಇಲ್ಲಿ ಕಂಟ್ರೋಲ್ ಮಾಡೋ ಶಕ್ತಿ ಇದ್ರೆ ಏನಾಗುತ್ತೆ ಅಂತಂದ್ರೆ, ಪಂಜಾಬ್ದಲ್ಲಿ ಡೆಲ್ಲಿ ಕಡೆಗೆ ಒಂದು 3-4 ಕಡೆಗೆ ಹಿಂಸೆ ಅತಿ ಆಗಿಬಿಡ್ತು. ಹಿಂಸೆ ಆದ ತಕ್ಷಣ ಗಾಂಧೀಜಿ ಗೊತ್ತಾಯಿತು, ನಾವಿನ್ನೂ ತಯಾರಾಗಿಲ್ಲ, ಈ ಅಹಿಂಸಾ ಚಳವಳಿಗೆ ಇನ್ನೂ ತಯಾರಾಗಿಲ್ಲ ನಾವು ಅಂತ ಹೇಳಿ. ಚಳವಳಿ ಆದ ತಕ್ಷಣ ಗಲಾಟೆ ಆಯ್ತು, ಜನ ಸಾಯ್ತಾರೆ ಅಂತ ಗೊತ್ತಾದ ತಕ್ಷಣ ಚಳವಳಿ ಹಿಂದೆ ತಕ್ಕೊಂಡ್ಬಿಟ್ರು ಗಾಂಧೀಜಿ. ತಕ್ಕೊಳ್ಳೋದಷ್ಟೇ ಅಲ್ಲ, ನಾನು ವಿಚಾರ ಮಾಡಿ ಮಾಡಬೇಕಾಗಿತ್ತು ಇದನ್ನ ಅಂತ ಹೇಳಿ ಮತ್ತೆ ಆತ್ಮಶುದ್ಧಿಗೋಸ್ಕರ 3 ದಿವಸ ಉಪವಾಸ.

ಇದಾದ್ಮೇಲೆ 3-4 ದಿವಸಕ್ಕೆ ಅದು ಬಿಸಿ ಇತ್ತಲ್ಲ, ಇನ್ನು 6 ಏಪ್ರಿಲ್ ಗಲಾಟೆ ಆದದ್ದೊಂದು ಬಿಸಿ ಇತ್ತಲ್ಲ, ಅದು ಸ್ವಲ್ಪ ಮುಂದುವರೆದು ಏನಾಯ್ತು ಅಂತ ಹೇಳ್ತಾರೆ. ಬಹಳ ಅನಾಹುತ ಆಗೋಗಿದೆ, ಅದನ್ನು ತುಂಬಾ ಕಣ್ಣಿ ಕಟ್ಟು ಹಂಗೆ ಬರ್ತಿದ್ದಾರೆ. ಅದನ್ನು ಅಮೃತಸರದಲ್ಲಿ ಇಬ್ಬರು ನಾಯಕರು, ಅವ್ರ 6 ತಾರೀಕಿಗೆ ಚೆನ್ನಾಗಿ ಮುಂದುವರೆದಂತವರು ಡಾಕ್ಟರ್ ಸತ್ಯಪಾಲ್ ಡಾಕ್ಟರ್ ಕಿಚಲು ಅಂತ, ಡಾಕ್ಟರ್ ಸತ್ಯಪಾಲ್ ಡಾಕ್ಟರ್ ಕಿಚಲು ಅಂತ ಇಬ್ಬರು ನಾಯಕರು, ಪಂಜಾಬದ ನಾಯಕರು. ಅವರು 6 ತಾರೀಕನ್ನ ಚೆನ್ನಾಗಿ ನಡೆಸಿದ್ರು, ಸಕ್ಸಸ್ಫುಲ್ ಆಯ್ತು. ಮುಂದೇನ್ ಮಾಡಿದ್ರು, ಹಿಂದೂ ಮುಸ್ಲಿಂ ಇಬ್ಬರು ಜೊತೆಯಾಗಿ ಕಾರ್ಯಕ್ರಮ ಮಾಡಿದ್ರು. 9 ತಾರೀಕು ರಾಮನವಮಿ ಹಬ್ಬ, ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ. ರಾಮನವಮಿ ಹಬ್ಬ ಕೂಡ ಹಿಂದೂ ಮುಸ್ಲಿಂ ಇಬ್ಬರು ಸೇರಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ, ಕಿಚಲು ಅವರ ನೇತೃತ್ವದಲ್ಲಿ ಹೋಗಿದ್ದಾರೆ. 10 ತಾರೀಕು ಬೆಳಿಗ್ಗೆ ಆಗಿನ ಸರ್ಕಾರಕ್ಕೆ ಏನ್ ಅನಿಸ್ತೋ ಗೊತ್ತಿಲ್ಲ, ಬ್ರಿಟಿಷ್ ಸರ್ಕಾರಕ್ಕೆ ಇವರಿಬ್ರು ಒಂದಾದ್ರು ಅಂತಾನೋ ಅಥವಾ ಚಳವಳಿ ಇನ್ನೂ ತೀಕ್ಷಣ ಆಗ್ತದೆ ಅಂತ ಹೆದರಿಕೆಯಿಂದಾನೋ ಇವರಿಬ್ರು ನಾಯಕರನ್ನ ಬಂಧಿಸಿಬಿಟ್ರಂತೆ. ಅವ್ರು ಬರೀತಾರೆ, ಏಪ್ರಿಲ್ 10ರಂದು ಬೆಳಿಗ್ಗೆ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲು ಅವರನ್ನು ಕಾರಿನಲ್ಲಿ ಒಂದು ಧರ್ಮಶಾಲೆಗೆ ಒಯ್ಯಲಾಯಿತು. ಎಷ್ಟು ತಮಾಷೆ ಆಗಿದೆ ನೋಡಿ, ಹೇಗೆ ಇವ್ರನ್ನ ಮಾರ್ಜಿನಲೈಸ್ ಮಾಡ್ತಾರೆ. ಜನರು ನಗರ ಪ್ರದೇಶವನ್ನು ಪ್ರವೇಶಿಸದಂತೆ ತಡೆಯಲು ಸ್ಥಳೀಯ ಅಧಿಕಾರಿಗಳು, ಪೊಲೀಸ್ ಮತ್ತು ಮಿಲಿಟರಿ ಬಂದೋಬಸ್ತ್ ಏರ್ಪಡಿಸಿದರು. ಅಂದ್ರೆ ಇವರಿಬ್ಬರನ್ನು ಕರ್ಕೊಂಡು ಹೋಗೋ ಹೊತ್ತಿಗೆ ಜನ ಯಾರು ಹೊರಗೆ ಬಂದಿರಬಾರ್ದು, ಆತರ ಪ್ರೊಟೆಕ್ಷನ್. ಅವರ ಗಡೀಪಾರು ಮತ್ತು ಸ್ಥಾನ ಬದ್ಧತೆಗಳಿಗೆ ಭಾರತ ರಕ್ಷಣಾ ಕಾನೂನಿನ ಪ್ರಕಾರ ಆಜ್ಞೆ ಹೊರಟಿತು. ಅರೆಸ್ಟ್ ಮಾಡಿ ಇವ್ರನ್ನ ಇವರ ಗಡೀಪಾರು ಮಾಡಬೇಕು ಪಂಜಾಬ್ದಿಂದ ಹೊರಗೆ ಅಂತ ಆಜ್ಞೆ ಹೊರಟಿತಂತೆ. ಜನಕ್ಕೆ ಗೊತ್ತಾದ ತಕ್ಷಣ ಸುಮ್ಮನೆ ಇರ್ತಾರ, ಅವ್ರ ಲೋಕಲ್ ಪ್ರೊಡ್ಯೂಸ್ ತಾನೇ. ಅದಕ್ಕೇನ್ ಮಾಡಿದ್ರು, ಏಪ್ರಿಲ್ 10ರ ಮಧ್ಯಾಹ್ನ ನಾಯಕರ ಬಂಧನದ ಸುದ್ದಿ ಅಮೃತಸರ್ ನಗರದಲ್ಲಿ ಹರಡಿತು. ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲು ಅವರನ್ನು ಬಿಡುಗಡೆ ಮಾಡುವಂತೆ ಕೇಳಲು ಜನರು ಡೆಪ್ಯೂಟಿ ಕಮಿಷನರ್ ಅವರ ನಿವಾಸದತ್ತ ಮೆರವಣಿಗೆ ನಡೆದರು. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬಳಿ ಮೆರವಣಿಗೆಯನ್ನು ತಡೆದು ನಗರದ ಕಡೆಗೆ ಬಲಾತ್ಕಾರದಿಂದ ತಿರುಗಿಸಲಾಯಿತು, ಹೊರಗೆ ಹೋಗಬೇಡಿ ಅಂತ ತಿಳಿಸಿದರು. ಶಸ್ತ್ರ ಸಹಿತ ರಹಿತರಾದ ಜನದತ್ತ 2 ಸಲ ಗುಂಡು ಹಾರಿಸಿದರು ಪೊಲೀಸರು. ಇದಾಗೋದೆ ಹೀಗೆ, ಎಲ್ಲೋ ಒಂದ್ ಕಡೆ ಇನ್ಸ್ಟಿಗೇಟ್ ಆಗಿಬಿಡುತ್ತೆ, 2 ಸಲ ಗುಂಡು ಹಾರಿಸಿದ್ದಾರೆ, ಪಾಪ ಆಯುಧ ಇಲ್ಲ ಅವ್ರು ಹಾಗೆ ಹೋಗಿದ್ದಾರೆ ಮೆರವಣಿಗೆ ಹೋದಂತ ಜನ, ಆಗ ಜನಕ್ಕೆ ಸಿಟ್ ಬಂದ್ಬಿಡ್ತು, ಒಂದಿಬ್ಬರು ಸತ್ರು ಗುಂಡು ಹಾರಿಸಿದಾಗ. ಇದು ಮಾಬ್ ಸೈಕಾಲಜಿ ಅಂತ ಇರುತ್ತೆ, ಗುಂಪಿನಲ್ಲಿ ಜನರ ವರ್ತನೆ ಬೇರೆ. ಗುಂಡು ಹಾಕಿ ಇಬ್ಬರು ಸತ್ರೆ ಕಣ್ಣು ಮುಂದೆ ಏನ್ ರೋಷ ಉಕ್ಕಿಬಿಡುತ್ತೆ ಜನಕ್ಕೆ ಅಂದ್ರೆ, ಉಕ್ಕಿಬಿಟ್ಟು ಏನ್ ಮಾಡಿದ್ರು, ಕೋಪದ್ರಿಕ್ಕನಾದ ಜನ ಹಿಂಸಾಕೃತ್ಯದ ತೊಡಗಿತು. 5-6 ಜನ ಇಂಗ್ಲಿಷರನ್ನು ಕೊಂದು, ನೋಡಿ ಎಷ್ಟು ಹೋಗ್ಬಿಡುತ್ತದೆ, 5-6 ಜನ ಇಂಗ್ಲಿಷರನ್ನು ಕೊಂದು ಅವರ ಆಫೀಸ್ಗಳಲ್ಲಿ ಕುಳಿತು ಅವರ ಬ್ಯಾಂಕುಗಳನ್ನು ಸುಟ್ಟು ಹುಚ್ಚು ಹುಚ್ಚು ಪ್ರತೀಕಾರ ಮಾಡಿತು. ಕೋಪ ಕೈ ಕೊಟ್ಟಂಗೆ ಅಂತ ಹೇಳ್ತಾರೆ. ಕೆಲವು ಸಾರ್ವಜನಿಕ ಕಟ್ಟಡಗಳನ್ನು ಸುಟ್ಟು ಟೆಲಿಫೋನ್ ತಂತಿಗಳನ್ನು ಕತ್ತರಿಸಿತು. ಸೇನೆಯ ತುಕಡಿಗಳು ನಗರಕ್ಕೆ ಬೇಗ ನುಗ್ಗಿಸಿ ಶಾಂತಿಯನ್ನು ತರಲಾಯಿತು. 11ನೇ ತಾರೀಕು ಸ್ಮಶಾನ ಯಾತ್ರೆ, ಯಾವ ಸತ್ಯದಲ್ಲೋ ಸ್ಮಶಾನ ಯಾತ್ರೆ ಮಾಡಿದ್ರು, ಶಾಂತಿಯುತವಾಗಿ ನೋಡ್ಕೊಂಡ್ರಂತೆ. 11ನೇ ತಾರೀಕು ಸಾಯಂಕಾಲ ಗಲಾಟೆಯನ್ನು ತಡಿಬೇಕು ಅಂತ ಹೇಳಿ ಒಬ್ಬ ಸ್ಪೆಷಲ್ ಆಫೀಸರ್ ಬಂದ, ಮೇಜರ್ ಡಯರ್ ಅಂತ. ಮೇಜರ್ ಡಯರ್ ಸಾಯಂಕಾಲ ಬಂದು ಇಡೀ ಸೇನೆಯ ನಾಯಕತ್ವವನ್ನು ಅವನು ತಗೊಂಡ. ಅವನಿಗೆ ಎಷ್ಟು ರೊಚ್ಚಿತ್ತು ಅಂದ್ರೆ, 5 ಜನ ಮೃತೋಗಿದಾರಲ್ಲ ಬ್ರಿಟಿಷರು, ಅದು ಸಿಟ್ಟಿದೆ ಅವನಿಗೆ. ತಾವು ಗುಂಡು ಹಾರಿಸಿ ಅವ್ರನ್ನ ಕೊಂದದ ಕಲ್ಪನೆ ಇಲ್ಲ. ಅವನೇನ್ ಮಾಡಿದ ಅಂದ್ರೆ, ಏನು ಮಾಡಲಿಲ್ಲ ಅಂತ ಅವನು ಹೇಳ್ತಾನೆ. ಮರುದಿನ ಅನೇಕ ದಸ್ತಗಿರಿಗಳು ನಡೆದವು. ಈ ಅರೆಸ್ಟೆಡ್ ಎ ಫ್ಯೂ ಪೀಪಲ್. ಅಮೃತಸರದ ಎಲ್ಲ ಸಭಾ ಸಮಾವೇಶಗಳನ್ನು ಬಹಿಷ್ಕರಿಸಿ ಘೋಷಣೆ ಹೊರಡಿತು, ಯಾವ್ದು ಸಭೆ ಮಾಡಂಗಿಲ್ಲ ಅಂತ ಘೋಷಣೆ ಕೊಟ್ಟರು. ಇಂಗ್ಲಿಷಿನಲ್ಲಿದ್ದ ಘೋಷಣೆಯನ್ನು ನಗರದ ಅನೇಕ ಭಾಗದಲ್ಲಿ ಓದಲೂ ಇಲ್ಲ. ಇದು ಒಂದು ತಮಾಷೆ ಹೇಳ್ತೀನಿ, ಸರ್ಕ್ಯುಲರು ಕಳಿಸಿದಂಗೆ ಇರಬೇಕು, ಯಾರಿಗೂ ಮುಟ್ಟಿರಬಾರ್ದು, ಇದೊಂದು ಸ್ಟೈಲ್ ಇದು. ನನಗೆ ಯಾರೋ ಹೇಳ್ತಾ ಇದ್ರು, ಯಾವುದೋ ಇಂಟರ್ವ್ಯೂ ಮಾಡ್ಕೋಬೇಕಾಗಿತ್ತು ಯಾವುದೋ ಕಾಲೇಜಲ್ಲಿ ಮೇಸ್ಟರ್ ಪೋಸ್ಟ್ಗೆ. ಅವ್ರು ಕೇಳಿದ್ರಂತೆ, ನಮ್ದೊಂದು ಕ್ಯಾಂಡಿಡೇಟ್ ಇದೆ ಸರ್, ಅವ್ರನ್ನೇ ತಗೋಬೇಕು ಅಂತ ಮ್ಯಾನೇಜ್ಮೆಂಟ್ದವ್ರಿಗೆ. ಹೋಗಿ ಆ ಗೌರ್ಮೆಂಟ್ ಡೈರೆಕ್ಟರ್ಗೆ ಹೇಳಿದ್ರಂತೆ, ನಮ್ಮವ್ರನ್ನೇ ತಗೋಬೇಕು ಅಂತ ಆಸೆ ಇದೆ, ಒಳ್ಳೆ ಹುಡುಗ ಅವನು, ಹೇಗೆ ಮಾಡೋದು ಅಂತ. ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದರು. ಅಲ್ಲ, ಅದು ಹೇಗೆ ಮಾಡೋದು, ರೂಲ್ಸ್ ಪ್ರಕಾರ ಇಂಟರ್ವ್ಯೂ ಕರಿಬೇಕಲ್ಲ ಎಲ್ಲರನ್ನು ಹಾಗೆ ಹೇಗೆ ಅಂತ. ಏನ್ ಚಿಂತೆ ಇಲ್ಲ, ಇಂಟರ್ವ್ಯೂ ಕಾರ್ಡ್ ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳಿ ಅಂದ್ರಂತೆ. ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳೋದು ಹೇಗೆ ಅಂತ, ಅದೊಂದು ವ್ಯವಸ್ಥೆ ಇದೆ, ಅದೇನು ಮಾಡ್ತಾರೆ ಅದನ್ನು. ಅಂದ್ರೆ ಕಳಿಸಿದಂಗೂ ಆಗಿರ್ಬೇಕು, ಆಫಿಷಿಯಲಿ ಯು ಆರ್ ರೈಟ್, ಬರಲಿಲ್ಲ ಇಂಟರ್ವ್ಯೂ, ಅವ್ನು ಬಂದದ್ದೇ ಅವನು ಪದ ಸೆಲೆಕ್ಟ್ ಮಾಡಿದ್ವಿ ಅಂತ ಆಗಿರ್ಬೇಕು. ಇವ್ರು ಹಾಗೆ ಮಾಡಿದ್ದಾರೆ ನೋಡಿ. ಇಂಗ್ಲಿಷ್ನಲ್ಲಿ ಘೋಷಣೆಯನ್ನು ಹೊರಡಿಸಿ ಅನೇಕ ಭಾಗದಲ್ಲಿ ಓದಲು ಇಲ್ಲ.

ಮುಂದೆ ಏಪ್ರಿಲ್ 12ಕ್ಕೆ ಏನಾಯ್ತು, ಜಲಿಯನ್ ವಾಲಾ ಭಾಗದಲ್ಲಿ ಮರುದಿನ ಸಂಜೆ 4:30ಕ್ಕೆ ಸಭೆ ನಡೆಯುತ್ತಿದೆ ಪ್ರಕಟಿಸಲಾಯಿತು. ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ಇದನ್ನ. ಹಿಂದಿನ ದಿವಸ ಸರ್ಕ್ಯುಲರ್ ಹೊರಡಿಸಿದ್ದಾರೆ, ಯಾವ ಸಭೆಯನ್ನು ಮಾಡಂಗಿಲ್ಲ ಅಂತ ತಿಳಿಸಿದ್ದಾರೆ. ಯಾರಿಗೂ ಮುಟ್ಟದಂಗೂ ನೋಡ್ಕೊಂಡಿದ್ದಾರೆ, ಜಾಸ್ತಿ ಜನ ಗೊತ್ತಿಲ್ಲ. ಇವು ತೀರ್ಮಾನ ಮಾಡ್ಕೊಂಡು 4:30ಗೆ ಒಂದು ಶಾಂತಿ ಸಭೆ ಮಾಡಬೇಕು, ಜನ ಸತ್ತಿದ್ದಾರೆ ಡಿಸ್ಕಸ್ ಮಾಡಬೇಕು ಅಂತ ಜಲಿಯನ್ ವಾಲಾ ಭಾಗದಲ್ಲಿ ಕರೆದಿದ್ದಾರೆ. ಕರೆದ್ರೆ ಸಭೆ ನಡೆಯುವುದನ್ನು ತಡೆಯಲು ಜನರಲ್ ಡಯರ್ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಸಭೆ ನಡೀಬಾರದು ಅಂತಿದ್ರೆ ಯಾರು ಬರೋಕ್ ಸಾಧ್ಯನೇ ಇದ್ದಿದ್ದಿಲ್ಲಲ್ಲ. ಸಭೆ ನಡೀಲಿ ಅಂತ ಆಸೆ, ಒಂದು ನಡೀಬಾರದು ಅಂತ ಆರ್ಡರ್ ಕೊಟ್ಟಿದ್ದಾನೆ, ನಡಿಬೇಕು ಅಂತ ಆಸೆ. ಕಾರಣ ಇಷ್ಟೇ, ನಾವು ಏನಾಗುತ್ತೆ, ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಅಂತ ಆಯ್ತಾ. ನಿಯಮ ಮಾಡಿದ್ದೇವೆ ಸಭೆ ಮಾಡಬಾರದು ಅಂತ, ಜನ ಆದ್ರೂ ಹೋಗಿದ್ದಾರೆ, ಅದನ್ನು ದಂಡನಾರರವರು ಅಂತ ಹೇಳಬೇಕು. ತಡೀಲಿಲ್ಲ ಅವ್ರನ್ನ. ಸಭೆ ಪ್ರಾರಂಭವಾದ ಕೂಡಲೇ ಶಸ್ತ್ರಸಜ್ಜಿತ ಕಾರುಗಳು ಮತ್ತು ಪಡೆಗಳೊಡನೆ ಅಲ್ಲಿಗೆ ಹೋಗಿ ಯಾವುದೇ ಎಚ್ಚರಿಕೆಯನ್ನು ನೀಡದೆ ಮದ್ದು ಗುಂಡುಗಳು ಮುಗಿಯುವವರೆಗೂ ಗುಂಡು ಹಾರಿಸುವಂತೆ ಪಡೆಗಳಿಗೆ ಅಪ್ಪಣೆ ಹೇಳಿದ. ಎಷ್ಟು ತಂಗ ಗುಂಡು ಹಾರಿಸಬೇಕು ಅಂತಿಲ್ಲ, 1 ರೌಂಡ್ 2 ರೌಂಡ್ಸ್ ಇಲ್ಲ, ನಿಮ್ ಕರೆ ಇರುವಂತ ಎಲ್ಲಾ ಗುಂಡು ಮುಗಿಯುವವರೆಗೂ ಹಾರಿಸಿ ಅಂತ ಹೇಳಿ. ಆ ಇಷ್ಟು ದೃಶ್ಯ ಇದೆ, ಅದನ್ನ ನೋಡಿದಂತ ಅವನು ಬರೆದಿದ್ದಾನೆ ನೋಡಿ, ಬ್ರಿಟಿಷ್ ಬರೆದಂತಹದ್ದು ಇದು, ಅದಕ್ಕೆ ನಾನು ಮುಖ್ಯ ಅಂತ ತಗೊಂಡಿದ್ದೀನಿ ಅದನ್ನ. ಸರ್ ವ್ಯಾಲೆಂಟೈನ್ ಶಿರಾಲ್ ಅಂತ ಅವನ ಹೊತ್ತಿಗಿದ್ದವನು. ಅವನು ಹೇಳ್ತಾನೆ, ಒಮ್ಮೆ ತೋಟವಾಗಿದ್ದು ಈಗ ಸಂತೆಗಳಿಗೂ ಸಾರ್ವಜನಿಕ ಸಭೆಗಳಿಗೂ ಪದೇ ಪದೇ ಉಪಯೋಗಿಸುತ್ತಿರುವ ಹಾಳು ಬಯಲನ್ನು ನೋಡದ ಹೊರತು ಅದೆಂತ ಘೋರ ದೃಶ್ಯ ಎಂಬುದನ್ನು ಅರಿಯುವುದು ಕಷ್ಟ. ನಾನು ಜಲಿಯನ್ ವಾಲಾ ಭಾಗ ನೋಡಿದ್ದೀನಿ ಜಾಗ, ಅದನ್ನು ಒಂದು ದೊಡ್ಡ ಮೈದಾನ, ದೊಡ್ಡ ದೊಡ್ಡ ಮನೆಗಳು, ಮನೆ ಹಿಂದಿನ ಗೋಡೆ ಅಷ್ಟೇನೆ, ಬರೀ ಗೋಡೆಗಳು ಕಾಣ್ತಾ ಇರುತ್ತೆ. ಈಗೆಲ್ಲ ಒಂದು ಸಣ್ಣ ಇಕ್ಕಟ್ಟಿನ ದಾರಿ ಹೋಗೋದಕ್ಕೆ, ಬೇರೆ ದಾರಿ ಇಲ್ಲ ಪಾರಾಗಿ ಹೋಗೋದಕ್ಕೆ ನಿಮಗೆ. ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ ಇದೆ, ಆಳೋದು ಬಾವಿ ಇದೆ. ಕಲ್ಪನೆ ಮಾಡ್ಕೊಳ್ಳಿ, ಆ ಮೈದಾನದಲ್ಲಿ ಜನ ಇದ್ದಾರೆ, ಅದು ನೋಡಿದಾಗ ಸಂಕಟ ಬರೋದು ನನಗಂತೂ, ಅದು ನೋಡಿದಾಗ ಅಳು ಬಂದ್ಬಿಡ್ತಿತ್ತು. ಅದು ನೋಡಿದಾಗ ಜನ ಸಿಕ್ಕಾಕೊಂಡ್ರೆ, ಬೋನ್ನಲ್ಲಿ ಇಲಿ ಸಿಕ್ಕಾಕೊಂಡು ಹೊರಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ, ಆ ತರ ಆ ಪರಿಸ್ಥಿತಿ ಇದೆ. ಆ ಜಾಗ ಆರಿಸ್ಕೊಂಡಿದ್ದಾರೆ ಅವರು. ಅದರ ವಿಸ್ತೀರ್ಣ ಬಹುಶಃ ಟ್ರಫಲ್ಗಾರ್ ಸ್ಕ್ವೇರ್ನಷ್ಟು. ಲಂಡನ್ನಲ್ಲಿ ಟ್ರಫಲ್ಗಾರ್ ಸ್ಕ್ವೇರ್ ಅಂತಿದೆ, ದೊಡ್ಡದಿದೆ, ಸುಮಾರು ಒಂದು 15,000-20,000 ಜನ ಆರಾಮಾಗಿ ಕೂತ್ಕೋಬಹುದು ದೊಡ್ಡ ಜಾಗ. ಅದರ ಸುತ್ತ ಗೋಡೆಗಳು, ಉಸಿರಾಡಲು ಎಡೆಯಿಲ್ಲದ ನಗರದ ರಸ್ತೆಗಳತ್ತ ಮುಖ ಮಾಡಿದ ನಾಡು ಮನೆಗಳ ಹಿಂಭಾಗಗಳು ಈ ಗೋಡೆಗಳ ಮೇಲೆದ್ದು ಕಾಣುತ್ತವೆ. ಮನೆ ಬಾಗಿಲ ಕಡೆ ಬರೀ ಹಿಂದಿನ ಗೋಡೆ ಮಾತ್ರ, ಸುತ್ತಲೂ ಕೋಟೆ ಗೋಡೆ ಕಟ್ಟದಂಗಾಗಿದೆ. ಸುಮಾರು 50 ಜನ, ಗಮನಿಸಿ, 50 ಜನ ರೈಫಲ್ ಸೈನಿಕರೊಡನೆ ಜನರಲ್ ಡಯರ್ ಯಾವ ಕಿರು ಓಣಿಯ ಮೂಲಕ ಪ್ರವೇಶಿಸಿದನೋ ಅದರ ಮೂಲಕವೇ ನಾನು ಪ್ರವೇಶಿಸಿದೆ. ಅವನು ನಿಂತಿದ್ದ ಎತ್ತರವಾದ ಜಾಗದಲ್ಲೇ ನಾನು ನಿಂತೆ. ಕಣ್ಣು ನೋಡಿದಂತ ಮನುಷ್ಯ ಆಯ್ತ, ಬ್ರಿಟಿಷ್ ಮನುಷ್ಯ, ಅವನು ಹೇಳ್ತಾನೆ ನಾನು ನೋಡಿದ್ದೇನೆ ಇದನ್ನಂತ. ಅಲ್ಲೇ ಆತ ಒಂದೇ ಒಂದು ಎಚ್ಚರಿಕೆಯ ಮಾತನ್ನು ಆಡದೆ, ಫೈರ್ ಮಾಡೋಂಗಿಲ್ಲ, ಮೊದಲು ನೋಟಿಸ್ ಕೊಡಬೇಕು, ಹೋಗಿ ಅಂತ ಹೇಳಬೇಕು, ಹೋಗದೆ ಹೋದ್ರೆ ಲಾಠಿ ಚಾರ್ಜು, ಅಶ್ರುವಾಯು ಅದೆಲ್ಲ ಮಾಡಿದ್ರೆ ಕೊನೆಗೆ ಗೋಳಿಬಾರ್ದು. ಒಂದೊಂದು ಎಚ್ಚರಿಕೆ ಕೊಡದೇನೆ ದಟ್ಟವಾದ ಜನಸಂದಣಿಯ ಮೇಲೆ ಸುಮಾರು 100 ಗಜ ದೂರದಿಂದ ಗುಂಡು ಹಾರಿಸಲು ತೊಡಗಿದ. ಜನರು ಆವರಣದಲ್ಲಿ ದೂರದಲ್ಲಿದ್ದ ಕೆಳಮಟ್ಟದಲ್ಲಿದ್ದ ಒಂದು ವೇದಿಕೆಯ ಸುತ್ತ ಸೇರಿದ್ದರು. ಅಲ್ಲಿಂದ ಭಾಷಣ ನಡೆಯುತ್ತಿದ್ದವು. ಡಯರ್ ಪ್ರಕಾರ ಅಲ್ಲಿದ್ದದ್ದು ಸುಮಾರು 6,000 ಜನ. ಡಯರ್ ಪ್ರಕಾರ ಕಲ್ಪನೆ ಮಾಡ್ಕೋಬೇಕಾದ ಒಂಥರ ಸಂಕಟ ಆಗಿ ಹೋಗುತ್ತೆ. 6,000 ಜನ ಇದ್ದಾರೆ, ಆಯುಧ ಇಲ್ಲ, ಏನೂ ಇಲ್ಲಪ್ಪ,

ಮೇಲೆ ಬೋನಿನಲ್ಲಿ ಸಿಕ್ಕಿದ ಇಲಿಗಳಂತೆ ಇದ್ದವರು, ಅತ್ತ ಇತ್ತ ಇದ್ದ ಎಲ್ಲೋ ಕೆಲವು ಕಿರುದಾರಿಗಳಿಗಾಗಿ ನಿಷ್ಫಲವಾಗಿ ಓಡುತ್ತಿದ್ದವರು, ಗುಂಡಿನ ಸುರಿಮಳೆಯನ್ನು ತಪ್ಪಿಸಿಕೊಳ್ಳಲು ನೆಲದ ಮೇಲೆ ಮುಖ ಅಡಿಯಾಗಿ ಬಿದ್ದವರು, ಎಲ್ಲಿ ಜನಸಂದಣಿ ಹೆಚ್ಚಾಗಿತ್ತೋ ಅತ್ತ ಕೈ ತೋರಿಸಿ ಅಲ್ಲೇ ಗುಂಡು ಹಾರಿಸಬೇಕೆಂದು ಖುದ್ದಾಗಿ ಹೇಳುತ್ತಿದ್ದ. ಎಲ್ಲೆಲ್ಲಿ ಜನ ಇದ್ದಾರೋ ಗುಂಪಾಗಿ ಅವ್ರನ್ನ ಹೊಡಿಬೇಕು ಅಂತ ಹೇಳ್ತಿದ್ದಂತೆ. ಅವನದೇ ಮಾತಿನಲ್ಲಿ ಹೇಳಬೇಕಾದ್ರೆ ಗುರಿ ಪಸಂದಾಗಿತ್ತು. ಗುಂಡು ಹೊಡೆದಾಗಲೆಲ್ಲ ಯಾರಿಗಾದ್ರೂ ಬಡದೆ ಸತ್ರೆ ಗುಡ್ ಶಾಟ್ ಅನ್ನೋನಂತ ಅವನು, ಗುಡ್ ಶಾಟ್ ಅನ್ನೋನು. 10 ನಿಮಿಷಗಳ ಬಳಿಕ ಮದ್ದು ಗುಂಡುಗಳು ಹೆಚ್ಚು ಕಡಿಮೆ ಮುಗಿದು ಹೋದ ಮೇಲೆ ಬಂದ ದಾರಿಯಲ್ಲೇ ತನ್ನ ಸಿಪಾಯಿಗಳನ್ನು ಆತ ಮೆರವಣಿಗೆ ಮಾಡಿಸಿಕೊಂಡು ಹೊರಟು ಹೋದ. ಸರ್ಕಾರಿ ವಕ್ತಾರರಿಂದ ಮುಂದೆ ಹಿಂಡಿ ತೆಗೆದಂತೆ ಸತ್ತವರ ಸಂಖ್ಯೆ 379. ಒಂದೇ ಕ್ಷಣದಲ್ಲಿ 379 ಮಂದಿ. ಗಾಯಗೊಂಡು ಬಿದ್ದವರು ಸಂಖ್ಯೆ ಸುಮಾರು 200. ಡಯರ್ನ ಮಾತುಗಳಲ್ಲಿ ಹೇಳಬೇಕಾದ್ರೆ ಗಾಯಗೊಂಡು ಬಿದ್ದವರ ವಿಷಯಕ್ಕೆ ಎಳ್ಳಷ್ಟು ಚಿಂತಿಸುವುದು ಅದು ಕೆಲಸ ಆಗಿಲ್ಲ, ಇಟ್ಸ್ ನಾಟ್ ಮೈ ಜಾಬ್ ಅಂತ. ನಾನು ಕೆಳಗೆ ಬಿದ್ದವರು ನಕ್ಷ ನನ್ನ ಜಾಬ್ ಅಲ್ಲ ಅದಕ್ಕೊಂದೇ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಅಮೃತಸರ ಎಂಬ ಮಾತೇ ಸಾಮೂಹಿಕ ಕಗ್ಗೊಲೆ ಎಂಬುದಕ್ಕೆ ಸಮಾನಾರ್ಥಕವಾಯಿತು ಆ ನಂತರ. ಈ ತರ ಜಲಿಯನ್ ವಾಲಾಬಾಗ್ ಘಟನೆ ಆಯಿತು. ಇದಾದಾಗ ಗಾಂಧೀಜಿಗೆ ಏನಾಯ್ತು ಅಂತ, ಮುಂದೆ ಅಮೃತಸರ್ ಲಾಹೋರ್ ಎಲ್ಲಾ ಕಡೆನೂ ಕ್ರಿಮಿನಲ್ ಕೋರ್ಟ್ ಕೆಲಸ ನಿಲ್ಲಿಸಬೇಕು ಅಂತಾಯ್ತು. ಪಂಜಾಬ್ದಲ್ಲಂತೂ ಮಾರ್ಷಲ್ ಲಾ ಬಂದ್ಬಿಡ್ತು. ಇಷ್ಟೆಲ್ಲ ಅನಾಹುತ ಆಗೋಯ್ತು, ದೊಡ್ಡ ಕೆಲಸ ಗಲಾಟೆ ಆಗೋಯ್ತು. ಆಮೇಲೆ ಏನ್ ಮಾಡಿದ್ರು, ಬ್ರಿಟಿಷು ಸಮಾಧಾನ ಮಾಡಬೇಕು ಅಂತ ಹೇಳಿ ಒಬ್ಬ ನ್ಯಾಯಮೂರ್ತಿ ಹಂಟರ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಷನ್ ನೇಮಿಸಿದ್ರು. ಏನ್ ತಪ್ಪಾಗಿದೆ, ಯಾರ ಕಾರಣ ಇದಕ್ಕೆ ಹುಡುಕ್ಬೇಕು ಅಂತ ಹೇಳಿ ಮಾಡಿದ್ರೆ ಕಾಂಗ್ರೆಸ್ ಏನ್ ಮಾಡ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಳ್ತು ನಮಗೆ ಹಂಟರ್ ನಂಬಿಕೆ ಇಲ್ಲ, ನಾವೇ ಒಂದು ಕಮಿಟಿ ಮಾಡ್ತೀವಿ ಅಂತ ಹೇಳಿ 4 ಜನದ ಕಮಿಟಿ ಮಾಡಿದ್ರು. ಇವರು ಕಮಿಟಿಲಿ ಯಾರ್ಯಾರಿದ್ರು ಅಂದ್ರೆ ಸಿ ಆರ್ ದಾಸ್, ಚಿತ್ತರಂಜನ್ ದಾಸ್, ವೆರಿ ಫೇಮಸ್ ಬ್ಯಾರಿಸ್ಟರ್ ಅಟ್ ದಟ್ ಟೈಮ್, ಚಿತ್ತರಂಜನ್ ದಾಸ್, ಎನ್ ಆರ್ ಜೈಕರ್, ಅಬ್ಬಾಸ್ ತಯಬ್ಜಿ ಮತ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವ್ ನಾಲ್ಕು ಜನ ಒಂದು ಕಮಿಟಿ ಮಾಡಿ ನೀವು ಪ್ರತ್ಯಕ್ಷ ಹುಡುಕಿ ಅಂತ. ಗಾಂಧೀಜಿ ಹೇಳ್ತಾರೆ, ನಾನು ಹುಡುಕ್ತಾ ಹೋದೆ ಯಾರು ಕಾರಣ ಅಂತ ಹುಡುಕ್ತಾ ಹೋದಿವಲ್ಲ, ಎವಿಡೆನ್ಸ್ ಹುಡುಕ್ತಾ ಹೋದ್ರೆ ಅನ್ನಿಸ್ತು ಒಬ್ಬ ಮನುಷ್ಯ ಇಷ್ಟು ನಿಷ್ಕರಣೆ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನಿಸ್ತು ನನಗೆ, ಇಷ್ಟು ಜನ ಕೊಂದಿರಲ್ಲ ಅಂತ. ನಾನು ಹೇಳ್ತಾರೆ, ಫಸ್ಟ್ ಟೈಮ್ ಐ ಸಾ ಫೇಸ್ ಟು ಫೇಸ್ ಬ್ರೂಟಲ್ ಕಿಲಿಂಗ್, ಐ ಸಾ ಬ್ರೂಟಲ್ ಕಿಲಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಆಗ ಗಾಂಧೀಜಿ ಒಂದು ತೀರ್ಮಾನಕ್ಕೆ ಬಂದರು. ಅಲ್ಲಿವರೆಗೂ ಬ್ರಿಟಿಷರ ಬಗ್ಗೆ ದ್ವೇಷ ಇರಲಿಲ್ಲ, ಕೋಪ ಇರಲಿಲ್ಲ, ಸ್ನೇಹ ಇತ್ತು. ಆಡಳಿತ ಸರಿ ಇಲ್ಲದೆ ಸರಿ ಮಾಡಬೇಕು ಅನ್ನೋ ವಿಚಾರ ಇತ್ತು ಹೊರತಾಗಿ ಬ್ರಿಟಿಷರನ್ನು ಓಡಿಸಬೇಕು ಅಂತ ಕಲ್ಪನೆ ಇರಲಿಲ್ಲ. ಈಗ ಹೇಳ್ತಾರೆ, ಈಗ ಬ್ರಿಟಿಷ್ ಆಡಳಿತ ಕೊನೆಗೊಳ್ಳುವವರೆಗೂ ಮುಕ್ತಿ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದರು. ಅಂದ್ರೆ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡಬೇಕಾದ್ರೆ ಎಂಥ ದೊಡ್ಡ ಘಟನೆ ಆಯಿತು ಜಲಿಯನ್ ವಾಲಾಬಾಗ್ ಅಂತ ಹೇಳಿದ್ರಂತೆ. ಇನ್ ಬ್ರಿಟಿಷ್ ಇರೋ ಕಾರಣ ಇಲ್ಲಿ ಹೋಗ್ಬೇಕು ಅವರು ಅಂತ ಹೇಳಿದ್ರು.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಏನಾದರೂ ವಿಷಯ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಸೊ ಇವತ್ತು ಕೂಡ ಹಾಗೆ ಬಂದಿದ್ದೀನಿ, ಒಂದಿಷ್ಟು ಮಾತಾಡಲಿಕ್ಕಿದೆ. ಅಂತೂ ಇಂತ ಇವತ್ತು ಬೆಳಗ್ಗೆನೆ ಮಳೆ ಬಂದಿದೆ ಅಲ್ವಾ, ಸೊ ನಿಮ್ಮೂರಲ್ಲಿ ಇದೆಯಾ? ಸೊ ಇರ್ಬೋದು, ತುಂಬ ಈ ಸಲ ಅಂತೂ ಮಳೆ ಕಡಿಮೆ ಅನ್ನುವಂಥ ಮಾತು ಇತ್ತು. ಆದರೆ ನಿನ್ನೆ ರಾತ್ರಿಯಿಂದ ಸಿಡಿಲು ಸಹಿತ ಅಲ್ವಾ, ಬೆಳಗ್ಗೆ ಕೂಡ ಮಳೆ ನೋಡುವಾಗ ಸಂಜೆವರೆಗೆ ಫುಲ್ ಮಳೆ ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲ, ಮತ್ತೆ ಸ್ವಲ್ಪ ನಿಂತಿದ್ದು, ಬಟ್ ಸ್ಟಿಲ್ ಮಳೆ ಬಂದಿದೆ ಅನ್ನೋದೇ ಬಹಳ ದೊಡ್ಡ ವಿಷಯ. ಸೊ ಮಾತಾಡಲಿಕ್ಕಿದೆ, ನಿಮ್ಮಲ್ಲಿ ಪ್ರಶ್ನೆ ಕೇಳಲಿಕ್ಕಿದೆ, ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ, ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೀನಿ, ತಯಾರಾಗಿರಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM, ರೇಡಿಯೋ ಸಂಜೆಯಲ್ಲಿ ನಾನದಿನಿ ಆರ್ಜೆ ಅಭಿಷೇಕ್. ಸೊ ಇವತ್ತು ಒಂದಿಷ್ಟು ಪ್ರಶ್ನೆ ಕೇಳಬೇಕಾ, ಪ್ರಶ್ನೆಗಳು ಯಾವುದು ಅಂತ ಹೇಳಿದರೆ, ಆಲ್ರೆಡಿ ನಾನು ನಿಮ್ಮ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದ್ದೇನೆ. ಸೊ ರಿವೈಂಡ್ ಕುಡ್ಲದ ಮೂಲಕ ತುಂಬ ಎಪಿಸೋಡ್ಗಳನ್ನು ನಾನು ಮಾಡಿದ್ದೇನೆ, ನಿಮಗೆ ಅದನ್ನು ಕೇಳಿಸಿದ್ದೇನೆ. ಬಟ್ ಎಷ್ಟು ಜನರಿಗೆ ಈ ನಾನು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಗಳು ನೆನಪಿದೆ, ಗೊತ್ತಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಿಮ್ಮ ಹತ್ರ ಆ ಪ್ರಶ್ನೆಯನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಒಂದಿಷ್ಟು ಮೊದಲುಗಳ ಬಗ್ಗೆ ಮಾತಾಡ್ತೇನೆ ನಾನು. ಅಂದರೆ ಫಸ್ಟ್ ಇದೆಯಲ್ಲ ನಮ್ಮ ಎಲ್ಲಿದ್ದು, ಮಂಗಳೂರಿನಲ್ಲಿರುವಂಥದ್ದು. ಸೊ ಎಸ್, ನಾನು ನಿಮ್ಮ ಹತ್ರ ಮೊದಲು ಕೇಳುವಂತಹ ಪ್ರಶ್ನೆ ಏನು ಅಂತೇಳಿದರೆ, ನಮ್ಮ ಮಂಗಳೂರು ಮಾತ್ರ ಅಲ್ಲ, ನಮ್ಮ ಒಂದು ಈ ಏನು ಕರಾವಳಿ ಕರ್ನಾಟಕದ ಓಲ್ಡೆಸ್ಟ್ ಪ್ರೆಸ್ ಯಾವುದು ಅಂತ, ಮುದ್ರಣಾಲಯ ಯಾವುದು ಅಂತ, ಅದು ಕೂಡ ಕ್ಲೂ ಕೊಡೋದಾದರೆ ಮಂಗಳೂರಿನಲ್ಲೇ ಇದೆ. ಅದು ನಮ್ಮ ಏನು ನಮ್ಮ ತುಳುನಾಡಿನಲ್ಲೇ, ನಮ್ಮ ಏನು ಈ ಕೋಸ್ಟಲ್ ಕರ್ನಾಟಕದಲ್ಲೇ ಮೊದಲ ಪ್ರೆಸ್ ಆಗಿತ್ತು ಅಂತ, ಅತ್ಯಂತ ಹಳೆಯ ಪ್ರೆಸ್ ಆಗಿದೆ. ಈಗಲೂ ಕೂಡ ಅದು ಕೆಲಸ ಮಾಡ್ತಾ ಇದೆ. ಯಾವುದದು ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364949 ಈ ಸಂಖ್ಯೆಗೆ ಕಾಲ್ ಮಾಡಿ ನೋಡುವ, ಯಾರು ಏನು ಉತ್ತರವನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀರಿ ಅಂತ ಹೇಳಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ. ಥಿಂಕ್ ಮಾಡಿ ಹೇಳಿ. ಉತ್ತರ ಗೊತ್ತಾದರೆ ಫಟಾಫಟ್ ಕಾಲ್ ಮಾಡಿ. ಯಾವುದಿರ್ಬೋದು ನಮ್ಮ ಜಿಲ್ಲೆಯ ಅತ್ಯಂತ ಹಳೆಯ ಪ್ರೆಸ್, ಏನಾದರೆ ಹೆಸರು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಸೊ ಆಲೋಚನೆ ಮಾಡ್ತಾ ಇದ್ದೀವಿ, ಹೇಳಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಪ್ರಶ್ನೆಯೊಂದು ನಿಮ್ಮಲ್ಲಿ ಕೇಳಿ ಹೋಗಿದ್ದೆ. ನಮ್ಮ ಮಂಗಳೂರಿನ ಅಥವಾ ನಮ್ಮ ಕರಾವಳಿ ಕಾಡಿನಂತಕ್ಕಂಥ ಮೊದಲ ಪ್ರೆಸ್, ಮೊದಲ ಮುದ್ರಣಾಲಯ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಈಗಲೂ ಇದೆ ಅಂತ ಹೇಳಿದ್ದೀನಿ, ನಮ್ಮ ಸುತ್ತಮುತ್ತಲೇ ಇದೆ ಮಂಗಳೂರಲ್ಲಿ. ಯಾವುದದು ಅಂತ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಹೆಸರು ಗೊತ್ತಿದ್ದರೆ ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಮ್ಮ ಕರ್ನಾಟಕದ ಮುದ್ರಣ ವ್ಯವಸ್ಥೆಗೂ ಕೂಡ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಪ್ರೆಸ್ ಅದು. ನೋಡುವ ಯಾರು ಏನು ಉತ್ತರವನ್ನು ಕೊಡ್ತೀರಿ ಅಂಥೇಳಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಸೊ ಆಲೋಚನೆ ಮಾಡಿ ಕಾಲ್ ಮಾಡಿ ಹೇಳಿ ಯಾರು ಏನು ಉತ್ತರವನ್ನು ಕೊಡ್ತೀರಿ ಅಂತ. ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ನಮಸ್ಕಾರ.
0: ಎಸ್, ಇದೆ ಗೊತ್ತಿ ಜನ ವಿಷಯ ಅಂಡ ಪಲ್ಲೆ ಮೇಡಮ್ ತುಕ ತ್ರಿವೇಣಿ ಪ್ರಿಂಟರ್ಸ್. ಅದೇ. ಓಕೆ ಓಕೆ ಓಕೆ ಓಕೆ, ಫೈನ್ ಫೈನ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನಮ್ಮ ಕಾಲನ್ನು ಮಾಡಿ ಹೇಳ್ತಾ ಇದ್ದಾರೆ ತ್ರಿವೇಣಿ ಪ್ರಿಂಟರ್ಸ್ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಯಾರು ರತ್ನಾ ಶೆಟ್ಟಿ ಅವರು ಹೇಳ್ತಾ ಇರುವಂಥ ಉತ್ತರ ಇದು. ಸೊ ಇನ್ನೂ ಕೂಡ ಯಾರಾದರೂ ಹೇಳೋದಿದ್ರೆ ಹೇಳ್ಬೋದು, ಯಾವುದು ನಮ್ಮ ಮಂಗಳೂರಿನ ಮೊದಲ ಪ್ರೆಸ್ ಯಾವುದಾಗಿದೆ ಅನ್ನೋದು ನನ್ನ ಪ್ರಶ್ನೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ತೆ ಇಂಚೋಲರ್ಗೆ. ನಮಸ್ಕಾರ. ನಮಸ್ಕಾರ ಇಂಚೋಲರ್ಗೆ.
1: ಸಮಸ್ಯೆ
0: ಕೇಳಿದಂತ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕಾಲ್ ಅನ್ನ ಮಾಡಬಹುದು. ನಿಮ್ಗೆ ಗೊತ್ತಿರುವಂತ ಉತ್ತರ ನನಗೆ ನೀವು ಹೇಳ್ಬೋದು. ಮೊದಲ ನಮ್ಮ ನಮ್ಮ ಕರಾವಳಿ ಕರ್ನಾಟಕದ ಮೊದಲ ಪ್ರೆಸ್ ಯಾವುದು ಅನ್ನೋದು ನಾನು ಕೇಳಿದಂತ ಪ್ರಶ್ನೆ. ನಿಮ್ಗೆ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ನನಗೆ ಸಾರಿಕಾ ರೈ ಅವರು ಹೇಳ್ತಾ ಇದ್ದಾರೆ ಉದಯ ಪ್ರಿಂಟರ್ಸ್ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸೊ ಒಬ್ಬರು ತ್ರಿವೇಣಿ ಅಂತ ಹೇಳಿದರು, ಮತ್ತೊಬ್ಬರು ಉದಯ ಅಂತ ಹೇಳಿದರು. ಇನ್ನು ಯಾರೆಲ್ಲ ಹೇಳಲಿಕ್ಕಿದೆ ಹೇಳಿ, ನಿಮ್ಮ ಕಾಲ್ಗೋಸ್ಕರ, ನಿಮ್ಮ ಉತ್ತರಕ್ಕೋಸ್ಕರ ನಾನಂತೂ ಕಾಯ್ತಾ ಇದ್ದೇನೆ. ಸೊ ಕ್ಲೂವನ್ನು ಕೊಡಬೇಕು ಅಂತ ಹೇಳಿದರೆ ಕನ್ನಡದ ಮೊದಲ ನ್ಯೂಸ್ ಪೇಪರ್ ಅಲ್ಲೇ ಪ್ರಿಂಟ್ ಆಗಿದ್ದು ಅಂತ. ಕನ್ನಡದ ಮೊದಲ ನ್ಯೂಸ್ ಪೇಪರ್ ಪ್ರಿಂಟ್ ಆದಂಥ ಪ್ರೆಸ್ ಅದೇ ಇರೋದು ಮಂಗಳೂರಲ್ಲಿ. ಯಾವುದಾದ್ರು ಹೇಳಿ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ. ಇದು ರೇಡಿಯೋ ಸಂಜೆ, ನಾನು ಅರ್ಜಿ ಅಭಿಷೇಕ್.

0: Yes, welcome back to Radio Sarang 107.8 FM Radio Sanjay Lee Nandini RJ Abhishek ನಿಮ್ಮಲ್ಲಿ ಮಾತಾಡಿ ಹೋಗಿದ್ದೆ. ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದೆ, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿದ್ದೆ. ಬಹಳ ಸಿಂಪಲ್ ಆಗಿರುವಂಥದ್ದು. ನಮ್ಮ ಕೋಸ್ಟಲ್ ಕರ್ನಾಟಕದ, ಅದರಲ್ಲೂ ಕೂಡ ಮಂಗಳೂರಿನ ಮೊದಲ ಪ್ರೆಸ್ ಯಾವುದು, ಪ್ರಿಂಟಿಂಗ್ ಪ್ರೆಸ್ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ಯಾರಿಗಾದರೂ ಗೆಸ್ ಮಾಡಲಿಕ್ಕಿದ್ರೆ, ಯಾರಾದರೂ ಉತ್ತರವನ್ನು ಹೇಳೋದಿದ್ರೆ ಹೇಳ್ಬೋದು. ನನಗಂತೂ ನೀವು ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮಗೆ ಏನಾದರೂ ಉತ್ತರ ಗೊತ್ತಿದ್ರೆ ಹೇಳಿ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ಕಾರ ಡಿಸೋಜ್ ಅವರ, ಏನ್ ಹೇಳ್ತೀರಿ?
1: ಮಂಗಳೂರು ಪ್ರೆಸ್, ಬಾಜಲ್ ಮಿಷನ್ ಅವರದ್ದು.
0: ಬಾಜಲ್ ಮಿಷನ್ ಪ್ರೆಸ್ ಅಲ್ವಾ?
1: ಮಂಗಳೂರು ಪ್ರೆಸ್.
0: ಎಸ್, ರೈಟ್ ಆನ್ಸರ್ ಮ್ಯಾಮ್, ವೆರಿ ಗುಡ್.
1: ಓಕೆ
0: ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಜಲ್ ಮಿಷನರೀಸ್ ಆರಂಭಿಸಿದಂತ ಪ್ರೆಸ್ ನಮ್ಮ ಮಂಗಳೂರಿನ ಮೊದಲ ಪ್ರೆಸ್ ಆಗಿರ್ತದೆ. ಅಲ್ಲೇ ಮಂಗಳೂರು ಸಮಾಚಾರ ಕೂಡ ಪ್ರಿಂಟ್ ಆಗ್ತದೆ, ಕರ್ನಾಟಕದ ಮೊದಲ ಕನ್ನಡ ನ್ಯೂಸ್ ಪೇಪರ್. ಸೊ ಈಗಲೂ ಕೂಡ ನಾವು ಬಾಜಲ್ ಮಿಷನ್, ನಮ್ಮ ಜ್ಯೋತಿ ಬಲ್ಮಠದಲ್ಲಿರುವಂಥ ಬಾಜಲ್ ಮಿಷನ್ಗೆ ಹೋದರೆ ನಮಗೆ ಪ್ರೆಸ್ ಈಗಲೂ ಕೂಡ ವರ್ಕ್ ಆಗ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಬೇರೆ ಬೇರೆ ತುಳುವಿನ ಏನು ಬೈಬಲ್ ಕೂಡ ಆಗಿತ್ತು ಅಂತ, ಬೇರೆ ಬೇರೆ ತುಳುವಿನ ಬುಕ್ಸ್ಗಳು ಕೂಡ ಆಗಿತ್ತು. ಒಟ್ಟಿನಲ್ಲಿ ಬಹಳ ಪುರಾತನ ಇತಿಹಾಸ ಇರುವಂಥ ಒಂದು ಪ್ರೆಸ್ ಅದು. 1841 ಪ್ರೆಸ್ ಆರಂಭ ಆಗ್ತದೆ. ನೋಡಿ ಎಷ್ಟು ವರ್ಷ ಆಯಿತು, ಈಗಲೂ ಕೂಡ ಆ ಪ್ರೆಸ್ ಕೆಲಸವನ್ನು ಮಾಡ್ತಾ ಇದೆ, ಹೋಗಿ ನೋಡ್ಬೋದು. ಫೈನ್, ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದರೆ, ಮಂಗಳೂರಿನ ಮೊದಲ ಥಿಯೇಟರ್ ಯಾವುದು ಅಂತ, ಫಿಲ್ಮ್ ಥಿಯೇಟರ್ ಯಾವುದು ಅಂತ. ಯಾರಿಗಾದರೂ ಇದನ್ನು ಕೂಡ ಗೆಸ್ ಮಾಡಲಿಕ್ಕಿದ್ರೆ ಮಾಡ್ಬೋದು ಆಯಿತಾ. ಕಾಲನ್ನು ಮಾಡಿ, ಅದಕ್ಕಿಂತ ಮುಂಚೆ ಕೇಳಿದ್ದೇನೆ ಅನಿಸುತ್ತೆ, ನನಗೆ ಮರ್ತೋಗಿದೆ. ಕೇಳಿದರೆ ಮತ್ತೊಮ್ಮೆ ಉತ್ತರವನ್ನು ಹೇಳಿ. ಸೊ ಕೇಳದಿದ್ದರೆ ಈಗಲೇ ಉತ್ತರವನ್ನು ಹೇಳಿ. ಓಕೆ, ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳಿದಂಥ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಹೇಳಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಪ್ರಶ್ನೆಯೊಂದು ಕೇಳಿ ಹೋಗಿದ್ದೇನೆ, ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಆಲೋಚನೆ ಮಾಡಿ ಅಂತ ಹೇಳಿದ್ದೆ. ಮೊದಲ ತುಳುವಿನ ಕಲರ್ ಮೂವಿ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು, ಸೊ ಆಲೋಚನೆ ಮಾಡ್ತಾ ಇರಿ. ಅದಕ್ಕಿಂತ ಮುಂಚೆ ಈ ದಿನದ ಒಂದಿಷ್ಟು ಸುದ್ದಿಗಳನ್ನು ನಾವು ನೋಡ್ತಾ ಬರೋಣ. ಸೊ ಪ್ರಮುಖವಾಗಿ ಇರುವಂತಹ ಸುದ್ದಿ, ಎಸ್ಐಆರ್ ಬಗ್ಗೆ ನ್ಯಾಯಮೂರ್ತಿ ಭುಯಾನ್ ಹೇಳಿಕೆ ಶಿಷ್ಟಾಚಾರಕ್ಕೆ ವಿರುದ್ಧವಾದದ್ದು ಅಂತ ಹೇಳಿ ನಿವೃತ್ತ ಸಿಜೆಐ ಗವಾಯಿ ಅವರು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಏನು ಎಸ್ಐಆರ್ ಇದೆ, ಈ ಕುರಿತು ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಅವರ ಹೇಳಿಕೆಗೆ ಮಾಜಿ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಹಾಗೂ ದೆಹಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಶಿಷ್ಟಾಚಾರಕ್ಕೆ ವಿರುದ್ಧವಾಗಿದೆ ಅನ್ನೋದು ಅವರ ಮಾತಾಗಿದೆ. ಇನ್ನು ಮೆದುಳಿನ ಕುರಿತ ಸಂಶೋಧನೆಗಾಗಿ ಮೂವರು ವಿಜ್ಞಾನಿಗಳಿಗೆ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ಲಭಿಸಿರುವಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಸುದ್ದಿಗಳಲ್ಲಿ ಒಂದಾಗಿದೆ. ಪೀಟರ್ ಹೆಗಮನ್, ಹಾಗೆಯೇ ಜಾರ್ಜ್ ನೆಗೆಲ್ ಅವರು, ಹಾಗೆಯೇ ಕಾರ್ಲ್ ಡೈಸರೋತ್ ಅವರು ಈ ಒಂದು ಏನು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾದವರು ಆಗಿದ್ದಾರೆ. ಇನ್ನು ನಮ್ಮ ಬದುಕಿನಿಂದ ದೂರವಾದರೂ ನೆನಪುಗಳಿಂದ ಎಂದಿಗೂ ಮರೆಯಾಗದ ಕೆಲವು ವ್ಯಕ್ತಿಗಳಿರ್ತಾರೆ ನಮಗೆ, ಅಂಥವರಲ್ಲಿ ಪ್ರಮುಖವಾಗಿ ಹಿರಿಯರು ಕೂಡ ಆಗಿರ್ತಾರೆ. ಕಾನೂನು ಕಾಳಜಿ ಇಲ್ಲಿ ಬಹಳ ಪ್ರಮುಖವಾಗಿರ್ತದೆ. ಹೆತ್ತವರನ್ನು ನೋಡಿಕೊಳ್ಳದಿದ್ದರೆ ಆಸ್ತಿಯನ್ನು ಮರಳಿ ಪಡೆಯಬಹುದು ಅನ್ನುವಂಥದ್ದು ಕೂಡ ಇವತ್ತಿನ ಏನು ಕಾನೂನಿನ ಬೇರೆ ಬೇರೆ ವಿಚಾರಗಳನ್ನು ನೋಡ್ತಾ ಹೋದಾಗ ಇದು ಕೂಡ ಬಹಳ ಪ್ರಮುಖವಾದಂಥ ಒಂದು ಏನು ಒಂದಿಷ್ಟು ತೀರ್ಪುಗಳು ಈ ಮೂಲಕವಾಗಿ ಕೋರ್ಟ್ಗಳು ನೀಡಿದೆ ಅನ್ನುವಂಥ ಬಗ್ಗೆ ಕೂಡ ಒಂದು ವರದಿ ಕೂಡ ಇದೆ. ಇನ್ನು ಜ್ಞಾನೇಶ್ ವಿರುದ್ಧ ಕ್ರಮಕ್ಕೆ ಮನವಿ, ಇಸಿಐ ಕೇಂದ್ರಕ್ಕೆ ಸುಪ್ರೀಂ ನೋಟಿಸ್, ಕೋರ್ಟ್ ನೋಟಿಸನ್ನು ನೀಡಿರುವಂಥದ್ದು. ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಲ್ಲಿಸಲಾಗಿದ್ದ ಅರ್ಜಿ ಸಂಬಂಧ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೋಮವಾರ ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ರಾಜ್ಯದ ಸುದ್ದಿ, ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆ ಮೂಲಕ ಕೃಷಿ ಯಾಂತ್ರೀಕರಣ ಉತ್ತೇಜಿಸಲಾಗ್ತಾ ಇದ್ದು, ಇದಕ್ಕಾಗಿ ರೂಪಿಸಲಾಗಿರುವಂಥ ಆ್ಯಪ್ನ ಸೇವೆಯನ್ನು ನವೆಂಬರ್ 1 ಪ್ರಾರಂಭಿಸಲು ಸೂಚನೆಯನ್ನು ನೀಡಲಾಗಿದೆ ಅನ್ನೋದು ಕೂಡ ಇವತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಒಂದಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನನದಿನಿ ಆರ್ಜಿ ಅಭಿಷೇಕ್. ನಿಮ್ಮಲ್ಲಿ ಪ್ರಶ್ನೆಯೊಂದು ಆಗ್ತಾನೆ ಕೇಳಿ ಹೋಗಿದ್ದೆ, ತುಳುವಿನ ಮೊದಲ ಕಲರ್ ಸಿನಿಮಾ ಯಾವುದು ಅಂತ ಹೇಳಿ. ಅನೇಕ ಜನ ತುಂಬ ಪ್ರಯತ್ನ ಮಾಡ್ತಿದ್ದೀರಿ ಉತ್ತರವನ್ನು ಕೊಡಲಿಕ್ಕೆ. ಈ ಪ್ರಶ್ನೆಯನ್ನು ನಾನು ನಾಳೆಗೆ ಮುಂದೂಡ್ತಾ ಇದ್ದೀನಿ, ಯಾಕೆಂದರೆ ನೀವಂತೂ ಉತ್ತರವನ್ನು ಹೇಳಬೇಕು. ಅದರ ಜೊತೆಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ನಾಳೆ ಇಟ್ಕೊಂಡು ಬರ್ತೇನೆ. ನಾನು ಕೇಳಿದಂಥ ಪ್ರಶ್ನೆಗೂ ಕೂಡ ನಾಳೆ ಥಿಂಕ್ ಮಾಡಿ ಯಾರ ಹತ್ರದ್ದು ಕೇಳಿ ಸರ್ಚ್ ಮಾಡಿ ಉತ್ತರವನ್ನು ಹುಡುಕಿ ಇಡಿ. ಆಯಿತಾ? ತುಳುವಿನ ಮೊದಲ ಕಲರ್ ಸಿನಿಮಾ ಯಾವುದು? ಬಹಳ ಚೆನ್ನಾಗಿದೆ ಈ ಮೂವಿಯ ಹೆಸರು. ಆಯಿತಾ, ನೋಡುವ ಯಾರು ಹೇಳ್ತೀರಿ ಅಂತ ಹೇಳಿ. ಹಾಂ, ಸೊ ಕಾಲ್ ಈಗ ಬೇಕಿದ್ರೆ ಈಗ ಮಾಡ್ಬೋದು, ಒಂದೆರಡು ನಿಮಿಷ ಇದೆ. ಯಾರಿಗಾದ್ರು ಉತ್ತರ ಹೇಳಲಿಕ್ಕಿದ್ರೆ ಇಲ್ಲಾಂತೇಳಿ ನಾಳೆಗೆ ಇದನ್ನು ಮುಂದುವರಿಸೋಣ. ಸೊ ಕಾಲ್ ಮಾಡಬೇಕ ಸಂಖ್ಯೆ 6364204949 ಸಂಖ್ಯೆ, ಕಾಲನ್ನು ಮಾಡ್ಬೋದು. ಕೆಲವರು ಹೇಳ್ತಾ ಇದ್ದಾರೆ ಆ್ಯಪ್ನ ಮೂಲಕ ರೇಡಿಯೋವನ್ನು ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ. ಅಲ್ಲ, ಕೇಳ್ತಾ ಇಲ್ಲ ಅಂತ. ಸೊ ಸ್ವಲ್ಪ ಸ್ವಲ್ಪ ಸಮಸ್ಯೆಗಾಗಿ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೇವೆ. ಈಗ ಸರಿಯಾಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ತುಂಬ ಜನ ಟ್ರೈ ಮಾಡ್ತಾ ಇದ್ದೀರಾ, ಆ್ಯಪ್ನ ಮೂಲಕ ಕೇಳ್ತಾ ಇದ್ದೀರಾ ಅಲ್ವಾ, ಕೆಲವರು ಕೇಳ್ತಾ ಇಲ್ಲ. ಅದನ್ನು ಬಿಟ್ಟು ರೇಡಿಯೋದಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ, ಒಬ್ಬರು ಡಿಸೈನರ್ ಹೇಳಿದರು. ಎನಿವೇಸ್, ಕಾಲ್ ಮಾಡಿದಂಥ, ಉತ್ತರವನ್ನು ಕೊಟ್ಟಂಥ, ಪ್ರಯತ್ನ ಮಾಡಿದಂಥ, ಹಾಗೆಯೇ ವಾಟ್ಸಪ್ಪಲ್ಲಿ ಉತ್ತರವನ್ನು ಕಳಿಸಿ

ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇದ್ದೀನಿ ರೇಡಿಯೋ ಸರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು RJ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: ಬೇತೆ ಬೇತೆ ರಂಗುಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪವನ ಕಾರ್ಯಕ್ರಮ
1: ನಿಖುಲ್ ಕೇನೊಂದುಲ್ಲರ್ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು ಬಿನ್ನೆರೆ ಪಾತ್ರ ಕತೆ ಕೇನ್ಗ ಇನಿತ್ತ ಬಿನ್ನೆರ್ ಸಮಾಜ ಸೇವಕಿ ಸಾಹಿತಿ ಬೊಕ್ಕ ನಿವೃತ್ತ ಶಿಕ್ಷಕಿ ಆದೊಪ್ಪುನ ಶ್ರೀಮತಿ ಜಾನಕಿ ಪುತ್ರನ್
2: ಇನಿತ್ತ ಬಿನ್ನೆರೆ ಪಾತ್ರ ಕತೆ ಕಾರ್ಯಕ್ರಮ ನಿಖಲ್ ಮಾತ್ರ ಮೌಕೆ ದಿಂಜಿ ಸೊಲ್ಮೆ ಈ ಕಾರ್ಯಕ್ರಮ ನಂಕು ಬಿನ್ನರಾತಿಕ್ಕಿನಾರ ಸಾಹಿತಿ ನಿವೃತ್ತ ಶಿಕ್ಷಕಿ ಅಂಚನೆ ಸಮಾಜ ಸೇವಕಿ ಆದುಪ್ಪುನ ಜಾನಕಿ ಪುತ್ರನ ಉಳ್ಳಾಲ ಮೇರು ಒಂಜಿ ಸಾಹಿತ್ಯದ ಸೇವೆಯಾದ ಒಂಜಿ ಭೂಕುಂಡ್ಲ ಬಿಡುಗಡೆ ಮಲ್ತೇರು ಬೊಳಂಗೆರೆ ಮಡಿಲಲ್ಲಿ ಪನ್ಪಿನ ಒಂಜಿ ಆತ್ಮಕಥೆನೆಲ್ಲ ಬರೆತೇರು ಅಂಚನೆ ಕರಿಣ ವರ್ಷ ಬಿಡುಗಡೆ ಆತನು ಅಂಚನೆ ಸಮಾಜ ಸೇವೆಡು ಒಂಜಿ ಮಾಮಲ್ಲ ಪುದರ್ಲ ಪಡಿತೀರು ಶಿಕ್ಷಕಿ ಆದ ಬಾರಿ ಪೆರ್ಮೆನ್ಲ ಪಡಿತೀರು ಅಂಚನೆ ಜನಮೆಚ್ಚಿದ ಶಿಕ್ಷಕ ಪನ್ಪಿನ ಪುದರ್ನಲ್ಲ ಪುಗರ್ತೆನ್ಲ ಅಂಚನೆ ಒಂಜಿ ಪ್ರಶಸ್ತಿನಲ್ಲ ಪಡೆತಿನ ಒಂಜಿ ಸಾಧಕಿ ಪಂದು ಪನ್ನುಲಿ ಇನಿತ ಬಿನ್ನೆರ ಪಾತ್ರಕತೆ ಕಾರ್ಯಕ್ರಮ ಬಿನ್ನೆರಾದ ತಿಕ್ಕಿನೇ ಎಂಗ್ಳಿಗೆ ಒಂಜಿ ಭಾಗ್ಯ ಪನ್ನುಲಿ ಅರ್ನ ಇಲ್ಲಡೆ ಎಂಗ್ಳು ಉಳ್ಳಾಲದ ಅರ್ನ ಇಲ್ಲಡೆ ಎಂಗ್ಳು ಬೈದ ಅಂಚನೆ ಈ ಪೊರ್ತುಡು ಅರ್ಣ ಒಂಜಾತ ಪಾತ್ರನು ಕೇನ್ಗ ಅಂಚನೆ ಆರ್ ಮಲ್ತನ ಸಾಧನೆಲು ಬೊಕ್ಕ ಅರ್ನ ಒಂಜಾತ್ ವಿಚಾರನು ಎಂಕ್ಳು ಈ ಕಾರ್ಯಕ್ರಮ ಪಟ್ಟೋನ್ಗ ಜನಕ್ಕೆಕ್ಕ ಇನಿತ ಬಿನ್ನೆರ ಪಾತ್ರಕತೆ ಕಾರ್ಯಕ್ರಮ ಹಿರಿಗ ಮುಖ್ಯ ದಿಂಜಿ ಸೊಲ್ಮೆ
3: ಸೊಲ್ಮೇಲೆ
2: ಜನಕ್ಕೆಕ್ಕ ಇರ ಎಂಚ ಶಿಕ್ಷಣ ಕ್ಷೇತ್ರ ಬತ್ತರು ದಾಯಿಗೆ ಶಿಕ್ಷಕಿ ಯಾವಡು ಬಂದಿನ ಇರಗೊಂಜಿ ಆಸೆ ಪುಟ್ಟುಂಡು
3: ಶಿಕ್ಷಕಿ ಯಾವಡು ಬಂದಲ್ಲ ಆಸೆ ಇತ್ತು ಜಿ ಏನ್ ಬೇತನೆ ಫೀಲ್ಡ್ಗೆ ಪೋಡ್ ಬಂದಿತ್ತೆ ಅಣಲ ಎನ್ನ ತರಹಿಟವು ಶಿಕ್ಷಕಿ ಅದೇ ಬರೋಡು ಬಂದಿತ್ತುಂಡು ಅಂಚಾದ ಏನು ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಪುರ ಮಲ್ತದ ಟೈಲರಿಂಗ್ ಪುರ ಮಲ್ತದ ಐಟು ಬಕ್ಕ ಏನು ಟೀಚರ್ ಟ್ರೈನಿಂಗ್ ಪೋದು ಶಿಕ್ಷಕಿ ಆಯ್ನಿ
2: ಇರಗೆ ಹೂ ಆಸೆ ಇತ್ತು ಹೆಂಚಿನ ಆವಡು ಬಂದ ಆಸೆ ಇತ್ತು
3: ಎಂಕ್ ಕ್ಲಾರಿಕಲ್ ಅಂಚ ಪೋಸ್ಟುಡು ಮತ್ತು ಉಪ್ಪೋಡು ಬಂದು ಹಿಂಗೆ ಅಂಜ ಆಸೆ ಇತ್ತುಂಡು
2: ಶಿಕ್ಷಕ ಜೀವನ ಪನ್ಪಿನ ಕಾಂಡೆಡ್ದು ಬಯ್ಯ ಮುಟ್ಟ ಜೋಕ್ಲೊಟ್ಟಿಗೆ ಪುನಃ ಕ್ಲೇನ ವಿದ್ಯೆ ಕಲ್ಪವನು ವಿದ್ಯೆ ಬುದ್ಧಿನ ಕಲ್ಪವನು ಒಂಜಿ ಮಲ್ಲ ಬೇಲೆ ಅಂಚನೆ ಭಾರಿ ಒಂಜಿ ಕಷ್ಟದ ಬೇಲೆ ಎಲ್ಲ ಪಣಲಿ ಅಕ್ಲೇನ್ ಮಾತ್ರ ಒಂಜಿ ಆತ ಜೋಕ್ಲೇನು ಇಲ್ಲಡೆ ಒಂಜಿ ರಡ್ಡು ಜೋಕ್ಲೇನು ಸುಧಾರ್ಪೇನೆ ಇತ್ತದ ಕಾಲೋಡು ಭಾರಿ ಕಷ್ಟ ಆಪುಣ ಅಂಚಿನ ಅಲ್ಪ ಒಂಜಿ ಆತ ಅಯ್ಯೋ ಅಜಿಪ ಜೋಕ್ಲೇನು ಒಂಜಿ ಸಾಲಡ್ ಸುಧಾರ್ಪಣೆ ಬಂಡ ಅಕ್ಲೇಗ ವಿದ್ಯೆನ ಕಲ್ಪವನಿ ಅಕ್ಲೇನು ಅಕ್ಲೆ ತತ್ತು ಪೋನಗ ಎಡೆ ಸಾಧಿಗ ಅಕ್ಲೇನು ಲೆತ್ತೊಂಬರ್ಪಿನ ಅಕ್ಲೆಗ್ ಎಡ್ಡೆ ವಿದ್ಯೆ ಬುದ್ಧಿನ ಕೊರ್ಪಿನ ಅಂಚಿನ ಒಂಜಿ ಒಂಜೆ ಮಲ್ಲ ಒಂಜಿ ಒಂಜಿಲೆ ಕೂಡ ದೇವರಿನ ಕೆಲಸ ಅಂದ್ರೆ ಪನ್ನುಲಿ ಗೇನನ್ನು ಪುಟ್ಟವನ ಅಕಲ ಮನಸ್ಸು ಗೇನನ್ನು ಅರಳವನ ಒಂಜಿ ಒಂಜಿ ಕೆಲಸ ಮಲ್ತಂದಾಗ ಈ ಕೆಲಸದ ಬಗ್ಗೆ ಇರಿಗೆ ತೃಪ್ತಿ ಉಂಡ ಎಂಚ
3: ಮಸ್ತ್ ತೃಪ್ತಿ ಉಂಡು ಪನ್ನಗ ಕೆಲಸ ಇಡು ನಿಜವಲ್ಲ ಶಿಕ್ಷಕ ಯಾವ್ದು ಒಂದು ಹಿಂಗಿತ್ತು ಜಿ ಆಣಲ್ಲ ನಿಕ್ಕ ಬತ್ತಿನಟ್ಟು ಬಕ್ಕ ಎಂಕ್ ಜೋಕ್ಲೊಟ್ಟಿಗೆ ಉಪ್ಪುನ ಒಂಜಿ ಅವಕಾಶ ಜೋಕ್ಲು ಮುಗ್ಧ ಮುಗ್ಧ ಜೋಕ್ಲು ದೇವೇರನಂಚಿನ ಭಾವನೆ ಅಕ್ಲಡ ಇದಾಲ ಕಲ್ಮಶಜ್ಜಿ ಜೋಕ್ಲೇಡ ಅಂಚ ಜೀವಂತ ಜೋಕ್ಲೊಟ್ಟಿಗೆ ಒಂಜಿ ಕೆಲಸ ಮಲ್ಪುನ ಯೋಗ ಪನ್ನಗ ಬಾರಿ ಮಲ್ಲ ಯೋಗ ಬಂದೆ ಅನ್ನುವೆ ಅಂಚಾದ ಆ ಕೆಲಸ ಇಂಕ ಬಕ್ಕ ಮಸ್ತ್ ತೃಪ್ತಿ ಕೊರುಂಡು ಏನನ್ನು ಯಾನು ಐಟು ಮಸ್ತ್ ತೊಡಗಿಸಿಯೇ ಅಂಚ ಜೋಕ್ಲನ ಒಂಜಿ ಉದ್ಧಾರಗೋಸ್ಕರ ಜೋಕ್ಲೆಗೆ ಒಂಜಿ ಹುಷಾರಾವುಡು ಪನ್ನಗ ನಮ್ಮ ಈ ನೆಟ್ಟದ ಏರಿಯಾಡು ಮತ್ತು ಜೋಕ್ಲೆಗೆ ಇಲ್ಲಾಡು ಮತ್ತು ಹೆಚ್ಚ ಕಲ್ಪವಜೇರು ಅನ್ಎಜುಕೇಟೆಡ್ ಜನಕ್ಲುಪ್ಪನು ಮತ್ತು ಅಂಚಿನ ಜೋಕ್ಲಿನ ಒಂಜಿ ಮಿತ್ತಕ ನೋಡಿ ಬಂದು ಜೋಕ್ಲೆಗೆ ಒಂಜಿ ಶಿಕ್ಷಣ ಕೊರಡು ಬಂದು ಸ್ಪೆಷಲ್ ಕ್ಲಾಸ್ ಮಾತು ಮಲ್ತದ್ದು ಜೋಕ್ಲೆಗೆ ಒಂಜಿ ಒಂಜಿ ಎಡ್ಡೆ ಒಂಜಿ ಕಾರ್ಯಕ್ರಮ ಎನ್ನ ಮನಸ್ಸಿಗೆ ತೃಪ್ತಿ ಆಗ್ಲೇಕನೇ ಎನ್ನ ವೃತ್ತಿನ ಯಾನು ಮಲ್ತದೆ ಬಂದು ಪನಿಯರೆ ಅಂಕ ಹೆಮ್ಮೆ ಹಾಕೊಂಡು
2: ಇರ್ಪಂಡರು ಬಡಪತ್ತರು ಇತ್ತಿನ ಜೋಕ್ಲೆಗೆ ಒಂಜಿ ಅಕ್ಲೆಗೆ ಗೇನ ಪುಟ್ಟವನು ಒಂಜಿ ಬೇಲೆ ಮಲ್ಪನ ಸುರು ಸುರುಕು ಒಂಜಿ ಇರಿಗ ಆ ಬೇಲೆದ ಬಗ್ಗೆ ಆಗ ಶಿಕ್ಷಕಿ ಕೆಲಸಕ್ಕೂ ಆತ ಉಮೇದ ಇಜ್ಜಿಂಡಲ್ಲ ಬೊಕ್ಕ ಬೊಕ್ಕ ಇಟ್ಟು ಸೇರಿ ಬೊಕ್ಕ ಮಸ್ತು ಉಮೇದು ಬತ್ತಿನ ಎರಡು ಬೊಕ್ಕ ಇರಿಗ ಎಡ್ಡೆ ಪುಗಾರ್ತೆಲ್ಲ ತಿಕ್ಕೊಂಡು ಎಡ್ಡೆ ಪಾಠ ಕಲ್ಪವಿರ ಇಂಕ್ಲಿಗೆ ಎಡ್ಡೆ ಶಿಕ್ಷಕಿ ಬಂದ್ಬಿಟ್ಟು ಅವತ್ತಂದೆ ಆ ಇರಿನ ಬೇಲೆಗೆ ಬಡೋದು ಒಂಜಿ ಜನ ಮೆಚ್ಚಿದ ಶಿಕ್ಷಕಿ ಬಂದ್ಬಿನ ಒಂಜಿ ಇರಿಗ ಒಂಜಿ ಸರ್ಕಾರದ ಪ್ರಶಸ್ತಿಲ ತಿಕ್ಕೊಂಡು ಅವು ಆಯ್ತು ಎಡ್ಡೆ ಬೇಲೆ ಇರಿನ ತೂದು ಅವಕ್ಕೆ ಇರಿಗೊಂಜಿ ಮನದಿಗೆ ಮಲ್ಪಣ ದಾದ ಮತ ಶಾಲೆಡ್ ಬದಲಾವಣೆ ಕನ್ನ ಯಾರೀರು
3: ಶಾಲೆಡ್ ಫಸ್ಟ್ ಶಾಲೆಡ್ ಮತ್ತು ಬೋರ್ಡ್ ಮತ್ತು ಒಂಜೆ ಬೋರ್ಡ್ ಇತ್ತೀನಿ ಕ್ಲಾಸಡು ಅವು ಎಂಗ್ಲೇಗೆ ಏ ಒಂದು ಇತ್ತು ಜಿ ಅಪ್ಪಗ ಮತ್ತೆ ಹೆಚ್ಚು ಸವಲತ್ತು ಮತ್ತು ದಾಲು ಜಿತ್ತೆ ಮಾತು ಸವಲತ್ತು ಮಾತು ಬೈದಿಂಡು ಅಪ್ಪಗ ಪ್ರತಿ ಕ್ಲಾಸ್ಗೆ ಸಾಧಾರಣ 18 ಕ್ಲಾಸ್ ಇತ್ತಂಡು ಒಂಜೆಡ್ದು 4 ಮುಟ್ಲ ಮೂಜು ಮೂಜು ಡಿವಿಜನ್ ಐನೇಡ್ದು 7 ಮುಟ್ಲ ರೆಡ್ ರೆಡ್ ಡಿವಿಜನ್ ಅಂಚ 18 ಕ್ಲಾಸ್ ಇತ್ತಂಡು ಆ 18 ಕ್ಲಾಸ್ಗಳ ಸುರೂಟು ಗೋಡೆಗೆ ಮತ್ತು ಬೋರ್ಡ್ ಒಂದು ಮಲ್ಪಾಯಿನಿ ಬೋರ್ಡ್ ಏ ಒಂದು ಇತ್ತು ಜಾವು ಜೋಕ್ಳಿಗೆ ಪನ್ನಗ ಒಂಜು ಪೀರಿಯಡ್ ಪ್ರಕಾರ ಪಾಠ ಮಲ್ತದ್ದು ಪೋನಾಗ ಹುಷಾರ್ದ ಜೋಕ್ಲು ಬರೀಪೇರು ಹುಷಾರಿದ್ದ ನಕ್ಕಲು ಅವೇನು ಬಾಕಿ ದೀಪೇರು ಐಕಾದ್ರೆ ವೈಟ್ ಇತ್ತುಂಡ ಒಂತೆ ಬಾಕಿದ ಪೀರಿಯಡ್ ಅಂಡ್ಲಕ್ಕಲು ಪುರುಸೊತ್ತು ಪೊನ್ನಾಗ ಬರೆಯೋಡ್ ಬಂದು ಅಂಚೆ ಪ್ರತಿ ಕ್ಲಾಸ್ಗಳ ರೆಡ್ ಬೋರ್ಡ್ ಮಲ್ಪಾಯಿನ ಗೋಡೆಡು ಐಟ್ ಪಕ್ಕ ನೀರದ ವ್ಯವಸ್ಥೆ ಹಳೆ ವಿದ್ಯಾರ್ಥಿ ನಕ್ಲು ಏನು ಪತ್ತದ್ದು ಶಾಲೆಗೆ ಒಂಜಿ ನೀರದ ವ್ಯವಸ್ಥೆ ಎಲ್ಲ ಮಲ್ತುಂಡು ಬಕ್ಕ ಫ್ಯಾನ್ ಪ್ರತಿ ಕ್ಲಾಸ್ಗಳ ಈ ದಾನಿ ನಕ್ಕಳು ಮತ್ತು ಬಂದಾಗ ಅಕ್ಕಳ್ಡ ಪಂಡದು ಮತ್ತು ಶಾಲೆದ ವಿಷಯ ಮತ್ತು ಪಂಡದು ಬಕ್ಕ ಅವು ಫ್ಯಾನ್ ಪಾಡದ ಅವು ಬಕ್ಕ ಮೂಜಿ ವರ್ಷ ಅಪಾಗ ಪಬ್ಲಿಕ್ ಪರೀಕ್ಷೆ ಇತ್ತು ಆ ಪಬ್ಲಿಕ್ ಪರೀಕ್ಷೆ ಮೂಜಿ ವರ್ಷಲ್ಲ ಎಂಕ್ಲು 100% ರಿಸಲ್ಟ್ ದೇದ ಅಂಚ ಎಂಕ್ಲಿಗೆ ಎಂಕ್ಲ ಮ್ಯಾನೇಜ್ಮೆಂಟ್ ರಿಸಲ್ಟ್ ದೆತ್ತಿನಕ್ಕಾದ್ರೆ ಎಂಕ್ಲಿಗೆ ಮಾತಾ ಟೀಚರ್ಸ್ ನಕ್ಲಿಗ್ಲ ಉಡುಗೊರೆ ಕೊಡ್ತೀರಕ್ಕಲು ಬೊಕ್ಕ ಶಾಲೆಗೆ ಒಂಜಿ ತೋಟ ಮಲ್ತದ ತೋಟ ಪನ್ನಾಗ ಕೈತೋಟ ಬಂದು ಕೈತೋಟ ಎಲ್ಲ ಪನೋಲಿ ಒಂದು ಲಾನ್ ಲಕ್ಕನೆ ಒಂಜಿ 5 ಅಂಕಣ ಪಾಡ್ದು ಮಲ್ತದ ಅವು ತೋಟಗಾರಿಕೆ ಇಲಾಖೆಡ್ಲ ಎಂಗ್ಳಿಗೆ ಪ್ರೈಸ್ ದಿಗಿದ್ದು ಪ್ರೈಸ್ ದಿಗಿದ್ದು ಐಟ್ ಬಕ್ಕ ಎಂಕ್ಳು ಒಂಜಿ ಕಾನ್ಸೆಪ್ಟ್ ಮಲ್ತದ ಒಂಜಿ ನಮ್ಮ ಐಸಿರದ ತುಳಸಿರಿ ಬಂದು ಅವು ಫಸ್ಟ್ಗೆ ಕನ್ನಡೋಡಿತ್ತು ಐಟ್ ಪಕ್ಕ ಎಂಕ್ಲವೇನು ತುಳುಟ್ ಮಲ್ತ ಅವು 14 ಸರ್ತಿ ಎಂಕ್ಲವೇನು ಪ್ರದರ್ಶನ ಮಲ್ತದ ಮಲ್ಲ ಸ್ಟೇಜಿಡೆ ಪ್ರದರ್ಶನ ಮಲ್ತದ ವೈಟ್ ಬೀಚ್ ಫೆಸ್ಟಿವಲ್ ಅಬ್ಬಕ್ಕ ಉತ್ಸವ ಐಟ್ ಪಕ್ಕ ಎಂಕ್ಲೈಕ್ ತುಳುಟು ಐಸಿರದ ತುಳುಸಿರಿ ಬಂದು ದಿತ್ತ ಅಂತವು ಮಾತಿರಗಿಲ್ಲ ತೂಂಡ ಭಾರಿ ಪುರ್ಲು ತೋಜುಂಡವು
2: ಈ ಶಿಕ್ಷಕ ಜೀವನ ಮಲ್ಪುಡಾನ ಸುರುಕು ವಾಶಾಲೆಡ್ ಇರು ಶಿಕ್ಷಕಿ ಅದು ಸೇರಿಯರು ಬಕ್ಕ ಎಂಚ ಓಲ್ ಮಾತ ಸೇವೆ ಕುರಿಯರು
3: ಯಾನು ಫಸ್ಟ್ಗೆ ಎನ್ನ ಟ್ರೈನಿಂಗ್ ಆಯ್ನೇಟು ಬಕ್ಕ ಕೋಟೆಕಾರದ ಸ್ಟೆಲ್ಲಾ ಮ್ಯಾರ್ಸ್ ಕಾನ್ವೆಂಟ್ ಉಂಡು ಐಟ್ ಯಾನು ಒಂಜಿ ಟೆಂಪ್ರರಿ ಅದು ಯಾನು ದುತೊನೇರು ಐಟ್ ಯಾನು ಒಂಜಿ 5 ತಿಂಗಳು ಕೆಲಸ ಮಲ್ತಿನೇಟ್ ಬಕ್ಕ ಅಲ್ಪ ಒಂಜಿ ಸಿಸ್ಟರ್ ರಿಟೈರ್ಡ್ ಆವ್ರ ಎತ್ತೇರು ಆರ್ನ ಬದಲಿಗೆ ಏನನ್ನು ಪರ್ಮನೆಂಟ್ ಆದ ದಿಯರಕ್ಕಳು ಅಪಾಯಿಂಟ್ಮೆಂಟ್ ಮಲ್ತೇರು ಅವೇ ಪುರ್ತುಡು ಅಪಾಯಿಂಟ್ಮೆಂಟ್ ಆಗಿನ ಪುರ್ತುಡೆ ಎಂಕ್ ಸರ್ಕಾರದ ಒಂಜಿ ಕೆಲಸ ಬತ್ತದಿತ್ತುಂಡು ಅವೇ ಸಮಯಡು ಎನ್ನ ಇಲ್ಲಿ ಶಾಲೆದ ಮಗುವೀರ ಶಾಲೆದ ಕೈತಳ್ಡು ಅಲ್ಪಲ ಒಂಜಿ ಪೋಸ್ಟ್ ಖಾಲಿ ಇತ್ತುಂಡು ಅಪ್ಪಗ ಮೂಜು ಜಾಗ ಇಡ್ಲೆ ಕೆಲಸ ಇತ್ತುಂಡು ಅಪ್ಪಗ ಎನ್ನಟ್ಟೆ ಎಲ್ಲ ಮೆರೆಸಿಡಿತ್ತೆ ಅಪ್ಪಗ ಇಲ್ಲದ ಒಕ್ಕಳು ಪಂಡೇರು ದೂರ ಮಾತ ಪೋಪಿನ ಬುರ್ಚಿ ಒಂದು ಕೈತಳ್ಡೆ ನಂಗೆ ಟೈಮ್ಲ ಉಳಿತಾಯ ಹಾಕೊಂಡು ಬಕ್ಕ ಬಸ್ ಪತ್ತೋಡು ಬಂದಿಜ್ಜಿ ಬಂದು ಪಂಡಿನೇಕಾದ್ರೆ ಯಾನು 1973 ಸವಿಡಿ ಯಾನು ಉಳ್ಳಾಲದ ಮಗುವೀರ ಶಾಲೆಗೆ ಯಾನು ಸೇರಿಯ ಒಂಜಿ ವಿಶೇಷ ದಾಣೆ ಪಂಡ ಎಂಕ್ ಕಲ್ಪದಿನ ಗುರುನಕ್ಕಲೇ ಅಲ್ಪ ಇತ್ತೇರು ಅಕ್ಕಳನ್ನ ಒಟ್ಟಿಗೆನೆ ಒಂಜಿ ಕೆಲಸ ಮಲ್ಪುನ ಒಂಜಿ ಭಾಗ್ಯ ಎಂಕ ತಿಕ್ಕೊಂಡು ಒಂಜಿ ಎಂಕ್ ಜಿಂಜ ಖುಷಿ ಕೊಡ್ತುಂಡು ಅಂಚೆ 1973 ಎನ್ನಡೆಗೆ ಬತ್ತದ ಅಲ್ಪನೇ ಅನ್ ಬಕ್ಕ ಟೀಚರ್ ಅದು ಕೆಲಸ ಮಲ್ತೆ 1998 2004 ಮುಟ್ಲ ಏನ್ ಮುಖ್ಯೋಪಾಧ್ಯಾಯಿನಿ ಅದು ಬಡ್ತಿ ಅದು ಅಪಕ್ಕ ಸುಮಾರು ಮತ್ತೆ ಇಂಚೆನೆ ಮಾತ ಈ ಕೆಲಸ ಮಾತ ಎಂಕ ಮಲ್ಪೆರೆ ಸಾಧ್ಯ ಅಂಡ್
2: 100% ದೆತ್ತರು ಬಂದರು 100% ವಾ ವಿಧಾನೋಡಕ್ಕೆ ಗುಂಚಿ ಶಿಕ್ಷಣ ಕೊರಿಯರು
3: ಅವು ಎಂಕ್ಳು ಮಾತ ಟೀಚರ್ ನಕ್ಕಲ್ಲ ಕೈತಲ್ದು ಎಂಕ್ಳು ಕಾಣಿ 8:30 ಎಂಕ್ಳು ಶಾಲೆ ಇಡೋಲ್ಲ ಹೋದು ಶಾಲೆ ಶುರು ಆಗ್ತೀನಿ ಎಂಕ್ಳಿಗೆ 1:30 ಎಂಕ್ಳು 8:30 ಹೋದಾಕ್ಲೇ ಸ್ಪೆಷಲ್ ಕ್ಲಾಸ್ ಮಲ್ಪೋನು ಹಾಂ ಕಾಂಡೆ ಹೋದು ಐಟ್ ಪಕ್ಕ ಬೈಯಡ್ ಅವು ಕಾಣದ ಕ್ಲಾಸ್ ಒಂಜಿ ಟೀಚರ್ ನಕ್ಕಳು ಮಾತಿರಲ್ಲ ಇದ್ದದು ಕ್ಲಾಸ್ ಮಲ್ಪುವೇರ ಪನ್ನಗ ಬರ್ರೆ ಆಪಿನಕ್ಕಳು ಬರ್ಪೇರಪ್ಪಗ ಬೈಯಡ್ ಶಾಲೆ ಬುಡಿ ಬಕ್ಕಲ ಎಂಕ್ಳು ಕುಲ್ಲುದು ಅಕ್ಕಲೆಗಿತ್ತೆ ಮನದನಿದ ಒಂದು ಪಿರವಿತ್ತಿನ ಬರವಣಿಗೆ ಪಿರವಿತ್ತಿನ ಜೋಕ್ಳಿಗೆ ಬರೇ ಓದುನೇಟು ಮತ್ತು ಪಿರವಿತ್ತಿನ ಜೋಕ್ಳಿ ಒಂಜಿ ಸಪ್ರೇಟ್ ಕುಲ್ಲದು ಅಕ್ಳು ಒಂಜಿ ತುಂಬ ಬರ್ಪಿಲಕ್ಕನೆ ಮಲ್ತದ ಅಕ್ಳಿಗಲ್ಲಿ ಒಂಜಿ ಸ್ಪೆಷಲ್ ತರಗತಿ ಮಲ್ತದ ಎಂಕ್ಳು ತರಬೇತಿ ಕೊರೊಂದಿತ್ತ ಅಂಚಾದ ಎಂಕ್ಳಿಗೆ 100% ರಿಸಲ್ಟ್ ಎಂಕ್ಳಿಗೆ ದಪ್ಪರೆ ಅಂಡ್
2: ಈ ಶಿಕ್ಷಕಿ ಬಕ್ಕ ಜೊತೆಟ್ ಸಮಾಜ ಸೇವಕಿ ಅದು ಒಂಜಿ ಅತ್ತು ಬರವುದ ಇರು ಬೇಲೆಲ್ಲ ಮಲ್ತಾರೆ ಒಂಜಿ ಭೂಕುಂಡ್ಲ ಆತ್ಮಕಥೆಗಳ ಬರೆಯಾರು ಐಕ್ಯ ಬರ ಎಂಚ ಪೊರ್ತು ಇರೇ ತಿಕ್ಕೊಂದ್ರು ಬಕ್ಕ ಇಲ್ಲಡೆ ಮಾತ ಇರೇಗ ಸಹಕಾರ ಎಂಚ ತಿಕ್ಕೊಂದಿತ್ತು
3: ಇಲ್ಲಡೆ ಅಪ್ಪಗ ಅಮ್ಮ ಇತ್ತಿರು ಎನ್ನ ಮೈತಿದಿತ್ತ ಲಿಂಕಲ್ ನಟ್ಟೆ ಮಸ್ತ್ ಜನ ಇತ್ತ ಯಾನ್ ಕಾಂಡೆ ಪೂಂಡ ಕಾಂಡದ ಕೆಲಸ ಯಾನ್ ಮಲ್ತದ ಪೂಂಡ ಬಯ್ಯದ ಕೆಲಸ ಮಾತ ಅಮ್ಮನ ಮಕ್ಕಳು ಮಲ್ತೊಂದಿತ್ತೀರು ಬಕ್ಕ ಕೆಲಸದ ಪರವಾದ ಎಂಕು ಶಾಲೆ ಉಡುಪ್ಪನಾಗ ಎಂಕು ಬೇತೆ ಸಮಾಜ ಸೇವೆ ಅವಡು ಅಥವಾ ಪುಸ್ತಕದ ವಿಷಯ ಅವಡೆ ಅಂದಾಲ ಮಲ್ತದ ಜಪಗ ಎಂಕ್ ಒಂಜಿ ಬಿಡು ಸಮಯಡು ಒಂಜಿ ತಿಕ್ಕನಾಗ ಇಟ್ಟು ಎಂಚಿನಾಡಲು ಒಂಜಿ ಮಲ್ಪೋಡು ಮನಪಿನೊಂದು ಬತ್ತಂಡು ಪುಸ್ತಕ ಬರೀತೀನಿ ಅನ್ನು ಕೊರೋನಾದ ಟೈಮ್ಡು ಅಪಗ ಈ ಒಳ್ಳೆಗಳ ಪವರ್ ಹೆಚ್ಚಿ ಜನಕ್ಕಳು ಮತ್ತ ಪೋಡಿ ಹೊಂದಿತ್ತೇರು ಸೈ ಹೊಂದಿತ್ತೇರು ಬಕ್ಕ ಪಾತೆರೆಲ್ಲ ಪೋಡಿ ಹೊಂದಿತ್ತೇರು ಆ ಪೊರ್ತುಡು ಎಂಕ ಕುಲ್ಲನಾಗ ಬಾರಿ ಬೋರಾಂಡು ಅಂಚಿ ಯಾನ್ ಎನ್ನ ಒಂಜಿ ಮೇರು ಭಾರತ ಹೈಸ್ಕೂಲ್ದ ವಾಸ್ತೇವರ ಪಂದುಲ್ಲೇರು ಅರಡ ಪಂಡೆ ಭಾರಿ ಬೋರಾಪುಂಡು ಕುಲ್ಲನಾಗ ದಾದ ಮಲ್ಕುನ ಒಂದು ಗೊತ್ತಾಪುಜಿ ಒಂದು ಐಕಾರ ಪಂಡೇರು ಈರು ಈರ್ನೇ ಒಂಜಿ ಆತ್ಮಕತೆ ಬರೆಯವಲಿ ಅಂದು ಅಪಾಗ ಯಾನು ಯಾನ್ ಪಂಡೆ ಹೆಂಗ್ ಕೈತ ಬಗ್ಗೆ ದಾಲೋ ಗೊತ್ತುಜ್ಜಿ ಬರೆವರೆ ಯಾನು ಬರೆತಿನಲ್ಲ ಹತ್ತು ದುಂಬು ಒಂದು ಅಪಾಗ ಯಾನು ಈರೆಗೆ ಪ್ರಶ್ನೆ ಮಾತ ಕಡ್ಪುರುವೆ ಈರ ಐಕ್ ಸಕ್ಕನೆ ಮರೆ ಒಂದು ಪೋಲೆ ಪುಸ್ತಕ ಕೊಡುಪ ಅಂತ ಬರೀ ಒಂದು ಪೋಲೆ ಬಂದು ಅಂಚೆ ಒಂಜಿ ವರ್ಷ ಮುಟ್ಲವೇನು ಬರೀತೀನಿ ಬರೆದ ಆರೆಗೆ ಒಂದು ಮಲ್ತೊಂದಿತ್ತೀನಿ ಆರವೇನು ಪುಸ್ತಕದ ರೂಪೋಡು ಮಾತ ಒಟ್ಟು ಮಲ್ತದ ಐಕ್ಕೆ ಹೆಚ್ಚಿನ ಶ್ರಮ ಆರೇ ಮಲ್ತಿದ್ದೀನಿ ವಾಸುದೇವರಾವ್ ಬಂದಿತ್ತು ಬ್ಯಾಂಗ್ಳೂರು ಡುಲ್ಯರಾರು
2: ಇತ್ತೆ ನಿವೃತ್ತಿ ಆಗ್ಬೇಕ ಇರ್ನ ಜೀವನ ಎಂಚ ಉಂಡು ಒಂಜ ಆತ ಸಮಾಜ ಸೇವೆ ಒಂಜಿ ಹಿರಿಯ ಪೊಲಬಲ ಉಂಡು ಐತಪ್ಪಿರೋಡು ಒಂಚೂರು ಬೆನ್ಪಾಟಿಗೆಲ್ಲ ಮಲ್ತಿದ್ದಾರೆ ವಾರೀತಿದ್ದ ಸಮಾಜ ಸೇವೆ ಇರ್ನ
3: ಸಮಾಜ ಸೇವೆ ಪಂಡ ನಮ್ಮ ಉಳ್ಳಾಲದ ಶಾರದ ನಿಕೇತನ ಸಾರ್ವಜನಿಕ ನವರಾತ್ರಿ ಉತ್ಸವ ಬಂದುಂಡು ಅಡಿಗೆ ನನ್ನ ಗಡಿಗಡಿಲೆ ತೊಂದಿತ್ತೇರು ಎಂಕ ಪಂಡ ಒಂಜಿ ವೈಕಲ ಸೇರಿಂಡ ನಮ್ಮ ಇಟ್ಟು ಕೆಲಸ ಮಲ್ಪೋಡು ಶಾಲೆಡು ಶಿಕ್ಷೆಗೆ ಅದುಪ್ಪನಗ ಇಟ್ಟು ಕೆಲಸ ಮಲ್ಪರಿ ಎಂಕ ಟೈಮ್ ಉಜ್ಜಿ ಅಪ್ಪಗೆ ಯಾನು ಓಡೆಗ್ಲೆ ಪೋಂದಿತ್ತುಜ್ಜಿ ಐಟು ಯಾನು ಗೌರವಾಧ್ಯಕ್ಷರಾದ ಅಂತೆ ಒಂಜಿ ಆಜು ವರ್ಷ ಎತ್ತೆ ಬಕ್ಕ ಅಧ್ಯಕ್ಷರಾದ ಅಲ್ಪಲ ಕೆಲಸ ಮಲ್ತದ ಮಲ್ತದ ಎಂಕ್ಳು ಮತ್ತ ಈ ದೇವರೇಗ ಶಾರದ ಮಾತೆಗೆ ಎಂಕ್ಳು ಮಾತ ಒಂಜಿ ಬಂಗಾರದ ಸರ ಮಲ್ಪದ ಬಕ್ಕ ಒಂಜಿ ಹವಳದ ಸರ ಮಲ್ಪದ ಬಕ್ಕ ಪೂಜೆದ ಒಂಜಿ ಟಿಕೆ ಒಂಜಿ ಸ್ಪೆಷಲ್ ಪೂಜೆ ಬಂದು ಒಂಜಿ ಮಲ್ಪವೇರು ಅಲ್ಪ ಏಪಲ ಪ್ರತಿ ವರ್ಷ ಅಲ್ಲ ಇತ್ತೆಲ್ಲ ಆ ಒಂದುಂಡು ಅಪ್ಪಗ ಎಂಕ್ಳು ಆ ಟಿಕೆಟ್ ಮತ್ತೆ ಹೆಚ್ಚ ಸೇಲ್ ಮಲ್ತೊಂದಿತ್ತು ಜಿ ಆ ಪೋಂದಿತ್ತು ಜಿ ಸಾಧಾರಣ ಜನ ಬರೋಂದಿತ್ತರು ಎಂಕ್ಳು ಯಾನಲ್ಪ ಅಧ್ಯಕ್ಷ ದಾಯಿನಿಟ್ಟು ಬಕ್ಕ ಮಾತ ಕಮಿಟಿದಕ್ಳು ಮಾತ ಒಟ್ಟು ಸೇರಿದು ಇಲ್ಲಿ ಇಲ್ಲಿ ಪೋದಿ ಎಂಕ್ಳು ಅವೇನು ಮಾರಾಟ ಮಲ್ತಿನಿಟ್ಟಾದ್ರ ಅಲ್ಪ ಜನ ಏತು ಬತ್ತೇರು ಪಂಡಗ ಕುಲ್ಲೇರ ಜಾಗ್ಯಜ್ಜಂದಿನಾತ ಜನ ಬತ್ತೇರು ಅಂಚಿನ ಒಂಜಿ ವ್ಯವಸ್ಥೆ ಮಾತ ಒಂಜಿ ಮೆಂಬರ್ ನಕಲ್ನ ಸಹಾಯ ಎಂಕ್ಳು ಮಲ್ತದ ಬಕ್ಕ ಉಳ್ಳಾಲದ ಮಹಿಳಾ ಸೇವಾ ಸಂಘ ಅವೇನು ತುಂಬು ಎಂಕಲ್ನ ಅನ್ಯ ಒಂದು ಅಕ್ಷರ ದಾಲ ಗೊತ್ತು ಜನಕ್ಳು ಶಾಲೆಗೆ ಪೋವಂದಿನ ನಕಲು ಸ್ಥಾಪನೆ ಮಲ್ತೀನಿ ಅವೇನು ಐಟ್ ಬಕ್ಕ ಅಂಚನೆ ಪೋದು ಪೋದು ಖಾಲಿ ಮಹಿಳೆಯರೆ ನಡಪವನು ಅಂಚನೆ ಪೋದು ಪೋದು ಅವು ಎಂಚಿನಾಡಪನ್ನಾಗ ಲಾಸ್ಟ್ಗೆ ಸಂಘ ಮುರ್ಕುನಂಚಿನ ಪರಿಸ್ಥಿತಿಗೆ ಬತ್ತಂಡು ಅಪ್ಪಗೆ ಎಂಕ್ ಎನ್ನ ಒಂಜಿ ಟೀಚರ್ ಉಳ್ಳೇರು ಆ ರವಿನ ಮಹಿಳಾ ಸಂಘವನ್ನು ಮಲ್ತದಿನಾರ್ ಸೀತಮ್ಮ ಟೀಚರ್ ಬಂದು ಅರ್ಪಂಡಿರಿತ್ತೆ ಈ ರಿಟೈರ್ಡ್ ಆತಾತ ಇತ್ತೆ ಒಂಚೂರು ಸಮಾಜ ಸೇವೆಗೆ ಜತದವ ಸಂಘವನ್ನು ಒಂಜಿ ಸರಿ ಮಲ್ಪು ಅಂದು ಬಂಡೇರು ಅಂಚ ಮಾತ ಸರಿ ಮಲ್ತದ ಇಟ್ ಪಕ್ಕ ಇತ್ತೆ ಎಂಕ್ಳು ಎಡ್ಡೆ ರೀತಿದವು ಕೆಲಸ ಎಂಕ್ಳು ಮಲ್ತೊಂದಲ್ಲ ಜೋಕ್ಲೆಗೆ ಒಂದು ಯೂನಿಫಾರ್ಮ್ ಕೊಂದಲ್ಲ ಬಕ್ಕ ಪಾಪದಕ್ಕಲಿಗೆ ಕ್ಯಾನ್ಸರ್ ದಕ್ಕಲಿಗೆಲ್ಲ ಅಂತೆ ಕಾಸು ಸಹಾಯ ಮಲ್ತೊಂದಲ್ಲ ಬಕ್ಕ ಎಂಕ್ಳಿಗೆ ಮತ್ತ ದೇವಸ್ಥಾನ ಗೈಕ್ ನೆಟ್ ಮತ್ತ ಎಡ್ಡೆ ಅಲ್ಪದ ಸೇವೆ ಮಲ್ಪರೆ ವನಸದ ಕೆಲಸ ಅಥವಾ ಅಲ್ಪ ಮಲ್ಪನ ಮತ್ತ ಕೆಲಸ ಕಾರ್ಯೋಡು ಮಾತ ಮಾತ ಇರಲ ಸೇರಿದು ಅವೇನು ಮಲ್ತೊಂದಲ್ಲ ಇತ್ತೆ ಒಂಜಿ ಕಂಚಿದ ಮೂರ್ತಿ ಅಪ್ಪಡೆ ಎಂಕ್ಳ ಕುಲಗುರುನ ಮಾಧವ ಮಂಗಳ ಪೂಜಾರಿಯರ್ನ ಐಕ್ಲ ಎಂಕ್ಳು ಇತ್ತೆ ಕೆಲಸ ಮಲ್ತೊಂದಲ್ಲ ಆಯ್ತ ಪಿರೋಡೆ ಎಂಕಳ್ಡಾಪಿನ ಕೆಲಸ ಮಲ್ಪಣ ಎಂಕ್ಳು
2: ಅಂಚನೆ ಅವತ್ತಂದೆ ಇರಿ ಮೀನುಗಾರಿಕಾ ಸೇವಾ ಸಹಕಾರ ಸಂಘ ಅನೆತ್ತ ಅಧ್ಯಕ್ಷರಾದ್ಲು ಈ ಅಧ್ಯಕ್ಷರ ಅಪ್ಪನ ಮಂಡ ಬಾರಿ ಒಂಜಿ ಕಷ್ಟದ ಕೆಲಸ ಎಂಚ ಒಂಜಿ ಅಧ್ಯಕ್ಷರಾದ ಮೀನುಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದ ದಾದವನ್ಪರ ಇರ್ನ ಅನುಭವ
3: ಎಂಕುಲ ಪಡಿತರ ಮಾರಾಟ ಎಂಕುಲ ಮುಖ್ಯವಾದ ಸಹಕಾರ ಸಂಘ ಪಂಡ ಜನಕುಲೇ ಒಂಜಿ ಉಪಕಾರ ಮಲ್ಪನು ನಮ್ಮ ಜನಕುಲ್ನ ಐತೆ ಐಟು ಮಾತ ಮಲ್ಪ ಉಪ್ಪುನ ಏರು ಮಲ್ಲಕುಲ್ಪುರ ಮಲ್ಲ ಶ್ರೀಮಂತಿರ್ ಮತ್ತ ಅಕ್ಲಿ ಬೋಡಿ ತಿಲಕ ನಿಮ್ದು ಎಟ್ಟು ಮಾತ ಕನಪೇರು ಸಾಮಾನ್ ಮಾತ ಈ ಪಡಿತರ ಉಡುಪುನ ಮಾತ ಪಾಪದಕ್ಲಿ ಅಕ್ಕುಲು ತುಲೆ ಬೆನಿಯರ್ಲ ಪೋಪೇರು ನೆಟ್ಟೆ ಅರಿ ಬನ್ನಗ ಒಂದು ಅರಿ ಇಲ್ಲ ದಾದ ಮಲ್ಪೇರು ಬನ್ನಗ ಅಕ್ಕಲಿಗೆ ಬರಿಯರ ಪುರುಸತ್ ಪೂಜಿ ಅಕ್ಕಲಿಗೆ ಅಕ್ಕಲಿಗೆ ಬಾಡ ತಿಂಗಳು 7 ಗಂಟೆ ಮುಟ್ಲ ಎಂಕಲ್ನ ಸೆಕ್ರೆಟರಿ ಕುಂತದ್ದು ಬಕ್ಕ ಮೇರು ಪೈ ರೋಜಲ ಇತದ್ದು ಅವೇನು ಮತ್ತಕ್ಕಳಿಗೆ ಆ ಅಕ್ಕಳ ಪಣ್ಣಿನ ಪೊರ್ತುಗ ಅಕ್ಕಳು ಬದ್ದದ ಅವೇನು ಕೊರೊಂದುಲ್ಲೇರು ಅವು ಅಕ್ಕಳ ಇದಕ್ಕೆ ಜಿಡ್ಬೇಕ ನಮ್ಮ ಸಹಕಾರ ಮನಪಿನ ಒಂಜಿ ಅವು ಅರ್ಥ ಐಕ ಅರ್ಥ ಇಜ್ಜಿ ಬಂದೇನು ಮಕ್ಕಳಿಗೆ ಆ ಒಂದು ಉಪಕಾರ ಎಂಕ್ಳು ಮಲ್ತ ಜಿಡ ಅಂಚ ಅವು ಇತ್ತೆ ಪಡಿತಾರಡು ಇತ್ತೆಂಗಳಿಗೆ ಕಮಿಷನ್ ತಿಕ್ಕೊಂಡು ಭಾರಿ ಪೀರ ಇತ್ತನ ಎಂಕ್ಳ ಸಂಘ ಪಿರ ಬಂದಾಗ ಎಂಕ್ಳಿಗೆ ಸರ್ಕಾರದ ವಾಸವಲತ್ತಲ ತಿಕ್ಕೊಂದಿತ್ತು ಜಿ ಐಟ್ ಬಕ ಕರ್ನಾಟಕ ಮೀನುಗಾರಿಕಾ ಇಲಾಖೆಡು ಒಂಜಿ ರಡ್ಡು ಒಂದು ಬತ್ತಂಡು ರಡ್ಡು ಒಂಜಿ ಪ್ರಾಜೆಕ್ಟ್ ಬತ್ತಂಡು ಒಂಜಿ ಐಸ್ ಪ್ರೀಸ್ ಮಲ್ಪುನ ಒಂಜಿ ಕಟ್ಟಡ ಮಲ್ ನಿಕ್ಲು ಮಲ್ತಾರಡ ಸರ್ಕಾರ ಅನುದಾನ ಕೊರ್ಪುಣ ಒಂದು ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ 26 ಸಹಕಾರ ಸಂಘ ಉಂಡು ಕೇಂದ್ರನು ಎಚ್ಚಲ ಪೆರೆಯವು ಐಟ್ ಮಹಿಳೆಯರೇ ನಡಪವನ ಸಂಘ ಪನ್ನಕ ಒಂಜಿ 4 ಮಾತ್ರ ಐಟ್ ಒಂಜಿ ಎಂಕಲ್ನ ಅಂಚ ಐಟ್ ಎಂಕ್ಲಿಗೆ ಒಂಜಿ ಅನುದಾನ ತಿಕ್ಕಂಡು ಒಂಜಿ ಮೀನು ದಿವ್ಯಾರೆ ಐಸ್ ಫ್ರೀಸ್ ಮಲ್ಪುನ ಒಂಜಿ ಉಂದೆಟ್ಟು ಎಂಕಲಿ ಕೊಂಜಿ 10 ಲಕ್ಷದ ಒಂಜಿ ಪ್ರಾಜೆಕ್ಟ್ ಅವು ಐಟ್ 7.5 ಲಕ್ಷ ಸರ್ಕಾರ ಕೊರ್ಪುಂಡು 2.5 ಲಕ್ಷ ಎಂಕ್ಳು ಪಾಡ್ಯಾರೆ ಆಡಲ ಎಂಕ್ಲಿಗವೇನು ಎಂಕ್ಳು ಸರ್ಕಾರದ ತಿಕ್ಕು ನಾವು ದಾಯ ಬುಡುಪಿನಿ ಬಂದು ಪಂಡದ ಎಂಕ್ಲವೇನು ಮಲ್ತ ಮಲ್ತದ್ದು ಎಂಕ್ಲಿಗೆ ಐಟ್ 13.5 ಲಕ್ಷ ಮುಟ್ಲ ಆಂಡು ಅಂಚು ಎಂತಲ್ಲ ಮಲ್ತದ ಎಂಕ್ಲಿಗಿತ್ತೆ ಐಟ್ ಎಂಕ್ಲಿಗೆ ಒಂದು ಬಾಡಿಗೆ ಮತ ತಿಕ್ಕೊಂದು ಎಂಕನ್ನ ಒಂಜಿ ಸೊಸೈಟಿ ಇತ್ತೆ ಒಂದು ಎಡ್ಡೆ ರೀತಿಗೆ ಬೈದುಂಡು
2: ಈ ಕಾರ್ಯಕ್ರಮದ ನಡುಟು ಇರೋ ಒಂದು ಇಷ್ಟದ ಪದ ಎಂಕ್ಲಿಗೆ ಕೇಳುಗರಿಗೆ ಕೆನ್ಪೋಡಂಡ ವಾ ಪದ ಇರಗಿಷ್ಟ
3: ಕಡಲರಾಜ ಒಂದೇ ಕಾಣಿಕೆ ಕಡಲರಾಜ ಕಾಣಿಕೆ ಉಡಲ ಭಕ್ತಿ ಕಾಣಿಕೆ ನೀ ಪೇರು ಪೂ ಪರುಂದು ಕೈ ಕಾಣಿಗೆ ಅರಿ ತರೈ ಬಚಿರ ಬಜೆ ಬುಲೆ ಕಾಣಿಗೆ ಕಾಣಿಗೆ ಕಾಣಿಗೆ ಈ ಮುಹೂರ್ತ ಪುಣ್ಯಮೆದ ಶ್ರಾವಣ ಮಾಸ ಆ ಪತ್ತುಕೋಡಿ ಪರೋಡೆಂಕ್ಲೆ ಬಾಳ್ವೆದ ಬಹುಸ ಮಿತ್ ಸ್ವಾಮಿ ತೀರ್ಥ ಭೂಮಿ ಕೊರ್ತಿನ ಹೌಸ ಮಿತ್ ಸ್ವಾಮಿ ತೀರ್ಥ ಭೂಮಿ ಕೊರ್ತಿನ ಹೌಸ ಕಾಲ ಕಾಲ ಸಂದು ಇರೆಗು ಸೊಲ್ಮೆದ ಕಲಶ ಕಾಲ ಕಾಲ ಸಂದು ಇರೆಗು ಸೊಲ್ಮೆದ ಕಲಶ

0: ಇಲ್ಲ ಮುಂಜಾತು ಕುಟುಂಬದ ಪರಿಚಯ ಮಲ್ಪುಲಾಂಡ ಮುಂಜಾತು ಪುಲಬ್ ಮಲ್ತು ಕೊರುಳಿ
1: ಎಂಕ್ಳು ಮಲ್ಲ ಕುಟುಂಬದ ಇಲ್ಲದಕ್ಕಳು ಎಂಕ್ಳನ್ನ ಉಳ್ಳಾಲ ಚಾಮುಂಡೇಶ್ವರಿ ದೇವಸ್ಥಾನೋಡು ಒಂಜನೆ ಗುರಿಕಾರ್ಯರನ್ನ ಸ್ಥಾನ ಮಾಡೋಡು ಎಂಕ್ಳು ಇಲ್ಲ ಅಂಚ ಎಂಕ್ಳು ಇಲ್ಲಪ್ಪನಗ ಮತ್ತು ಎಂಕ್ಳನ್ನ ಇಲ್ಲಡು ಒಂಜಿ 33 ಜನ ಇತ್ತೇರು ಐಟ್ ಪಕ್ಕ ಮಾತ ಎಂಕ್ಳು ಎಂಕ್ಳು ಮಲ್ಲಾತೀನಿ ಎಂಕ್ಳನ್ನ ಮಾಮನ ಕನ ಜೋಕುಳು ಎಂಕ್ಳು ಮಾತ ಎಂಕ್ಳು ಒಟ್ಟಿಗೆನೆ ಇತ್ತೀನಿ ಪೂರಲ ಅಪ್ಪ ಗೊಂಜ ಕೂಡು ಕುಟುಂಬದ ಒಂಜಿ ಪೊರ್ಲುಂಡತೆ ಅವು ಇತ್ತೆಂಕ್ಳಿಗೈತ ಅನುಭವ ಒಂದುಂಡು ಇತ್ತೆಂಕ್ಳು ಜನ ಕಡಿಮೆ ಒಂಜಿ ಸಪರೇಟ್ ಇಲ್ಲು ಮಲ್ತದ ಕಂಡ ನಿಬುಡೆದಿ ಪುಲ್ಲಿನ ಕ್ಲಾತಿ ಅಲ್ಲಿ ಪಂಚತ್ ಚಿಕ್ಕಮ್ಮನ ಜೋಕುಳು ಮಾಮನ ಜೋಕುಳು ಮಾತ ಒಟ್ಟಿಗೆ ಅದ ಒಂಜಿ ಖುಷಿಯೇ ಬೇತೆ ಅಂಚಿನ ಜೀವನ ಇತ್ತೆ ಇಜ್ಜಿ ಇರಗ್ಲ ಅವು ಐಟ್ ಮಸ್ತ್ ಉಪಕಾರ ಉಂಡ ಕೂಡು ಕುಟುಂಬಡು ಐಟ್ ಪಕ್ಕ ಎಂಕ್ಳ ಅಜ್ಜಿನ ಎನ್ನ ಅಮ್ಮನ ಅಜ್ಜಿನ ಅಮ್ಮನ್ಲ ಏನು ತೂತೆ ಐಟ್ ಬಕ್ಕ ಇಂಚಿನ ಕ್ರಮೇಣ ಮಾತಿರ್ಲ ಸಹಿತು ಸಹಿತದಿತ್ತೆ ಮಾತ ಮದ್ಮೆ ಮಲ್ತು ಕೊರ್ನೇಟ್ ಬಕ್ಕ ಪೂರ ಅಕ್ಕಲ ಅಕ್ಕಲ ಇಲ್ಲು ಮಲ್ತದ ಸಪ್ರೇಟ್ ಸಪ್ರೇಟ್ ಮಾತ ಒಳ್ಳೇರು ಅಂತೂ ಎಂಕ್ಳು ಎಡ್ಡೆ ಕೆಲಸ ಮಾತ ಅನಗ ಮತ್ತೆ ಎಂಕ್ಳು ಇಲ್ಲದ ಎಂಕ್ಳನ್ನ ಹಿರಿಯಕ್ಕಲ್ನ ಇಲ್ಲಡು ಒಟ್ಟು ಸೇರಿದು ಮಾತ ಮಲ್ತೊಂದುಲ್ಲ ಅಂಚ ಮಾತ ಒಂಜಿ ಎಡ್ಡೆ ರೀತಿ ಇಡು ಪ್ರೀತಿ ಇಡು ಮಾತ ಮಲ್ತೊಂದುಲ್ಲ ಎಂಕ್ಳು
0: ಇರ್ನ ದಾಂಪತ್ಯ ಜೀವನ ಬಕ್ಕ ಎಂಚ ಇರ್ನ ಜೋಕುಲು ಮಾತ
1: 1979 ಹೊಯ್ಗೆ ಬಜಾರ್ದ ಮೋಹನ್ದಾಸ್ ಸಾಲಿಯನ್ ಪನ್ಪಿನಾರೇನು ಮದ್ಮೆಂಡು ಐಟ್ ಬಟ್ಟ ಯಾನು ಅಕ್ಕಳ ನಡೆಯುತ್ತೆ ಒಂಜಿ ಯಾಜಿ ವರ್ಷ ಅಲ್ಪೈತದ ಬೇಕ 1988 ಐಟ್ಲ ದುಂಬೆ ಒಂದು ಒಂಜಿ ಜಾಗದೆತ್ತದಿತ್ತೆ ಏನು ಐಟ್ ಎಂಕಲು ಕರಡು ಜನ ಸೇರಿದ ಒಂಜಿ ಇಲ್ಲು ಕಟ್ಟಿಯ ಇಲ್ಲು ಕಟ್ಟದು ಅಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಜೋಕ್ಳು ಮತ್ತು ನೆಟ್ಟೆನೆ ಇತ್ತೇರು ಪೂರೇ ಇರಲ ಐಟ್ ಇತ್ತೆ ಸುಮಾರು ಜನ ತೀರು ಪೋಯರು ಅಂಚತ್ತೆ ಮೇರ್ಲತ್ತೆ ಒಂಜಿ ಫೆಡ್ರೇಷನ್ಡು ಒಂಜಿ ಹಂಗರ್ಗಟ್ಟೆ ಬ್ರ್ಯಾಂಚ್ಡು ಮ್ಯಾನೇಜರ್ ಆದಿತ್ಯರು ಬಕ್ಕ ಯಾನ್ಲತ್ತೆ ಅಲ್ಪ ಎಂಕ್ಳಿಗೆ ಮೇರ್ ಹಂಗರ್ಗಟ್ಟೆಗೆ ಉಪ್ಪನ ಮೇರಿಗೆ ಹೆಚ್ಚ ಬರಿಯಾರ ತಿಕ್ಕೊಂದಿತ್ತು ಜಿ ಅಂಜ ನೆಟ್ಟೆ ಜೋಕ್ಳು ಉಳ್ಳೇರು ಜೋಕ್ಳು ರಡ್ಡು ಜೋಕ್ಳು ಒಟ್ಟು MSc ಮಲ್ತಿದ್ದಿತ್ತಲ್ಲ ಬಕ್ಕೊರಿ ಇಂಜಿನಿಯರ್ ಅಂಜ ಹಾಲು ಕೆಲಸ ಹೊಡಿತಲ್ಲ ಒಯ್ಟೆ ನಮ್ಮ ಬ್ಯಾಂಗ್ಳೂರು IBM ಕೆಲಸ ಹೊಡಿತಲ್ಲ ಐಟೆ ಕೆಲಸ ಹಿಡಿದಲ್ಲಿ ಒಂದು ಇಲ್ಲಿ ತೊಂದರೆ ತೋಜುಂಡು ಅಲ್ವಂತ ತೀರ್ಪಾಯಲ್ ಅಲ್ಲಿಗೆ ಅಂದು ಎಡ್ಡೆ ಕೆಲಸ ಎತ್ತನ ಅಲ್ಲಿಗೆ ಅಮೇರಿಕ ಮಾತ ಪೋತಲಾಲ್ ಬಕ್ಕ ಮಗೆ ಇತ್ತೆ ನೆಟ್ಟೆನೆ ಉಳ್ಳಿ ಮಗನ ಬಡಿದುಲ್ಲ ಉಳ್ಳಲ್ಲ ಬಾಲೆ ಉಳ್ಳಿ ಅಂಚಿ ತೆಂಕುಳು ಈತೆ ಜನ ಉಳ್ಳ ಇಲ್ಲಾಡ ಪುರ್ಸೊತ್ತುಪ್ಪನಗೋದೆ ತರಕಾರಿ ಮಾತ ಮಲ್ಕೋನು ಅಂಚ ತರಕಾರಿ ಒಂದು ಬೀಜಗಂತ ದೈಟೆ ಮಂತ ಕೊಟ್ಟು ಸುಮಾರು ತುರೆ ಮಲ್ತೆ ಐತೆ ಕಂಚಲ ಆತಂದು ಅಂಚೆ ಪೂರ ಮಲ್ತೊಂದುಲ್ಲೆ ಬಿಡು ಸಮಯದ ಒಂದು ಉಪಯೋಗ ಹಾಕೊಂಡು ಅಂಚ
0: ಇರಿಗೆ ಬಡದು ಒಂಜಿ ಇಷ್ಟದ ಒಂಜಿ ಪದನ ಇತ್ತೆ ಪ್ರಸಾರ ಮಲ್ಪಡಂಡ ಓ ಪದನ ಪ್ರಸಾರ ಮಲ್ಪಡ ಬಂದು ಇರು ಬೈಕ್
1: ಪಕ್ಕಿಲು ಮೂಜಿ ಒಂಜೇ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ
0: ಬಾರಿ ಪೊರಲದ ಪದನ ಕೇಂದ್ರ ಒಂಜಿ ಕುಟುಂಬದ ಒಂಜಿ ಸಾಮರಸ್ಯ ಬಕ್ಕ ಉಪ್ಪುನ ಬಕ್ಕ ಒಂಜಿ ಒಂಜಾತ್ ಮೋಕೆ ಪುಟ್ಟವನ ಒಟ್ಟಿಗೆ ಜತೆಟ್ಟು ಒಂಜಿ ಕುಟುಂಬಡು ಎಂಚ ಬದುಕೋಲಿ ಪನಿಪಿನ ತಿರಿಪವನ ಪ್ರೀತಿಡು ಬದುಕು ನಂಚಿನ ಒಂಜಿ ಒಂಜಿ ಸನ್ನಿವೇಶ ಸಂದರ್ಭ ಉಪ್ಪಿನಂಚಿನ ಪದವನು ಇರ್ಲ ಕೇಂದ್ರ ಅಂಚನೆ ಈ ಪದವನ್ನು ಇತ್ತೆ ಪ್ರಸಾರ ಮಾಡ್ಕೋ

0: பக்கத்தை உள்ளால தூயினார். இத்தேத கொஞ்சம் உள்ளால எஞ்ச உண்டு பக்க உள்ளாலோட தாத விசேஷா
1: உள் தும்முத உள்ளால ஆத்து தால பனையான்னு இத்தே வந்து மஸ்து ஜன இம்ப்ரூவ்மெண்ட் ஆத்தியாரு. பக்க எங்கள் நான் சாலைகுத்தே மகுவீர சாலை வந்து புதர் இத்துனல எங்களுக்கு அர்தொடல எச்சு எங்களுக்கு முஸ்லீம் ஜோக்கள் பரப்பியார் பண்ண எங்களை சிக்ஷனத உந்து அல்ப பாரி எட்டித்தண்டு குடலாடல எங்களுக்கு பாரி புதர் இத்துண்டு பிடி பையன் ஆஃபீஸிடு இஞ்ச சிக்ஷண இலாக்கேடு மற்ற எங்களுக்கு பாரி புதர் மகுவீர சாலை பண்ட முஸ்லீம் த மாஷ் இத்திரல் ஆறுனு ஜோக்களின் லாறு எங்கள சாலைக்கே கந்து பாடுதேரு ஆத்து எக்ஸ்பீரியன்ஸ் டீச்சர் ஆத்து டெட்டே பாட்டம் அல்பன டீச்சர் நக்கு மத்தா இத்தேரு எங்கள சாலைடு இத்தல ஜோக்லி மத்த பாரி அபிமான சாலைடு தே துபாய் அல்ப நெட்டே மத்த போது மத்த கெல்ச மல் திருடல எப்பல பத்துண்ட மத்த பாத்திரு வேறு எங்கள்ட அவஞ்சு குஷி ஆப்பணும் எங்களுக்கு
0: இத்தே ஈர்கல் பயண ஜோக்கலு எப்பாண்டல வரேன்னு நெர்மால் பேரா பக்கா இறைக்குதால திக்குதின சந்தர்ப்பம் ஞாத்து பட்டணும் இல்லையா பக்கா ஈர் கல்பனை ஜோக்குல் வா ஊ மத்த பேலடு இல்லையரு
1: மல்ல மட்டத பேலடித்தே மஸ்துள்ளேரு டீச்சர் நக்கலாத்தியரு சிஎம் அல்த்தியரு லாயர் ஆத்தியரு டாக்டர் நக்கலாத்தியரு பெங்களூரு உள்ளேரு பக்கா எடே ஜாப் உத்தியமி நக்கலாத்தியரு பில்டிங் கான்ட்ராக்டர் நக்கலாத்தியரு மாதா கஷேத்திரோட்ல உள்ளேரு எங்களுக்கு குஷி ஆப்பணுக்கு என்னங்க பண்பேரு ஈரு கொஞ்சம் உச்சார கன்னட தீரானல் கொஞ்சம் தப்பு உச்சார பண்டேருடா ஈரு ஏத்து எங்களை நான் உச்சாரம் சரிமாலத்து தர் வந்தல பண்பேரு அவுக்கு என்னங்க மாத்த குஷியா பண்ணுங்க உந்துது மக்க பையடு சாலையடு உந்துது சாலைபுடி பக்கா உந்துதா உச்சாரம் சரிமால் பண்ணும் சரி இஜ்ஜா தினக்கெல்லாம் அஞ்சா அப்பக்கள் போடுது பேக பண்பேரு அஞ்சா அவ கொஞ்சம் குஷியா பண்ணு எங்களுக்கு அஞ்சா கன்னட வந்தாய் பக்க உச்சார வஞ்சி பொருள் போடாத்தே நம்ம கண்ணோட அவமானம் அழுத்திலக்கணே தவ என் கன்னட பாட்டம் எச்ச கல்பாதீனி சாலை கொஞ்சம் தோட்டம் உண்மல்தது எங்களு கிரவுண்டு சாலைதா அவ பண்ணக சாலையடு மல்ல கிரவுண்டு உண்டு கொப்பரே ஐட்டு மறியலோடு மாத்த ஜாகித நீர் பார்த்து எங்கன்னா கிரவுண்டுக்கு சேர் வந்துட்டு ஜோக்களுக்கு கொப்பரே வந்துட்டு எங்களுக்கு ஜூன் ஜூலை திங்கள்டே எங்களுக்கு ஸ்போர்ட்ஸ் புறா சாலை சாலையிலேக்கு புறா ஸ்போர்ட்ஸ் புறா ஆ வந்துட்டு அப்போ எங்களுக்கு பிராக்டிஸ் மல்பு நினைச்சா அப்போ பூரா சங்க சம்ஸ்தக்களுக்கு லெட்டர் பரையுது ரெட் ரெட் லாரி மண்ணுக்கே நீ நான் ரெட் ரெட் லாரி மண்ணு கொறது மாத்தியரில் கொடுத்தாரு இந்த சாஸ்வத ஃப்ரெண்ட்ஸு ஹளி வித்யார்த்தி சங்க மாருதி சங்க மாத்தியரில் டொனேஷன் கொடுத்து கொஞ்சம் சொன்ப சார சில்லரடு சாலையது கொஞ்சம் கிரவுண்டுன்னு சரி மல்த்தீனி அஞ்சா ஜோக்கில் கொஞ்சம் கொப்பரி அனுப்புல ஆப்பிலக்கனே மல்த்தீனி அவ நம்ம மல்ப மத்த தேவியர் மல்பம் உன்னமட அஞ்சா அவன் மொத்த தூது இலாக்கேதாக்குள் மொத்த பக்க குஷியாது மொத்த கொறப்பேரக்குள் பிரசஸ்தியில் ஏந்தால் அடிஜி பாடுறது கொறத்தின் அத்து அக்குள்ளே எங்க கொறத்தின் கொஞ்சம் மேனேஜ்மெண்ட் அக்குள் பண்ணுது யான் பாடுச்சு வந்தேன் பிரசஸ்தி நமக்கு ஏந்து ஏப்பல தொத்தநேரவல்லி ஓவென்ல அவு தேவர்ன சேவை தேவர்ன சேவை ஹார்ட்லி மல் போடும் நம்ம பக்கெஞ்சின பண்ணாக எங்கெல்லாம் சொசைட்டிக்குத்தே இத்தே நாலான அவதிக்கு ஏனால் அத்தியக்ஷராதித்னி ஆத்தே அல்ப எங்களுக்கு எப்பத்தெருடனே அகில பாரத சககாரி சககாரி சப்தாகத பரவாது எங்கள மீனுகாரிக்க இலாக்கைக்கு உத்தம ஆடளித்த நிர்வகணிகாதர எங்களை கொஞ்சம் பிரசஸ்தி திக்கணும் அவேனு தூது எங்களுக்கு மாறுத்து தக்குள்ள முறை நெக்கல நல்பனை வருஷத காரியக்கிரமக்கு எங்களுக்கு கொஞ்சம் ஸ்டேஜுகள் எடுத்து அபிநந்தனை மல் திறக்கலும் மாறுத்தி ஃப்ரெண்ட் இந்த யுவக மண்டல தக்குள் அந்த
0: இனி எங்களுக்கு ரேடியோ சாரங்கத்துக்கு இருநெயிலட வைதா சந்த எலிஷியஸ் காலேஜ் தான் வச்சு ரேடியோ சாரங்க இருந்தா இல்லட பத்தது கொஞ்சம் இருந்த எங்களுக்கு சந்தர்ஷனம் மலத்தோன்னு இல்லை தாத பண்ண போகிற பின்னேர பாத்திர கத்தைய காரியக்கிரமோட இரு பின்னேராது பால் தந்து இருந்தா உடல் பார்த்துருதாது
1: எங்களுக்கு பத்தாரு நிஜவாதில் யானு நிக்கல இருந்தால லெய்து ஜீராதே நாடு வந்து பத்தாரு அவ எங்க குஷி ஆப்பணும் ஜிஞ்சா ஒய்க்கு பண்ணக நம்ம மல்த்தின்னு கொஞ்சம் கெலசம்னு குருத்தி சவுனக்குள்ள உள்ளேரு பந்து அஞ்சு கொஞ்சம் குஷி ஆப்பிண்டு பக்க ஐத்த பிறவுடு ஏப்பல நம்ம பிரசஸ்த பிறவுடு ஏப்பல போவரே பள்ளி நம்ம பிரச்சாரத பிறவுடு அக்குள்ள அது பத்த பண்ணக அக்களுக்கு நம்ம சகக்கார குரோடு ரேடியோ சாரங்கத பரவாதி இரு பைதாரு இரேகு யான் உடல் திஞ்சினா தன்யவாதம் குறைப்பேன் சொல்மேல் இரேகு
0: ஜனக்கேக்கா இது பொறுத்து பின்னேர பாத்திரத்தை காரியக்கிரமோடு பாரி பொருளோடு பார்த்தெரியாரு இருந்த ஜீவன ஆத்மகத்தை மஸ்து ஐட்டு மாதா மஸ்து இருந்த ஜீவனத பகையை வரைத்தாரு தெரிப்பாதாரு இனி கொஞ்சாத்து பரிச்சயனும் இருந்த ஜீவனத பகையை எங்களு எங்களை கேளுக்கிறீங்க தெரிப்பாதா தெரிப்பவனு சின்ன பிரயத்தனால மலத்துதா இ பாத்திர கத்திட்டு பால் தத்து நெருகு மாதா கேளுக பாந்தவரின பரவாது எங்களை ரேடியோ சாரங்கதா நிர்தேசிக்கிறன பரவாது உடல் திஞ்சி சொல்மேல்
2: ಈತನೇಟಾ ಬಿನ್ನೆರೆ ಪಾತರಕತೆ ಕೇಂದರು ಇನಿತ್ತ ಬಿನ್ನೆರು ಸಮಾಜ ಸೇವಕಿ ಸಾಹಿತಿ ಬೊಕ್ಕ ಶಿಕ್ಷಕಿ ಶ್ರೀಮತಿ ಜಾನಕಿ ಪುತ್ರನ್ ಬಿನ್ನೆರಿನ ಪಾತೆರ್ ಪಾಯ್ನಾರ್ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಸಹಕಾರ ಫೈರೋಸ್ ಬಿಎಂ ಉಳ್ಳಾಲ ಉಂದು ಇನಿತ್ತ ತುಳು ಪ್ರಸಾರ ಕೇನಂದುಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು
3: ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು ಮುಡಿಪು ಹಾಗೂ ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರ ಕೊಲ್ಯ ಸೋಮೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಗಾನಲೀನರಾದ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ನುಡಿ ನಮನ ಹಾಗೂ ಸ್ವರ ನಮನ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀತ ಧನಂಜಯ ಕುಂಬ್ಳೆಯವರು ಈ ಕಾರ್ಯಕ್ರಮದ ಸಂಘಟಕರು ಅವರೇ ಆಶಯವನ್ನು ಈ ಸಂದರ್ಭದಲ್ಲಿ ನಮ್ಮ ಮುಂದಿಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ಸರ್.
4: ತುಂಬ ಸಂತೋಷ ಯಾಕೆ ಆಗಿದೆ ಅಂದರೆ ವಿದ್ಯಾರ್ಥಿಗಳು ಏನನ್ನು ಇವತ್ತು ಪಡಿಬೇಕಾಗಿತ್ತು ಅದು ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಸಿಗೋದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಅದೇ. ಒಂದು, ನಾವು ಹುಟ್ಟಿದ ನೆಲ, ನಮ್ಮ ತಾಯಿ ಭಾಷೆ, ಆ ನೆಲದ ಸಂಸ್ಕೃತಿ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಎಂಥೆಂಥವರೆಲ್ಲ ಆಗಿ ಹೋಗಿದ್ದಾರೆ ಎನ್ನುವುದರ ತಿಳುವಳಿಕೆ ನಮಗೆ ಇರಬೇಕು. ಖಾಲಿ ತರಗತಿಯ ಒಳಗಿನ ಪಠ್ಯ ಮಾತ್ರ ಅಲ್ಲ, ಲೋಕದಿಂದ ಕಲಿಯುವಂಥ ನಮ್ಮ ಲೋಕ ವಿಶ್ವವಿದ್ಯಾನಿಲಯ ಇದೆಯಲ್ಲ, ಅದರಿಂದ ಕಲಿಯುವಂಥದ್ದು ತುಂಬ ಇದೆ. ಇವತ್ತು ಈ ಕಾರ್ಯಕ್ರಮದ ಮುಖೇನ ನಿಮಗೆ ಎರಡು ಸಂಗತಿಗಳನ್ನು ಪರಿಚಯ ಮಾಡುವುದು ನಮ್ಮ ಉದ್ದೇಶ. ಒಂದು, ಈಗಾಗಲೇ ನೀವು ಒಂದು ಹಾಡು ಕೇಳಿಸಿಕೊಂಡಿದ್ದೀರಿ, ಪೂಜಿಸಲೆಂದೇ, ನಮ್ಮ ಟೈಟಲ್ ಸಾಂಗ್ ಅದು, ಈ ಕಾರ್ಯಕ್ರಮದ ಶೀರ್ಷಿಕೆ ಅದು, ಪೂಜಿಸಲೆಂದೇ ಹೂಗಳ ತಂದೆ ಅಂತ. ಈ ಹಾಡನ್ನು ಹಾಡುವುದರ ಮೂಲಕ ಇಡೀ ಕನ್ನಡ ನಾಡಿನ ಜನಮಾನಸದಲ್ಲಿ ಸ್ಥಿರವಾಗಿ ನಿಂತ ಒಬ್ಬಳು ಗಾಯಕಿ, ಅವಳನ್ನು ನಾವು ನೆನಪು ಮಾಡಿಕೊಳ್ಳುವುದು. ನಾವೆಲ್ಲ ಹಾಡಿನ ಜೊತೆಗೆ ಬದುಕ್ತಾ ಇರುವವರು. ನೀವೊಂದ್ಸಲ ಯೋಚನೆ ಮಾಡಿ, ಈ ಜಗತ್ತಿನಲ್ಲಿ ಹಾಡುಗಳಿಲ್ಲದ ಒಂದು ಬದುಕನ್ನು ನಮಗೆ ಬದುಕಲಿಕ್ಕೆ ಸಾಧ್ಯವಾ ಅಂತ ಯೋಚನೆ ಮಾಡಿ. ನಾವು ಸಣ್ಣ ಮಗುವಾಗಿ ತೊಟ್ಟಿಲಿನಲ್ಲಿ ಮಲಗುವಾಗ ಸಮೇತ ನಮ್ಮ ಅಮ್ಮ ಹಾಡನ್ನು ಹಾಡಿ ನಮ್ಮನ್ನು ಮಲಗಿಸಿದ್ದು. ನಾವು ದಿನನಿತ್ಯ, ನೀವು ಯೋಚನೆ ಮಾಡಿ ವಿದ್ಯಾರ್ಥಿಗಳೇ, ನೀವಿಷ್ಟು ಜನ ಇದ್ದೀರಲ್ಲ, ಒಂದಲ್ಲ ಒಂದು ಹಾಡು, ಅದು ಹಿಂದಿ ಹಾಡಿರ್ಬೋದು, ಅದು ನಿಮ್ಮ ಪ್ರೀತಿಯ ಯಾವುದೇ ಭಾಷೆಯ ಹಾಡಿರ್ಬೋದು, ಅವುಗಳನ್ನು ಹಾಡ್ತಾ ಹಾಡ್ತಾ ಗುನುಗುತ್ತಾ ಗುನುಗುತ್ತಾ ನಾವು ಆನಂದಿತರಾಗಿದ್ದೇವೆ. ಅಂದರೆ ಮನುಷ್ಯನ ನಿಜವಾದ ಮನಸ್ಸಿನ ಆನಂದ ಅದನ್ನು ತುಂಬುವುದರಲ್ಲಿ ಹಾಡಿಗೆ ಎಂಥ ಮಹತ್ವ ಇದೆ. ಇಂಥ ಹಾಡುಗಳ ಮೂಲಕ ನಮ್ಮನ್ನು ರಂಜಿಸಿದ, ನಮ್ಮ ಭಾವ ಪ್ರಪಂಚವನ್ನು ವಿಸ್ತರಿಸಿದ ಎಷ್ಟೊಂದು ಗಾಯಕರಿದ್ದಾರೆ. ಅಂಥ ಗಾಯಕರಲ್ಲೇ ಅಗ್ರಗಣ್ಯರಾದ ಎಸ್ ಜಾನಕಿಯವರು ಇತ್ತೀಚೆಗೆ ಅವರು ಗಾನಲೀನರಾಗಿದ್ದಾರೆ. ಅವರನ್ನು ನೆನಪು ಮಾಡಿಕೊಳ್ಳುವುದು, ಅವರ ಹಾಡುಗಳ ಜೊತೆಗೆ ಬದುಕಿದ ನಮ್ಮ ಕರ್ತವ್ಯ ಎನ್ನುವುದು ಒಂದು. ಯಾವತ್ತೂ ಕೂಡ ಸಾಧನೆ ಎನ್ನುವುದು ಇದೆಯಲ್ಲ, ಸಾಧನೆ ಎನ್ನುವುದು ಇದೆಯಲ್ಲ, ಅದು ಚಲ್ಲಾಪಿಲ್ಲಿ ಆದರೆ ಬರೋದಿಲ್ಲ. ಅಲ್ಲಿ ಕೂತಲ್ಲಿಯೇ ನೀವು ಆಚೀಚೆ ಮಾತಾಡ್ತಾ ಕೂತ್ರೆ, ನಾವು ಕೂತಲ್ಲಿಯೇ ಮಾತಾಡ್ತಾ ನಮ್ಮ ದಿನಗಳನ್ನು ಕಳೆದ್ರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಮಹಾಭಾರತದಲ್ಲಿ ಒಂದು ಕತೆ ಇದೆ ಸುಂದರವಾದ. ದ್ರೋಣಾಚಾರ್ಯರು ಎಲ್ಲ ವಿದ್ಯಾರ್ಥಿಗಳನ್ನು ಕರೀತಾರೆ, ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಮರದಲ್ಲಿರತಕ್ಕಂಥ ಹಕ್ಕಿಯನ್ನು, ಒಂದು ಮರದಲ್ಲಿ ಒಂದು ಹಕ್ಕಿ ಕೂತಿದೆ, ಆ ಹಕ್ಕಿಯನ್ನು ನೋಡಿ ಬಾಣ ಬಿಡುವ ಒಂದು ಪರೀಕ್ಷೆಯ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸೇರಿಸಿದ್ದಾರೆ. ಒಬ್ಬೊಬ್ಬರನ್ನೇ ಕರೀತಾರೆ. ಆರಂಭದಲ್ಲಿ ಒಬ್ಬನನ್ನು ಕರೀತರು, ನೋಡಪ್ಪ ಅಲ್ಲಿ ನಿನಗೆ ಮರದಲ್ಲಿ ಏನು ಕಾಣ್ತಾ ಇದೆ, ನಿಮ್ಗೆ ಮರ ಏನೇನು ಕಾಣ್ತಾ ಇದೆ, ನನಗೆ ಮರ ಕಾಣ್ತಾ ಇದೆ, ಮತ್ತೇನು ಕಾಣ್ತಾ ಇದೆ, ಮರದ ಮೇಲೊಂದು ಗೆಲ್ಲು ಕಾಣ್ತಾ ಇದೆ, ಆ ಗೆಲ್ಲಿನಲ್ಲಿ ಏನು ಕಾಣ್ತಾ ಇದೆ, ಗೆಲ್ಲಿನಲ್ಲಿ ಒಂದು ಹಕ್ಕಿ ಕಾಣ್ತಾ ಇದೆ, ಹಕ್ಕಿಯ ಮತ್ತೆ ಹಕ್ಕಿಯ ಕಣ್ಣು ಕಾಣ್ತಾ ಇದೆ. ಹಾಗೆ ಒಬ್ಬೊಬ್ಬರನ್ನೇ ಕರೆದ್ರೆ ಒಬ್ಬೊಬ್ಬರು ಒಂದೊಂದು ಮಾದರಿ ಹೇಳಿದ್ರು. ಒಬ್ಬರಿಗೆ ಹಕ್ಕಿ ಮಾತ್ರ ಕಾಣ್ತದೆ, ಇನ್ನೊಬ್ಬನಿಗೆ ಮರವೂ ಕಾಣ್ತದೆ, ಇನ್ನೊಬ್ಬನಿಗೆ ಆಕಾಶವೂ ಕಾಣ್ತದೆ, ಎಲ್ಲ ಕಾಣ್ತದೆ. ಅರ್ಜುನನನ್ನು ಕರೀತಾರೆ, ಅರ್ಜುನ ನಿನಗೇನು ಕಾಣ್ತದೆ ಅಂತ. ನನಗೆ ಹಕ್ಕಿ ಎರಡು ಕಣ್ಣುಗಳು ಮಾತ್ರ ಕಾಣ್ತವೆ ಅಂತ ಹೇಳ್ತಾನೆ. ಬಾಣ ಬಿಡಬೇಕಾದ ಎಲ್ಲಿಗೆ? ಬಾಣ ಬಿಡಬೇಕಾಗಿರೋದು ಹಕ್ಕಿಯ ಕಣ್ಣಿಗೆ. ಗುರುಗಳು ಹೇಳಿದ್ದಾರೆ ಮೊದಲೇ, ಹಕ್ಕಿಯ ಕಣ್ಣಿಗೆ ಬಾಣ ಬಿಡಬೇಕು. ಆಗ ಹಾಗಾದರೆ ಮಾತ್ರ, ಅಂದರೆ ಹಕ್ಕಿಯ ಕಣ್ಣು ಮಾತ್ರ ನಮಗೆ ಕಾಣಬೇಕು ಬಿಟ್ಟು ಉಳಿದದೆಲ್ಲ ಕಾಣಲಿಕ್ಕೆ ಶುರುವಾದರೆ ಏಕಾಗ್ರತೆ ಎನ್ನುವುದು ಬರುವುದಿಲ್ಲ. ಎಸ್ ಜಾನಕಿ ಅವರು, ನೀವು ಯೋಚನೆ ಮಾಡಿ, ಅವರು ಬದುಕಿನಲ್ಲಿ ಒಟ್ಟಾರೆ ಚೆಲ್ಲಾಪಿಲ್ಲಿಯಾಗಿ ಎಲ್ಲ ಕಡೆ ಎಲ್ಲದರಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರೆ ಗಾನ ಲೋಕದಲ್ಲಿ ಇಂಥ ಒಂದು ಧ್ರುವತಾರೆಯಾಗಿ ಮೆರೀಲಿಕ್ಕೆ ಸಾಧ್ಯ ಇತ್ತಾ? ಸಣ್ಣ ಮಗುವಾಗಿದ್ದಾಗಲೇ ಅವರು ಹಾಡಿಗೆ ತಮ್ಮನ್ನು ತೊಡಗಿಸಿಕೊಂಡವರು. ಆಂಧ್ರ ಪ್ರದೇಶದ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿದ ಎಸ್ ಜಾನಕಿ ಅವರು ಶಾಲೆಯಲ್ಲಿರುವಾಗಲೇ ಹಾಡಿನ ಮೋಹವನ್ನು ಬೆಳೆಸಿಕೊಂಡವರು. ಗುರುಗಳಿಂದ ಕಲಿತಾ ಅದರ ನಂತರ ಎಲ್ಲಿ ಹಾಡನ್ನು ಕಲಿಸುವ ಜಾಗಗಳಿವೆ ಅಂತ ಹೋಗುತ್ತಾ ಹೋದಲೆಲ್ಲ ತಮ್ಮ ಹಾಡಿನ ಮುಖಾಂತರವೇ, ತಮ್ಮ ಮಧುರವಾದ ಕಂಠದ ಮೂಲಕವೇ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡಿಕೊಂಡವರು. ಅವರು 150ಕ್ಕೆ ಹೊರಡಲಿಲ್ಲ. ಯಾವತ್ತೂ ಬದುಕಿನ ಸಾಧನೆ ಎನ್ನುವುದು ಹೇಗೆ, ಅದು ಒಂದು ಲಕ್ಷ್ಯ, ಒಂದು ಗುರಿ, ಅದನ್ನು ತಲುಪುವುದಕ್ಕಿರುವ ಹಠ. ಇಡೀ ಬದುಕಿನ ಉದ್ದಕ್ಕೂ ಕೂಡ ಎಸ್ ಜಾನಕಿ ಈಗಾಗಲೇ ಸರ್ ಹೇಳಿದರು, ಎಷ್ಟು ಹಾಡಾಡಿದ್ರು ಅವರು, ಎಷ್ಟು ಹಾಡಾಡಿದರು, 48,000 ಹಾಡುಗಳು, ಒಂದಲ್ಲ ಎರಡಲ್ಲ. ನೀವೊಂದು ಯೋಚನೆ ಮಾಡಿ, ಒಬ್ಬಳು ಗಾಯಕಿ ತನ್ನ ಬದುಕಿನಲ್ಲಿ 48,000 ಹಾಡುಗಳನ್ನು ಹಾಡಿದಾರಂದರೆ ಆ ಗಾಯಕಿಯ ಒಂದು ಶಕ್ತಿ ಎಂಥದ್ದು, ಅವರಿಗಿರತಕ್ಕಂಥ ಹಾಡಿನ ಮೇಲಿನ ಮೋಹ ಎಂಥದ್ದು ಅಂತ ನೀವೊಮ್ಮೆ ಯೋಚನೆ ಮಾಡಿ. ಆ 48,000 ಹಾಡುಗಳು ಕೂಡ ಒಂದನ್ನು ಬಿಟ್ಟರೆ ಒಂದು ಎನ್ನು ಮಿಗಿಲು ಎನ್ನುವ ಹಾಗೆ ಹಾಡಿದ್ದಾರೆ. ನಮ್ಮ ಕನ್ನಡದ ಎಷ್ಟೆಂಥ ಅಮೋಘ ಹಾಡುಗಳು ನೀವು ಕೇಳಿದಿರಿ. ದೇವರ ಆಟವ ಬಲ್ಲವರಾರು, ಈಗ ಹಾಡಿದರು ವಿದ್ಯಾರ್ಥಿಗಳು, ಸೊಗಸಾಗಿ ಹಾಡಿದರು, ಚೆನ್ನಾಗಿ ಹಾಡಿದರು. ಪೂಜಿಸಲೆಂದೇ ಹಾಡಿದರು ತುಂಬ. ಅಂಥ ಹಾಡುಗಳ ಒಂದು ತುಂಬ ಪಟ್ಟಿಯನ್ನೇ, ಚಳಿ ಚಳಿ ತಾಳೆನು ಈ ಚಳಿಯ ಅಂತ ಹಾಡುಗಳನ್ನು ಹಾಡಿದ್ದಾರೆ. ಸಣ್ಣ ಮಗುವಿನ ಸ್ವರದಲ್ಲಿಯೂ ಹಾಡಿದ್ದಾರೆ. ನೋಡಿ, ಒಂದು ಗಾಯಕಿಗೆ ಎಂಥ ವೈವಿಧ್ಯಗಳು ಬೇಕು ಅಂತ. ಅವರು ಸಿನಿಮಾಕ್ಕೆ ಗಾಯನ ಮಾಡುವುದಂದ್ರೆ ಅಷ್ಟು ಸುಲಭ ಸಂಗತಿ ಅಲ್ಲ. ಅಲ್ಲಿ ಯಾರು ನಟಿ ಇರ್ತಾರೋ ಆ ನಟಿಯ ವಾಯ್ಸಿಗೆ ಮ್ಯಾಚ್ ಆಗುವಾಗೆ ಹಾಡಬೇಕು. ಅದರಿಂದ ಈ ಹಾಡು ಎನ್ನುವುದು ಅಷ್ಟು ಸುಲಭದ ಸಂಗತಿಯಲ್ಲ. ಅವರು ಎಷ್ಟು ರಾಗ ವೈವಿಧ್ಯಗಳನ್ನು ತಂದಿದ್ದಾರೆ, ಅವರು ಎಷ್ಟು ಸ್ವರ ವೈವಿಧ್ಯಗಳನ್ನು ತಂದಿದ್ದಾರೆ, ಅವರು ಎಷ್ಟು ಭಾವನೆಗಳನ್ನು ಏಕಕಾಲ, ಅಂದರೆ ಒಂದು ಕಡೆಯಲ್ಲಿ ಪ್ರೇಮಗೀತೆಯನ್ನು ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಜೊತೆಗೆ ಹಾಡಿದ ಹಾಡುಗಳನ್ನು, ಪಿ ಬಿ ಶ್ರೀನಿವಾಸರ ಜೊತೆಗೆ ಹಾಡಿದ ಹಾಡುಗಳನ್ನು ನೀವು ನೋಡಿದರೆ, ಯುಗಳ ಗೀತೆಗಳ ಮಧುರ ಪ್ರೇಮ ಗೀತೆಗಳನ್ನು ಕೇಳಿದ್ರಂತೂ ನಾವು ರೋಮಾಂಚನಗೊಳ್ತೇವೆ. ಒಂದು ಕಡೆ ಪ್ರೇಮ ಆದರೆ ಇನ್ನೊಂದು ಕಡೆಗೆ ಇವಳೇ ವೀಣಾ ಪಾಣಿ ಅಂತ ಎಂಥ ಅದ್ಭುತವಾದ ಭಕ್ತಿಗೀತೆಯನ್ನು ಹಾಡ್ತಾರೆ. ಅಂದರೆ ಒಂದು ಕಡೆ ಪ್ರೇಮಗೀತೆಗೂ ಒಗ್ಗುವ, ಇನ್ನೊಂದು ಕಡೆಗೆ ಪರಮ ಭಕ್ತಿಗೀತೆಗೂ ಒಗ್ಗುವ, ಮಗದೊಂದು ಕಡೆಗೆ ವಿಷಾದ ಗೀತೆಗೂ ಒಗ್ಗುವ, ಪುಟ್ಟ ಮಗುವಿನ ಸ್ವರದಲ್ಲಿಯೂ ಹಾಡಬಲ್ಲ ಇಂಥ ಅಮೋಘವಾದ ಪ್ರತಿಭಾನ್ವಿತೆ ಎಸ್ ಜಾನಕಿ. ಎಸ್ ಜಾನಕಿ ಮೂಲತಃ ಕನ್ನಡತಿ ಅಲ್ಲ, ಬದಲಾಗಿ ಆಂಧ್ರದಲ್ಲಿ ಹುಟ್ಟಿದ್ದು. ಆದರೆ ಅವರು ನನ್ನ ಮೊದಲ ನಾನು ಪ್ರಾಮುಖ್ಯತೆ ಕೊಡುವುದಿದ್ರೆ ಅದ್ಯಾವುದಕ್ಕೆ ಅಂದರೆ ಕನ್ನಡಕ್ಕೆ. ಕನ್ನಡದ ಪ್ರೀತಿ, ಜಾನಕಿಯ ಕನ್ನಡದ ಪ್ರೀತಿ ಅದು ಅನನ್ಯವಾದದ್ದು. ಎಂಥ ಹಾಡುಗಳನ್ನು ಹಾಡಿದರು. ಅವರು ತೆಲುಗಿನಲ್ಲೂ ಹಾಡಿದ್ದಾರೆ, ಅವರು ಮಲಯಾಳಂನಲ್ಲೂ ಹಾಡಿದ್ದಾರೆ, ಅವರು ತಮಿಳಿನಲ್ಲೂ ಹಾಡಿದ್ದಾರೆ, ಲಂಕಾ ಸಿಂಹಳಿ ಭಾಷೆಯಲ್ಲೂ ಹಾಡಿದ್ದಾರೆ, ಹಿಂದಿ ಮತ್ತು ಇಂಗ್ಲೀಷು ಇತ್ಯಾದಿ ಹಾಡುಗಳಲ್ಲೆಲ್ಲ ಭಾಷೆಗಳಲ್ಲೆಲ್ಲ ಬೇಕಾದಷ್ಟು ಮರಾಠಿ ಹಾಡುಗಳನ್ನು ಹಾಡಿದ್ದಾರೆ. ಬೇರೆ ಬೇರೆ 20 ಭಾಷೆಗಳಲ್ಲಿ ಹಾಡಿದ ತುಳುವಿನ ಎಕ್ಕಸಕವನ್ನು ನೆನಪು ಮಾಡಿಕೊಂಡ್ರು. ತುಳುವರು ಮಲೀಲಿ ಕುಂಟ, ನೀವೊಂದು ಯೋಚನೆ ಮಾಡಿ. ಎಕ್ಕ ಸಕಲ ಅಕ್ಕಪಂದು ಲೆಪ್ಪು ನಕಲು ಬರ್ಪೇರಿತ್ತಲ ಅಂತ ಹಾಡಿದ ಹಾಡು ನಾವು ತುಳುವರು ಮರೀಲಿಕ್ಕುಂಟ ನೋಡಿ. ಅಂಥ ಹಾಡನ್ನು ಹಾಡಿದ ಮಧುರ ಗಾಯಕಿ ಎಸ್ ಜಾನಕಿ ಅವರಿಗೆ ತುಳುನಾಡಿನ ಗೌರವಾರ್ಪಣೆ ಈ ಕಾರ್ಯಕ್ರಮ. ಅವರ ಅನನ್ಯವಾದ ಕನ್ನಡ ಪ್ರೀತಿ, ಅವರ ಭಕ್ತಿಯ, ಬಹಳ ಭಕ್ತಿ ಅವರಿಗೆ. ಅವ್ರು ಹೇಳ್ತಿದ್ರು, ನಾನು ಹಾಡುವುದಲ್ಲ, ಇದು ಕೃಷ್ಣ ಹಾಡಿಸುವುದು ನನ್ನಲ್ಲಿ, ಸಾಯಿಬಾಬಾ ಹಾಡಿಸೋದು ನನ್ನಲ್ಲಿ ಅಂತ ಹೇಳ್ತಾ ಇದ್ರು. ಅಂಥ ಭಕ್ತಿ ಅವರು, ಬಹಳ ದೊಡ್ಡ ಭಕ್ತಿ ಅವರು. ಅಂದರೆ ತನ್ನ ಹಾಡುಗಳನ್ನೆಲ್ಲ ಅದು ನಾನು ಹಾಡುವುದಲ್ಲ, ದೇವರು ನನ್ನಿಂದ ಹಾಡಿಸುವುದು ಅಂತ ಹೇಳುವಂಥ ಒಂದು ತಾದಾತ್ಮ್ಯ ಅವರಿಗಿತ್ತು. ಯಾವತ್ತು ನಾವು ಯಶಸ್ಸು ಪಡಿಬೇಕೋ, ಒಂದು ನಮ್ಮ ಗುರಿ ಅದು ಮುಖ್ಯ, ಅದರ ಬಗ್ಗೆ ನಮಗೆ ಪ್ರೀತಿ ಇರಬೇಕು, ಮತ್ತು ಆ ಗುರಿಯನ್ನು ತಲುಪುವುದಕ್ಕಿರುವ ತಾದಾತ್ಮ್ಯ ಇರಬೇಕು. ತಾದಾತ್ಮ್ಯ ಅಂದರೆ ಏನು? ಆ ಗುರಿಯನ್ನೇ ನಾನು ಧ್ಯಾನಿಸ್ತಾ ಇರುವುದು, ಅದುವೇ ನನಗೆ ಅಂತ ನಾವು ಏನಾಗಬೇಕು ಅಂತ ಬಯಸಿದ್ದೇವೋ ಅದು ನಿರಂತರ ನಮ್ಮ ಧ್ಯಾನದ ಹಾಗೆ ನಮ್ಮೊಳಗಿರಬೇಕು. ಆದರೆ ಮಾತ್ರ ನಾವು ಏನನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ. ಎಸ್ ಜಾನಕಿ ಅಂಥ ಮೌಲ್ಯದ ಆದರ್ಶಕ್ಕೆ ಒಂದು ಕೈಗನ್ನಡಿಯ ಹಾಗೆ ನಮ್ಮ ಜೊತೆಗಿದ್ದಾರೆ. ಎಸ್ ಜಾನಕಿಯವರ ಹಾಡುಗಳನ್ನು ಮತ್ತೆ ಮತ್ತೆ ಕೇಳೋಣ. ಅವರು ಕನ್ನಡವನ್ನು ಬೆಳೆಸಿದ ಒಂದು ರೀತಿ ಇದೆಯಲ್ಲ, ಹಾಡಿನ ಮೂಲಕ ಬೆಳೆಸಿದ ಆ ಕನ್ನಡಕ್ಕೆ ತಂದುಕೊಟ್ಟ ಗೌರವಕ್ಕೆ ನಾವು ಕನ್ನಡಿಗರೆಲ್ಲ ಕೃತಜ್ಞರಾಗಿರೋಣ. ಮಾತ್ರ ಅಲ್ಲ, ಎಸ್ ಜಾನಕಿ ಅಂತಹ ಒಂದು ಆದರ್ಶ ಬದುಕು ಅದು ನಮ್ಮೆಲ್ಲರದು ಆಗಲಿ, ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರೆಲ್ಲರನ್ನು ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
3: ಎಸ್ ಜಾನಕಿ ಅಂತಹ ಅದ್ಭುತ ಪ್ರತಿಭೆಯನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಹೊಸ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಸ್ಪಷ್ಟವಾಗಿ ವಿಷಯವನ್ನು ಮುಟ್ಟಿಸುವಲ್ಲಿ ಸಫಲರಾದಂಥ ಶ್ರೀಯುತ ಡಾಕ್ಟರ್ ಧನಂಜಯ ಕುಂಬಳೆ ಸರ್, ತಮಗೆ ಅಭಿನಂದನೆಗಳು.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟೀಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 7.8 FM. ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳಿಂದ ಗಾನವೈಭವ, ಇದೀಗ ಗಾನವೈಭವ ಇದರ ಕೊನೆಯ ಭಾಗ.
1: ವೀರರಸದ ಪ್ರಸ್ತುತಿ, ಒಂದೊಂದೇ ಪದ್ಯಗಳನ್ನ ನಾವು ಪ್ರಾರಂಭದಲ್ಲಿ ಎರಡೆರಡು ಪದ್ಯಗಳಂತ ಆಲೋಚನೆ ಮಾಡಿದ್ದು, ಸುತ್ತುಗಳನ್ನು ಕಡಿತಗೊಳಿಸದೆ ಪದ್ಯಗಳನ್ನು ಕಡಿತಗೊಳಿಸ್ತಾ ಇದ್ದೇವೆ. ಅದು ಅಪ್ರಚಿತಲವಾದಂತಹ ಒಂದು ಪದ್ಯಗಳನ್ನೇ ಆಯ್ದುಕೊಂಡಿದ್ದೇವೆ. ನಾನು ನಿರೂಪಣೆಯಲ್ಲಿ ಮಧ್ಯ ಮಧ್ಯೆ ಹೇಳುವುದಕ್ಕಿಂತ ಈಗ ಒಮ್ಮೆಲೆ ಹೇಳಿಬಿಡುತ್ತೇನೆ ಯಾರ್ಯಾರು ಯಾವ ಪದ್ಯ ಅಂತ. ಆಗ ಒಂದಷ್ಟು ಸಮಯ, ನಿರೂಪಣೆಯ ಸಮಯ ಉಳಿಯುತ್ತದೆ ಎನ್ನುವ ಕಾರಣದಿಂದ ಮೊದಲಿಗೆ ಶ್ರೀಮತಿ ಅಮೃತಾಡಿಗ ಮತ್ತು ಶ್ರೀ ದಿನೇಶ್ ಬೆಪ್ಪಡೆಯವರು ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ ವಿರಚಿತ ದೇವಯಾನಿ ಕಲ್ಯಾಣದಿಂದ ವೃಷಪರ್ವ ಮತ್ತು ದೇವೇಂದ್ರನ ಕಾಳಗದ ಒಂದೊಂದು ಪದ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅದಾದ ಮೇಲೆ ಭರತ್ ಶೆಟ್ಟಿ ಮತ್ತು ಮನ್ವಿತಿರ ಅವರು ಸಹಸ್ರಕಂಠ ಕಾಳಗದಿಂದ ಚಿತ್ರದೇವ ಮತ್ತು ಹನುಮಂತನ ಒಂದು ವೀರರಸದ ಪದ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಹಾಗೆಯೇ ಶ್ರೀಮತಿ ಕಾವ್ಯಶ್ರೀ ಮತ್ತು ಸೃಜನ್ ಹೆಗಡೆಯವರು ರಾಮಾಂಜನೇಯ ಪ್ರಸಂಗದಿಂದ ಒಂದು ಹಾಸ್ಯ ಮಿಶ್ರಿತ ವೀರರಸ, ಅಂಗದ ಭಾಗದಿಂದ ಹನುಮಂತ ಮತ್ತು ಅಂಗದನ ಪ್ರಕರಣದ ಭಾಗದಿಂದ ಒಂದೊಂದು ಪದ್ಯವನ್ನ ಪ್ರಸ್ತುತಪಡಿಸಲಿಕ್ಕಿದ್ದಾರೆ.
2: ಮಾಯಲಿ

ಧನ್ಯವಾದಗಳು. ನಾವು ಈ ಕಾರ್ಯಕ್ರಮವನ್ನು ಮುಗಿಸುವುದಕ್ಕೆ ಸಜ್ಜಾಗುತ್ತಾ ಇದ್ದೇವೆ. ನಿರಂತರವಾಗಿ ಕಾರ್ಯಕ್ರಮಗಳು ಇರುವುದರಿಂದ ಮಂಗಳ ಅನ್ನುವಂಥ ಮಂಗಳಾಚರಣೆಯನ್ನು ಗಾನವೈಭವಕ್ಕೆ ಮಾಡದೆ ಅದರ ಬದಲಾಗಿ ವ್ಯಾಸಪ್ರಣೀತವಾದಂತಹ ಒಂದು ಮಹಾಲಕ್ಷ್ಮಿಯ ಸ್ತುತಿಯನ್ನು ಮಾಡುವ ಮುಖೇನವಾಗಿ ನಾವು ಕಾರ್ಯಕ್ರಮವನ್ನು ಸಮಾರೋಪಗೊಳಿಸ್ತಾ ಇದ್ದೇವೆ. 8 ವರ್ಷಗಳಲ್ಲಿ ಪಟ್ಲ ಫೌಂಡೇಶನ್ ಸುಮಾರು 11.5 ಕೋಟಿಯಷ್ಟು ಸಹಾಯ ಮೊತ್ತದ ಸೇವಾ ಸಹಾಯವನ್ನು ಸೇವೆಯನ್ನು ಯಕ್ಷಲೋಕಕ್ಕೆ ಕಲಾಲೋಕಕ್ಕೆ ಮಾಡಿದೆ. ಇದು ಅತಿದೊಡ್ಡ ಸಾಧನೆ. 8 ವರ್ಷಗಳಲ್ಲಿ ಊಹಿಸುವುದಕ್ಕೆ ಕಷ್ಟವಾದದ್ದು. ಈ ನೆಲೆಯಿಂದ ಮುಂದುವರಿಯುತ್ತಿರುವಂತಹ ಪಟ್ಲ ಫೌಂಡೇಶನ್ನಿಗೆ ಇದೇ ರೀತಿ ದಾನಿಗಳಿಂದ ಸಹಾಯ ಹಸ್ತ ಹರಿದು ಬರಬೇಕು, ಲಕ್ಷ್ಮಿಯ ಕೃಪಾ ಕಟಾಕ್ಷ ಇರಬೇಕು ಎಂಬ ನೆಲೆಯಿಂದ ವ್ಯಾಸಪ್ರಣೀತವಾದ ಅಷ್ಟಲಕ್ಷ್ಮಿಯ ಸ್ತುತಿಯನ್ನು 8 ಭಾಗವತರು ಅತಿ ಕ್ಷಿಪ್ರವಾಗಿ ಅತಿ ವೇಗವಾಗಿ ಮುಗಿಸಿಕೊಡುವುದಕ್ಕಿದ್ದಾರೆ. ಆದಿಲಕ್ಷ್ಮಿಯ ಸ್ತುತಿಯನ್ನ ಶ್ರೀಮತಿ ಅಮೃತ ಅಡಿಗೆ ಅವರು, ಧಾನ್ಯಲಕ್ಷ್ಮಿಯ ಸ್ತುತಿಯನ್ನ ಸೃಜನ ಹೆಗಡೆ ಅವರು, ಧೈರ್ಯಲಕ್ಷ್ಮಿಯ ಸ್ತುತಿಯನ್ನ ಪ್ರಖ್ಯಾ ಶೆಟ್ಟಿ ಅವರು, ಗಜಲಕ್ಷ್ಮಿಯ ಸ್ತುತಿಯನ್ನ ಮನ್ವಿತಿರಾ ಅವರು, ಸಂತಾನಲಕ್ಷ್ಮಿಯ ಸ್ತುತಿಯನ್ನ ದಿನೇಶ್ ಬೆಪ್ಪಡೆ ಅವರು, ವಿಜಯಲಕ್ಷ್ಮಿಯ ಸ್ತುತಿಯನ್ನು ಭರತ್ ಶೆಟ್ಟಿ ಅವರು, ವಿದ್ಯಾಲಕ್ಷ್ಮಿಯ ಸ್ತುತಿಯನ್ನು ಚಿನ್ಮಯ ಭಟ್ರು, ಹಾಗೆ ಧನಲಕ್ಷ್ಮಿಯ ಸ್ತುತಿಯನ್ನು ಶ್ರೀಮತಿ ಕಾವ್ಯ ಅಡಿಗೆ ಅವರು, ಕಾವ್ಯ ಅಜಯರವರು ಮಾಡಲಿಕ್ಕಿದ್ದಾರೆ. ನಿರೂಪಣೆಗೆ ಒಂದು ಅವಕಾಶವಿತ್ತು, ಎಲ್ಲರಿಗೂ ವಂದಿಸ್ತಾ ಕಾರ್ಯಕ್ರಮವನ್ನು ಚಂದ ಮಾಡಿಸಿಕೊಟ್ಟದ್ದಕ್ಕೆ ಪ್ರತಿಷ್ಠಾನದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದೇ ಈ ಗಾನವೈಭವದ ಮಂಗಳಾಚರಣೆ ಎಂಬ ನೆಲೆಯಿಂದ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ವಿರಮಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ನಿರ್ವಹಣೆಯನ್ನು ಮುಂಬೈನ ಕರ್ನೂರ್ ಮೋಹನ್ ರೈ ಅವರು ನಿರ್ವಹಿಸಲಿಕ್ಕಿದ್ದಾರೆ ಅಂತ ಹೇಳ್ತಾ ನಾನು ವಿರಮಿಸ್ತಾ ಇದ್ದೇನೆ.

ಇದುವರೆಗೆ ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳು ನಡೆಸಿಕೊಟ್ಟ ಗಾನವೈಭವ ಇದರ ಕೊನೆಯ ಭಾಗ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದ.

ತಾಯ್ ತಿಳಿದು ಬಾಯಲ್ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕಟ್ಟರಿಸ್ಕೊಂಡು ಕಣ್ಣು ಕಣ್ಣು ಕಟ್ಟರಿಸ್ಕೊಂಡು ಬಾಯಲ್ ನೀರು ಚಪ್ಪರಿಸ್ಕೊಂಡು ಕಣ್ಣು

ಮೋಡ ಪದ್ಯ ಗುಡುಗೋ ಹಾಗೆ ಭೂಮಿ ಎಲ್ಲ ನಡುಗೋ ಹಾಗೆ ಮೋಡ ಪದ್ಯ ಗುಡುಗೋ ಹಾಗೆ ಭೂಮಿ ಎಲ್ಲ ನಡುಗೋ ಹಾಗೆ ಜೋರ ಗರ್ಜನೆ ಮಾಡ್ತಾ ಸಿಂಹಪ್ಪ.

0: ஆஹா
1: ரேடியோ சாரங் 107.8 FM எந்து மறையத ஹாடு.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಫೈನಲ್ ಸ್ಪರ್ಧೆ ನಮ್ಮ ಮೂಲಕ ಕೋರ್ಟಿ ಕರ್ಟುಲ್ಲ ಬಳಂಜಿ ಗುತ್ತು ವಿಶ್ವನಾಥ್ ಶೆಟ್ಟರ್ನ ಬಲದ ಮಲ್ಲೇರ್ಲು, ಚೆನ್ನೈ ಕರ್ಟುಲ್ಲ ಬೋಳದ ಗುತ್ತು ನಾರಾಯಣ ಭಂಡಾರನ ಬಲದ ಮಲ್ಲೇರ್ಲು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: Radio Sarang 107.8 FM.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.